ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಜೂನ್ ತಿಂಗಳ 27ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಡು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 7:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಇದು ಬಹಳ ತಮಾಷೆ ಪ್ರಸಂಗ ಅನಿಸಿದ್ರು ನನಗೆ ಸಣ್ಣ ವಯಸ್ಸಿಗೆ ತುಂಬ ಪ್ರಯೋಜನ ಆದಂಥ ಘಟನೆ ಇದು. ನಾನು ತುಂಬ ಸಣ್ಣ ವಯಸ್ಸಿಗೆ ಕಾಲೇಜಿನ ಪ್ರಾಂಶುಪಾಲ್ ಆಗಿಬಿಟ್ಟೆ. ಕೆಲಸದ ಉತ್ಸಾಹ, ಗಡಿಯಾರ ನೋಡಿದೆ, ಕೆಲಸ ಮಾಡೋದು, ಊಟ ಚಿಂತೆ ಎಲ್ಲ ಹಾಗೆ ಹೇಗೆ ಎಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೋ ಅನಿಸುತ್ತೆ. ಒಂದು ವರ್ಷ ಆಗಿರಬೇಕು. ಒಂದು ದಿವಸ ಬೆಳಗ್ಗೆ ಎದ್ದಾಗ ನಾನು ಎರಡೂ ಕೈ ಮರಗಟ್ಟದಂಗೆ ಆಗ್ಬಿಡ್ತು. ಅರ್ಧ ಗಂಟೆ ಮುಟ್ಟಿದ್ರೂ ಸ್ಪರ್ಶನೇ ಇಲ್ಲ. ಮೊದಲು ಒಂದು 5 ನಿಮಿಷ ತಮಾಷೆ ಅನ್ನಿಸ್ತು ಎಲ್ಲರಿಗೂ, ಓ ಏನಾಗಿಲ್ಲ ಅಂತ. ಅರ್ಧ ಗಂಟೆ ಆದರೂ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ನಮಗೊಬ್ಬರು ಫೋನ್ ಮಾಡಿದ್ದು, ಡಾಕ್ಟರ್ ಪರಿಚಯದವರು ಇದ್ದಾರೆ, ಅವ್ರು ಹೇಳಿದ್ರು ಬನ್ನಿ ಬನ್ನಿ, ಇದಾಗಲ್ಲ, ಈಗಾಗಲ್ಲ, ನಿಮಗೆ ಅಟೆನ್ಷನ್ ಕೊಡಬೇಕು ತಕ್ಷಣ ಈಗ ಅಂತ ಕರ್ಕೊಂಡು ಆಗ ಅತ್ಯಂತ ಖ್ಯಾತ ನರರೋಗ ತಜ್ಞರಾಗಿದ್ದಂಥ ಮಣಿಯವ್ರ ಕಡೆ ಕರ್ಕೊಂಡೋದ್ರು. ಎಲೆಕ್ಟ್ರೋ ಎನ್ಸೆಫಾಲೋಗ್ರಾಮ್ ಅಂತೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ರು, ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ ನನಗೆ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಈ ವೈದ್ಯರಿಂದಾಗ ಅಪಾಯಿಂಟ್ಮೆಂಟ್ ಸಿಕ್ತು. ಒಳಗಡೆ ಹೋದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಾವು ಸಾಮಾನ್ಯ ವೈದ್ಯರು

0: ನೋಡ್ತೀವಿ, ನೋಡೋಕೆ ಒಂಚರ ಪ್ರಭಾವಿ ವ್ಯಕ್ತಿ ಇದ್ರೆ ಖುಷಿ ಆಗುತ್ತೆ, ಡಾಕ್ಟರ್ ಪವರ್ಫುಲ್ ಇದ್ದಾರೆ ಅನ್ಸುತ್ತೆ. ಈತ ಒಂಥರ ಮನುಷ್ಯ, ಕಪ್ಪು ಮನುಷ್ಯ, ತೆಳ್ಳಿಗೆ ಒಂದು ಹಾಫ್ ಶರ್ಟ್ ಹಾಕೊಂಡಿದ್ದಾರೆ, ಪ್ಯಾಂಟ್ ಹಾಕೊಂಡು ಹಿಂಗೆ ಹಿಂದೆ ಗುಬ್ಬಿ ತರ ಕೂತಿದ್ದಾರೆ ಕುರ್ಚಿ ಮೇಲೆ. ಅವ್ರ ಮುಂದೆ ಒಂದು ಟಿಪಾಯ್, ಆ ಕಡೆ ಇನ್ನೊಂದು ಕುರ್ಚಿ, ಅಲ್ಲಿ ಕೂಡಿಸಿದ್ರು ನನ್ನ. ನೋಗೋದು ಇಲ್ಲ ಮನುಷ್ಯ, ಗುಡ್ ಮಾರ್ನಿಂಗ್ ಅಂದೆ, ನನ್ಕೊಂಡು ಮಾತು ಆಡಲ್ಲ ಅದು, ಕೂತ್ಕೊಂಡು ಫೈಲ್ ನೋಡ್ತಾ ಇದ್ರು. ಆ ನಮ್ಮ ಡಾಕ್ಟರ್ ನಮ್ಮ ಜೊತೆಗೆ ಬಂದಿದ್ದಾರಲ್ಲ, ಅವರು ಹೇಳಿದ್ರು, ದೇ ಅವ್ರ ಪ್ರಿನ್ಸಿಪಾಲು ಸಣ್ಣ ವಯಸ್ಸಿಗಾಗಿದ್ದಾರೆ, ಏನು ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದರು. ಇವ್ರಿಗೇನೋ ಸಿಟ್ಟು ಬಂದ್ಬಿಡ್ತು, ನೀವು ಹೋಗ್ರಿ ಹೊರಗಡೆ, ಮಾತಾಡ್ತೀನಿ ಹೋಗ್ರಿ ಅಂದರು. ನನಗೆ ಬಲೇ ಬೇಜಾರಾಗ್ಬಿಡ್ತು, ನಾನು ಕರ್ಕೊಂಬಂದಂಥ ವೈದ್ಯರು ಹಿಂಗೆ ಕಳಿಸೋದು ಹೊರಗಡೆ. ಇವರು ಮೊದಲೇ ಇಷ್ಟ ಆಗಿರಲಿಲ್ಲ, ಅವ್ರು ನೋಡಿದ್ರು ನನಗೆ, ಕೂತ್ಕೊಂಡ್ರು. ಹ್ಞೂ, ಏನು ನಿಮ್ಮ ಹೆಸರು ಅಂದರು. ಹೇಳಿದೆ, ಬರೆದಿದೆ ಫೈಲಲ್ಲಿ ಅಂದರು. ಬರೆದಿದ್ದು ನಾನು ಯಾಕೆ ಕೇಳ್ತೀರಿ? ಹಾಂ, ಏನು ಮಾಡ್ತೀರಿ ಅಂದರು. ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. ಹಾಂ, ಹೇಳಿದ್ರಲ್ಲ ಅವರು. ಮತ್ತೆ ಯಾಕೆ ಕೇಳಿದ್ರಿ? ಹಿಂಗೆ ಪ್ರಶ್ನೆ. ನಾನು ಒಂದೆರಡು ನಿಮಿಷ ಆದಮೇಲೆ ಅವ್ರು ಹಿಂಗೆ ತಲೆ ಎತ್ತಿ ನೋಡಿದರು, ಗೋಡೆ ಮೇಲೆ ಎಡಗಡೆ ಮೇಲುಗಡೆ ಒಂದು ಜವಾಹರಲಾಲ್ ನೆಹರು ಫೋಟೋ ಹಾಕಿದ್ರಲ್ಲಿ. ಯಾಕೆ ಹಾಕಿದ್ರು ನನಗೆ ಗೊತ್ತಿಲ್ಲ. ಭಾರತದಲ್ಲಿ ಎಲ್ಲರಿಗೂ ಗೊತ್ತಲ್ವ ನೆಹರು ಫೋಟೋ, ಗೊತ್ತಿಲ್ಲ ಎಲ್ಲರಿಗೂ, ಮಕ್ಕಳಿಗೆ ಕೂಡ ಗೊತ್ತಪ್ಪ ಚಾಚಾ ನೆಹರು ಅಂತಾರೆ. ಈತ ಏನು ಕೇಳಿದ್ರು ಗೊತ್ತಾ? ನೋಡ್ಕೊಳ್ಳಿ ಸ್ನೇಹಿತರೆ, ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವನು. ಇವ್ರು ಕೇಳೋ ಪ್ರಶ್ನೆ, ಫೋಟೋ ದೋಸ್ ಯಾರವರು ಅಂತ ಕೇಳಿದರು. ಅಂದ ಏನು ಇಷ್ಟಪ್ಪ ಇದು, ಕಿರಿಕಿರಿ ಆಯಿತು. ಹೇಳಿದಾದರೂ ಅವರು ಜವಾಹರಲಾಲ್ ನೆಹರು ಅಂದೆ. ಭಲೇ ಭಲೇ, ಏನ್ರಿ ಭಾರಿ ಧ್ಯಾನ ಇದೆ ನಿಮಗೆ ಅಂದರು. ಇಲ್ಲ ಇವನ, ಇದ್ಯಾಕೆ ಹಿಂಗೆ ಮಾಡ್ತಾರೆ ಇವರು, ಅವ್ರು ಏನಾಗಿದ್ರು ಅಂತ ಕೇಳಿದರು. ಅದು ಗೊತ್ತಲ್ಲ ಮಕ್ಕಳಿಗೆ, ಮೊದಲೇ ಪ್ರಧಾನಮಂತ್ರಿ ಅಂತ. ಒಂಥರ ಕೋಪ ಬಂತಪ್ಪ, ಇಂಥ ಪ್ರಶ್ನೆ ನಾನು ಕೇಳೋದಾ? ಹೇಳಿದೆ, ಸರ್ ಮೊದಲೇ ಪ್ರಧಾನಮಂತ್ರಿ ಆಗಿದ್ದರು ಅವರು ಅಂದೆ. ಏ ಏನ್ರಿ, ಇತಿಹಾಸದ ಜ್ಞಾನ ಚೆನ್ನಾಗಿದೆ ನಿಮ್ಮದು ಅಂದರು. ನೆಹರು ಅವ್ರ ಮಕ್ಕಳ ಬಗ್ಗೆ ಏನು ಗೊತ್ತು ನಿಮಗೆ ಅಂತ ಕೇಳಿದರು. ಮಕ್ಕಳ ಬಗ್ಗೆ ಗೊತ್ತಿಲ್ಲ ಸ್ವಾಮಿ, ಮಗಳ ಬಗ್ಗೆ ಮಾತ್ರ ಗೊತ್ತು ನನಗೆ, ಅವ್ರ ಹೆಸರು ಇಂದಿರಾ ಗಾಂಧಿ ಅಂದೆ. ಓಹೋ, ಅದು ಗೊತ್ತಾ ನಿಮಗೆ ಅಂದರು. ನಾನು ಹೇಳಿದೆ, ನೋಡಿ ಸರ್ ಒಂದು ಮಾತು ಹೇಳಿಬಿಡ್ತೀನಿ ಕೇಳಿಬಿಡಿ, ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಹೆಸರು ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಪ್ರಿಯದರ್ಶಿನಿ, ಫಿರೋಜ್ ಗಾಂಧಿನ ಮದುವೆ ಆದ್ದರಿಂದ ಇಂದಿರಾ ಗಾಂಧಿ ಆದರು, ದೇಶದ ಪ್ರಧಾನಮಂತ್ರಿ ಆಗಿದ್ದರು, 18 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಅವ್ರು ಸಣ್ಣ ಮಕ್ಕಳ ಹತ್ರ ಚಪ್ಪಾಳೆ ತೆಗೆದ್ಬಿಟ್ಟು ಹೌದಲ್ರಿ, ಎಷ್ಟು ಗೊತ್ತಲ್ಲ, ಅವ್ರ ಮಕ್ಕಳ ಬಗ್ಗೆ ಗೊತ್ತಾ ನಿಮಗೆ ಅಂದರು. ನನಗೆ ರೇಗ್ ಹೋಯ್ತುರಿ, ನನ್ನ ಕೈ ಚಿಂತೆ ಇರೋದು, ಕೈ ಸೆನ್ಸೇಷನ್ ಇಲ್ಲ, ಒದ್ದಾಡ್ತಾ ಇದ್ದೀನಿ. ಈ ಮನುಷ್ಯ ನೆಹರು ಯಾರು, ಮಕ್ಕಳು ಯಾರು ಅಂತ ಕೇಳ್ತಾರೆ. ನಾನು ಅವ್ರ ಮಕ್ಕಳ ಹೆಸರು ಗೊತ್ತಾ ಅಂತ ಕೇಳಿದ್ರು. ನಾನು ಹೇಳಿದ್ರು, ಕೇಳಿಬಿಡ್ತೀನಿ ನೋಡಿ, ಊರ ಹೇಳಿಬಿಟ್ಟೆ ಇತಿಹಾಸ ಸ್ವಾಮಿ. ಅವ್ರಿಗಿಬ್ಬರು ಮಕ್ಕಳು, ಸಂಜಯ ಗಾಂಧಿ, ರಾಜೀವ್ ಗಾಂಧಿ ಅಂತ. ಸಂಜಯ್ ಗಾಂಧಿ ಹೆಂಡತಿ ಮೇನಕಾ ಗಾಂಧಿಯವರು, ರಾಜೀವ್ ಗಾಂಧಿ ಹೆಂಡತಿ ಸೋನಿಯಾ ಗಾಂಧಿಯವರು, ಅವ್ರಿಗೆ ಮಕ್ಕಳು ಎಲ್ಲ ಹೇಳಿದೆ. ಹೇಳಿಬಿಟ್ಟು ಈಗ ಇಂದಿರಾ ಗಾಂಧಿಯವರು ಇಲ್ಲ, ರಾಜೀವ್ ಗಾಂಧಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತೆಲ್ಲ ಹೇಳಿದೆ. ಇನ್ನು ಏನಾರು ಬೇಕಾ ಅಂತ ಕೇಳಿದೆ. ನನಗೇನು ಸಿಟ್ಟು ಬಂದಿತ್ತು ಅಂದರೆ, ಈತ ಮನುಷ್ಯ ಔಷಧಿ ಕೊಡಲ್ಲ, ಬರೀ ಇದ್ದ ಪ್ರಶ್ನೆ ಕೇಳಿ ಕೂತಿದ್ದಾನೆ, ಬೇಡದ್ದು ಬಿಟ್ಟು ಹೋಗೋಣ, ಬೇರೆ ಡಾಕ್ಟರ್ ಕಡೆ ಹೋಗೋಣ ಅಂತ ನಂದು. ಇಷ್ಟೆಲ್ಲ ಹೇಳಿದ್ದನ್ನು ಅವ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ವಿಷಯ ತಿಳ್ಕೊಂಡಿದ್ದೀರಿ ನೀವು, ಛೇ ಛೇ ಛೇ ಛೇ ಛೇ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಅಂದರು. ಏನು ಅಂತ ಕೇಳಿದೆ. ರಾಜೀವ್ ಗಾಂಧಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಗೊತ್ತಾ ಅಂದರು. ನನಗೆ ಇನ್ನೂ ಕಪ್ಪ ಬಂತು. ನಾನು ಅವ್ರ ಕೈ ಬಗ್ಗೆ ಭಾತಿ ಆಡ್ತಾ ಇಲ್ಲ ಪ್ರಾಣಿ, ಇದ್ರಿಗೆ ಮರ್ಗ ಬರೋದು, ರಾಜೀವ್ ಗಾಂಧಿ ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕ್ರಿ, ಮನುಷ್ಯ ಅಲ್ಲೇನ್ರಿ ಅಂತ ನಾನು ಹೊರಟಾಗಿ ಹೇಳಿದೆ. ಅಷ್ಟೇ ಅಲ್ಲ, ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿನೂ ಊಟ ಮಾಡ್ತಾರೆ ಅಂದರು. ನನಗೆ ಭಾಳ ರೇಗ್ ಹೋಯ್ತು. ಸ್ವಾಮಿ, ನನಗೆ ರಾಜೀವ್ ಗಾಂಧಿ ವಿಷಯ ಗೊತ್ತಿಲ್ಲ, ನನ್ನ ಕೈ ಬಗ್ಗೆ ಪ್ರಾಬ್ಲಮ್.
1: ಅದೇ ನಿಮಗೇನಾಗಿದೆ ಅಂದರು. ಏನಾಗಿದೆ ಕೈ, ಸೆನ್ಸೇಷನ್ ಇಲ್ಲ ಅಂದೆ. ಅವ್ರೇ ಹುಚ್ಚ, ಅದಲ್ಲ ನಿಮ್ಮ ಪ್ರಾಬ್ಲಮ್ ಅಲ್ಲ ಅದು.
0: ಒಂದು ದಿವಸಕ್ಕೆ ರಾಜೀವ್ ಗಾಂಧಿಗೆ ಎಷ್ಟು ಟೈಮ್ ಇದೆ ಅಂತ ಕೇಳಿದ್ರು. 24 ತಾಸು. ನಿಮಗೆ ಎಷ್ಟಿದೆ ಅಂದರು. ನನಗೂ 24 ತಾಸು. ನೋಡಿ, ಆವಾಗ ಕೈ ತೊಗೊಂಡ್ರು ನನ್ನ ಮೇಲೆ ಅವರು. ನೋಡಪ್ಪ, ನಿನ್ನಷ್ಟು ಸಣ್ಣ ವಯಸ್ಸಿಗೆ ಆತನು ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರಿಗೂ ದಿವಸಕ್ಕೆ 24 ತಾಸು, ನಿನಗೂ 24 ತಾಸು. 24 ತಾಸಲ್ಲಿ ಆತ ಇಡೀ ದೇಶ ನಡೆಸ್ತಾರೆ, ನಿಮಗೊಂದು ಕಾಲೇಜ್ ನಡೆಸೋಕ್ಕಾಗಲ್ವಾ? ಎಲ್ಲ ಮೈ ಮೇಲೆ ಹಾಕ್ಕೊಂಡು ನೀವೇ ಮಾಡೋಕ್ಕೆ ಹೋದ್ರೆ ಆಗಲ್ಲ ಕೆಲಸ. ಯು ಶುಡ್ ನೋ ಹೌ ಟು ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್. ಕೆಲಸ ಮಾಡಿಸೋದು ಹೇಗೆ ಅಂತ ಗೊತ್ತಿರ್ಬೇಕು ನಿನಗೆ. ಎಲ್ಲ ನೀನೇ ಮಾಡ್ತಾ ಹೋದ್ರೆ 24 ತಾಸು ಸಾಲಲ್ಲ. ನಿನಗೇನಾಗಿದೆ ಗೊತ್ತಾ ಹಣೆ ಬರ, ನಿನ್ನ ಪರೀಕ್ಷೆ ರಿಪೋರ್ಟ್ ತೋರಿಸುತ್ತೆ, ಹೆಲ್ತ್ ರಿಪೋರ್ಟ್ ತೋರಿಸುತ್ತೆ, ಊಟ ಮಾಡಲ್ಲ, ಮೈಯಲ್ಲಿ ರಕ್ತನೇ ಇಲ್ಲ ನಿನಗೆ, ಅನಿಮಿಯ ಆಗಿಬಿಟ್ಟಿದೆ. ನೀನು ನೋಡಿದ್ರೆ ಗೊತ್ತಾಗುತ್ತೆ ಮುಖ, ನಿಮ್ಮ ರಕ್ತಹೀನತೆ ಆಗಿದೆ ನಿನಗೆ ಅಂತೇಳಿ. ಅದು ಮಾಡಬೇಡ, ನಿನ್ನ ಕೆಲಸ ಇದೆ ಅಂತ ಆರೋಗ್ಯ ಹಾಳು ಮಾಡ್ಕೋಬೇಡ. 4 ವರ್ಷ ಬದುಕಬೇಕಾ ಪ್ರಿನ್ಸಿಪಾಲ್ ಅಂತ, ಸರಿಯಾಗಿ ತಿನ್ನು, ಊಟ ಮಾಡು ಅಂತ ಹೇಳಿ ಎಷ್ಟು ಚಂದ ಹೇಳಿದ್ರಪ್ಪ ನನಗೆ. ನಮಗೂ ಅನಿಸಲ್ವ ಸ್ವಾಮಿ, ನಾವು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಓಡಾಡ್ತೀವಲ್ಲ, ಪ್ರತಿಯೊಂದಕ್ಕೂ ಸಮಯ ಇಲ್ಲ, ಎದಕ್ಕೂ ಸಮಯ ಇಲ್ಲ, ಇದಕ್ಕೂ ಸಮಯ ಇಲ್ಲ ಅಂತೀವಿ. ಪ್ರಧಾನಮಂತ್ರಿಗೂ 24 ತಾಸೇ ಅಲ್ವಾ, ನಮಗೂ 24 ತಾಸು. ಅವ್ರು ಅಷ್ಟೊಂದು ಕೆಲಸ ಮಾಡ್ತಿದ್ರು 24 ತಾಸಲ್ಲಿ, ನಮ್ಮ ನಮ್ಮ ಜವಾಬ್ದಾರಿ ಮಾಡೋಕ್ಕಾಗಲ್ವಾ? ಮುಖ್ಯವಾಗಿ ನಮ್ಮ ಕೆಲಸವನ್ನು ಯೋಜನೆ ಮಾಡಲ್ಲ ನಾವು. ಯೋಜನೆ ಮಾಡಿ ಸರಿಯಾಗಿ ಕೆಲಸವನ್ನು ಹಂಚಿಕೊಂಡು ಮಾಡಿದರೆ ಬೇಕಾದಷ್ಟು ಸಮಯ ಇದೆ. ಒಂದು ದಿವಸ ಕೂತ್ಕೊಂಡು ಡೈರಿ ನೋಡ್ಕೊಂಡು ನೋಡ್ಕೊಳ್ಳಿ, ಅಯ್ಯೋ ಇಷ್ಟೊಂದು ಸಮಯ ಇತ್ತಲ್ಲ ನಾವು ಸುಮ್ಮನೆ ವೇಸ್ಟ್ ಮಾಡಿಕೊಂಡ್ವಿ ಅಂತ ಅನಿಸುತ್ತೆ. ಅದರಿಂದ ದಯವಿಟ್ಟು ಸಮಯ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಬೇಡ. ಒಂದು ಇಂಗ್ಲೀಷಲ್ಲಿ ಮಾತಿದೆ, ಎ ಬ್ಯುಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಅದರಿಂದ ಎಲ್ಲಕ್ಕೂ ಸಮಯ ಇದೆ, ಹಂಚಿಕೊಂಡು ಮಾಡ್ಕೊಳ್ಳೋಣ. ಜೀವ ಚೆನ್ನಾಗಿರುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಭಾವಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ಧತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ

0: ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ, ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗಿದ್ದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸ ಮುಕ್ತ ಅವಳಿ ನಗರವಾಗಿಸುವ ನಿಟ್ಟಿನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 ವರ್ಷದೊಳಗಿನ 151,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು DLSC ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸುಗಳನ್ನು ಕಾನೂನಿನ ಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ July 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್

0: ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನನ್ನ ಇಂಟ್ರೊಡ್ಯೂಸ್ ಮಾಡಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್. ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಸಿ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11/7/20/26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗೊಂದಿಗೆ, ಎಲ್ಎಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವಯಸ್ಸಾಗಿತ್ತು. 1979 ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015 ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 58 ಕುರಿತು ಎಸ್ವಿಬಿಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ಹೆಸರ ನರಿಯದ ಸಸಿಯೊಳ್
7: ಇರವೆ ರಸಗಂಧಗಳು
6: ಬಿಸಿಲ್ ಅದನ್ನು ಪಕ್ವಗೊಳಿಸುತ್ತೆ
7: ಬಿಡಿಸದಿಹುದೇ
6: ಪಸರಿಸದೆ ಗಾಳಿಯದನ್
7: ಒಯ್ದು ದಿಸೆಗಳೊಳು
6: ಉಸಿರುತಿಹೆವದ ನಾವು
7: ಮಂಕುತಿಮ್ಮ.
5: ಗೆರೆ ಮಾತ್ರ ಕಾಣಿಸ್ತಾ

ಅಂತಹ ಒಂದು ಚಿತ್ರದ ಪರಿಪೂರ್ಣತೆಯನ್ನು ನಾವು ಅರಸಬೇಕು ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಅದು ಅರಸಿದ ಅರಿವು ನಮಗೆ ಆಗೋ ತನಕ ಸೃಷ್ಟಿ ಒಂದು ರಹಸ್ಯ, ನಮಗೆ ಕಣ್ಣಿಗೆ ಕಾಣಿಸದೇ ಇರೋವಂಥ ಒಂದು ವಿಶೇಷತೆ ಅಂತ ನಾವು ನೋಡಿದ್ವಿ. ಹಾಗೆ ನಮಗೆ ಗೊತ್ತಿರುವಂಥ ಕೆಲವು ಅಂಶಗಳು ವಿಷಯಗಳು ಇರುತ್ತವೆ. ಆ ಗೊತ್ತಿರೋದಕ್ಕೆ ನಾವು ಕೆಲವು ಹೆಸರುಗಳನ್ನು ಇಡ್ತೀವಿ. ಈಗ ನಮ್ಮದು ಮೈಸೂರು ಕ್ಷೇತ್ರ, ಮೈಸೂರು ಮಲ್ಲಿಗೆಗೆ ಬಹಳ ಪ್ರಸಿದ್ಧಿ. ಮೈಸೂರು ಮಲ್ಲಿಗೆ ಯಾಕೆ ಬಹಳ ಪ್ರಸಿದ್ಧಿ? ಅದು ಅದರ ಸುಗಂಧ ಅದೆಷ್ಟೋ ದೂರದವರೆಗೂ ಹರಡಿರುತ್ತೆ. ಯಾರೋ ಮನೆಯಲ್ಲಿ ಒಬ್ಬರು ಮಲ್ಲಿಗೆ ಹೂ ಮುಡ್ಕೊಂಡ್ರು ಅಂತಂದರೆ ಮೂರು ಮನೆ ಆಚೆಯವರೆಗೂ ಗೊತ್ತಾಗುತ್ತೆ, ಓ ಇವ್ರ ಮನೇಲಿ ಮಲ್ಲಿಗೆ ಹೂ ಮುಡ್ಕೊಂಡಿದ್ದಾರೆ. ಅಂತಹ ಸುಗಂಧ ಅದು, ಅದು ನಮಗೆ ಬಹಳ ಪ್ರೀತಿ, ನಮಗೆ ಅದರದ್ದು ವಿಶೇಷತೆ ನಮಗೆ ಗೊತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಗಿಡಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ವಿ, ಅದಕ್ಕೆ ಮಲ್ಲಿಗೆ ಅಂತ ಹೆಸರಿಟ್ವಿ. ಅದನ್ನು ತೊಗೊಂಬಂದು ಪ್ರತಿ ಮನೆಯಲ್ಲೂ ನಾವು ಹಾಕ್ಕೊಳ್ತೀವಿ. ಅದು ಆ ಹೂ ಬಿಟ್ಟಾಗೆಲ್ಲ ನಾವು ಸಂತೋಷ ಪಡ್ತೀವಿ. ಅದನ್ನು ಇಟ್ಕೊಂಡು ಮುಡ್ಕೊಳ್ಳೋವಂಥ ಮಹಿಳೆಯರಿದ್ದಾರೆ, ಭಗವಂತನಿಗೆ ಅರ್ಪಣೆ ಮಾಡುವಂಥ ಭಕ್ತರಿದ್ದೀವಿ. ಸೊ ಹೀಗೆ ಯಾವುದರಲ್ಲಿ ನಾವು ವಿಶೇಷತೆಯನ್ನು ಕಂಡುಕೊಂಡ್ವೋ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಅದು ನಮಗೆ ಕಂಡು ಬಂದಂಥ ಒಂದು ಗೆರೆ. ನಾವು ಹೆಸರೇ ಇಟ್ಟಿಲ್ಲ ಅಂತನ್ನುವಂಥ ಒಂದು ಗಿಡ ಕಾಡಿನಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಆ ಕಾಡಿನಲ್ಲಿರೋಂಥ ನಾವು ಕಂಡರಿಯದಂತಹ, ಹಾಗಾಗಿ ನಾವು ಹೆಸರೇ ಇಡದೇ ಇರೋಂತಹ ಗಿಡದಲ್ಲೂ ಕೂಡ ಹೂವು ಬರಬಹುದು. ಆ ಹೂವುಕ್ಕೂ ಕೂಡ ಒಂದು ಸುಗಂಧ ಇರಬಹುದು, ನಮಗೆ ಗೊತ್ತಿಲ್ಲ ಅದಷ್ಟೇ. ಆದರೆ ಆ ರಸ ಗಂಧಗಳು ಭೂಮಿಯಲ್ಲಿದ್ದದ್ದನ್ನು ಆ ಗಿಡ ಮಲ್ಲಿಗೆ ಥರನೇ ಹೀರ್ಕೊಳ್ಳುತ್ತೆ. ಮಲ್ಲಿಗೆಯ ಗಿಡ ಹೇಗೆ ಆ ಎಲ್ಲ ರಸಗಂಧಗಳನ್ನು ಮಲ್ಲಿಗೆ ಹೂವಿಗೆ ಧಾರೆ ಎರೆಯುತ್ತೋ ಅದೇ ರೀತಿಯಲ್ಲಿ ಈ ಕಾಡಿನಲ್ಲಿರುವಂಥ ಹೆಸರು ಕೊಡದೇ ಇರೋ ಗಿಡವೂ ಕೂಡ ತನ್ನ ಹೂವಿಗೆ ಆ ಈ ಎಲ್ಲ ರಸಗಂಧಗಳನ್ನು ಧಾರೆ ಎರೆಯುತ್ತೆ. ಅದನ್ನು ಅರಳಿಸಿದಂಥ ಬಿಸಿಲು, ಸೂರ್ಯನ ಕಿರಣಗಳ ಶಕ್ತಿಗೆ ಇದಕ್ಕೆ ಹೆಸರಿಟ್ಟಿದ್ದಾರೆ, ಇದಕ್ಕೆ ಹೆಸರಿಟ್ಟಿಲ್ಲ ಮನುಷ್ಯರು. ಅದಕ್ಕೋಸ್ಕರ ಇದನ್ನು ನಾನು ಅರಳಿಸಲ್ಲಪ್ಪ, ಬರೀ ಮಲ್ಲಿಗೆಯನ್ನು ಮಾತ್ರ ಅರಳಿಸ್ತೀನಿ ಅನ್ನೋಂಥ ಬುದ್ಧಿ ಯೋಚನೆ ಬರಲ್ವಂತೆ. ಬಿಸಿಲು ಮಲ್ಲಿಗೆಯನ್ನು ಹೇಗೆ ಅರಳಿಸುತ್ತೋ ಕಾಡಲ್ಲಿರೋಂಥ ಆ ಹೆಸರೇ ಇಡದೇ ಇರೋ ಹೂವನ್ನು ಕೂಡ ಅರಳಿಸುತ್ತೆ. ಯಾಕೆ? ಅದು ಕೂಡ ಸೃಷ್ಟಿಯ ಪೇಟಿಯೊಳಗಿರೋಂಥ ರಹಸ್ಯದ ಒಂದು ಭಾಗ. ನಮಗೆ ಕಾಣಿಸ್ತಾ ಇರೋದು ಬರೀ ಮಲ್ಲಿಗೆ. ಸೊ ಹಾಗೆ ಬಿಸಿಲು ಅದನ್ನು ನೋಡಿದೆ, ಬಿಸಿಲು ನೋಡಿದಂತಹ ಆ ಹೂವು ಕೂಡ ಅರಳಿದೆ. ಅಲ್ಲಿಗೆ ನಿಲ್ಲಿಲ್ಲ, ಪ್ರಕೃತಿ ಸಹಜವಾಗಿರೋಂತಹ ವಾಯು ಮಲ್ಲಿಗೆಯ ಗಂಧವನ್ನು ಹೇಗೆ ನಾಲ್ಕಾರು ಮನೆಗಳ ಆಚೆವರೆಗೂ ತಗೊಂಡು ಹೋಗುತ್ತೋ ಹಾಗೆ ಇದರ ಗಂಧವನ್ನೂ ಕೂಡ ವಾಯು ಬೇರೆ ಕಡೆಯೆಲ್ಲ ಪಸರಿಸುತ್ತಂತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಇನ್ನೊಂದು ಸೂಕ್ಷ್ಮ ಏನಂದರೆ, ನಾವು ಮಲ್ಲಿಗೆಗೆ ಪ್ರಾಶಸ್ತ್ಯವನ್ನು ಯಾಕೆ ಕೊಟ್ವಿ? ಅದು ನಮಗೆ ಇಷ್ಟವಾಯಿತು ಅದಕ್ಕೋಸ್ಕರ. ಸಪೋಸ್ ಆ ಥರದ ಸುಗಂಧ ಭರಿತವಾದಂಥ ಪುಷ್ಪ ಇರಲಿಲ್ಲಪ್ಪ ಆ ಗಿಡಕ್ಕೆ, ಕೆಟ್ಟ ವಾಸನೆ ಇತ್ತು ಅಂತಲೇ ಅಂದ್ಕೊಳ್ಳೋಣ. ಕೆಟ್ಟದ್ದು ಅನ್ನೋಂಥವ್ರು ಯಾರು? ನಾವು. ನಮ್ಮ ಪರಿಗಣನೆಯಲ್ಲಿ ಆ ವಾಸನೆ ಚೆನ್ನಾಗಿಲ್ಲ, ದುರ್ಗಂಧ. ಇದು ಸುಗಂಧ, ಅದು ದುರ್ಗಂಧ. ಯಾರ ಪರಿಕಲ್ಪನೆ? ನಮ್ಮ ಪರಿಗಣನೆ, ನಮ್ಮ ಪರಿಕಲ್ಪನೆ. ಆದರೆ ಸೂರ್ಯನಿಗೆ ಅದರ ಯಾವ ಚಿಂತೆಯೂ ಇಲ್ಲ. ಆ ದುರ್ಗಂಧ ಅಂತ ನಾವು ಯಾವುದನ್ನು ಹೇಳ್ತೀವೋ ಅದನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ರಖರತೆಯಿಂದ, ಅಷ್ಟೇ ಶಕ್ತಿ ಊರ್ಜಾ ಶಕ್ತಿಯಿಂದ ಅರಳಿಸ್ತಾನೆ ಸೂರ್ಯ. ಗಾಳಿಯೂ ಕೂಡ, ಓ ಅಲ್ಲಿ ದುರ್ಗಂಧ ಅಪ್ಪ ನಾನು ಅಲ್ಲಿ ಹೋಗಲ್ಲ ಅಲ್ಲ ವಾಯು, ಅಲ್ಲೂ ಗಾಳಿ ಬೀಸುತ್ತೆ. ಯಾವ ಗಂಧ ಇದೆಯೋ ಆ ಗಂಧವನ್ನು ಆಚೆ ಈಚೆ ಪಸರಿಸುತ್ತೆ. ಸೊ ಹಾಗೆ ದಿಸೆ ದಿಸೆಯೊಳು ಪಸರಿಸುವಂತಹ ಶಕ್ತಿ ವಾಯುವಿಗಿದೆ. ಆ ವಾಯುವಿಗೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅನ್ನೋಂಥ ಒಂದು ಕ್ಷುಲ್ಲಕವಾದಂಥ ಪರಿಗಣನೆ ಇರೋದಿಲ್ಲ. ಸೊ ಹಾಗೆ ವಿಸ್ತೃತವಾದಂತಹ ಒಂದು ದೃಷ್ಟಿಕೋನ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ. ಭೂಮಿಗೂ ಕೂಡ ಅಷ್ಟೇ. ಭೂಮಿ, ನಾನು ಮಲ್ಲಿಗೆಗೆ ಮಾತ್ರ ಈ ಥರ ರಸವನ್ನು ಕೊಡ್ತೀನಿ, ಅದರ ಪಕ್ಕದಲ್ಲಿರೋ ಕಾಡುಗಿಡಕ್ಕೆ ಕೊಡಲ್ಲ ಅನ್ನೋಂಥ ಭಾವನೆ ಇರಲ್ಲ. ಮಾವಿನ ಹಣ್ಣಿಗೆ ಮಾತ್ರ ಸ್ಪೆಷಲ್ ಗೊಬ್ಬರ ಕೊಡ್ತೀನಿ ನಾನು, ಬೇರೆ ಗಿಡಗಳಿಗೆ ಕೊಡಲ್ಲ ಅನ್ನೋಂಥ ತಾರತಮ್ಯದ ಭಾವನೆ ಅದರಲ್ಲೇನೂ ಇರಲ್ಲ. ಸೊ ಹಾಗೆ

0: ನಮ್ಮ ದೃಷ್ಟಿ ವಿಶಾಲವಾಗ್ತಾ ಹೋದಾಗ ಎಲ್ಲವನ್ನೂ ನಾವು ಸ್ವೀಕರಿಸುವಂಥ ಬುದ್ಧಿಯನ್ನು ಬೆಳೆಸ್ಕೊಳ್ತೀವಿ. ಆ ಸ್ವೀಕರಿಸೋದಕ್ಕೆ ಮುಂಚೆ ಅದನ್ನು ನೋಡೋದಕ್ಕೆ, ಅದನ್ನು ಪರಿಗಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ನನಗೆ ತಿಳಿದಿದ್ದಷ್ಟೇ ಸತ್ಯ ಅನ್ನುವಂಥ ಸೀಮಿತವಾದಂಥ ಭಾವನೆಯನ್ನು ದಾಟಿ ನನ್ನ ಕಣ್ಣಿಗೆ ಕಾಣದ ವಿಚಾರಗಳು ಇರಬಹುದು, ಅದನ್ನೂ ಕೂಡ ನಾನು ಅನ್ವೇಷಿಸಿ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ವಿನಮ್ರತೆ ನಮಗೆ ಬಂದಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಉಸಿರಿಸೋದು, ನಮಗವೆಲ್ಲ ಬರ್ತಾ ಇದೆ, ಆಟೋಮ್ಯಾಟಿಕ್ಕಾಗಿ ನಮಗೆಲ್ಲ ಬರ್ತಾ ಇದೆ. ಇವಾಗ ನಾನು ಅಲ್ಲೇ ಇದ್ದೀನಿ, ಮಲ್ಲಿಗೆನೂ ಅಲ್ಲೇ ಇದೆ, ಕಾಡುಗಿಡವೂ ಅಲ್ಲೇ ಇದೆ ಅಂತಂದರೆ, ಆಗಲೇ ನೋಡಿದಂತೆ ಸೂರ್ಯನ ಬೆಳಕಿನಿಂದ ಮಲ್ಲಿಗೆಯೂ ಅರಳುತ್ತೆ, ಕಾಡುಗಿಡವೂ ಅರಳುತ್ತೆ. ವಾಯುವಿನ ಶಕ್ತಿಯಿಂದ ಮಲ್ಲಿಗೆಯ ಸುಗಂಧವೂ ನನಗೆ ಬರುತ್ತೆ, ಕಾಡುಗಿಡದ ದುರ್ಗಂಧವೂ ನನಗೆ ಬರುತ್ತೆ, ಹೆಸರಿಸದ ಗಿಡದ ದುರ್ಗಂಧವೂ ನನಗೆ ಬರುತ್ತೆ. ಎಲ್ಲವನ್ನೂ ನಾವು ಉಸಿರಿಸುತ್ತಿದ್ದೇವೆ, ನಮ್ಮ ಒಳಗಡೆ ಎಲ್ಲವೂ ಹೋಗ್ತಾ ಇದೆ. ಸೊ ಆ ಎಲ್ಲವನ್ನೂ ಸ್ವೀಕರಿಸುವಂಥ ವಿಶಾಲ ದೃಷ್ಟಿಕೋನ ನಮಗಿರಬೇಕು. ಇದು ಸರಿ ಅದು ತಪ್ಪು ಅನ್ನೋಂಥ ನಿಷ್ಕರ್ಷೆ ಬಹಳ ಬೇಗ ಮಾಡೋದಕ್ಕೆ ನಾವು ಬಿದ್ದುಬಿಡ್ತೀವಿ, ಬಹಳ ಬೇಗ ಆ ಥರದ ಡಿಸಿಷನ್ಸ್ ತೊಗೊಂಬಿಡ್ತೀವಿ. ವಿ ಜಂಪ್ ಟು ಕನ್ಕ್ಲೂಷನ್ಸ್, ಇದು ಸರಿ ಇದು ತಪ್ಪು, ಇದು ಹೌದು ಇದು ಅಲ್ಲ. ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಮರ್ಶೆ ಮಾಡಿ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಸೃಷ್ಟಿಯ ಒಳಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಜೀವನದ ಸುಗಮ ನಿರ್ವಹಣೆಗೆ ನಾವು ನಮ್ಮದೇ ಆದ ಹಲವು ರೀತಿ ನೀತಿಗಳನ್ನು ರೂಪಿಸಿಕೊಂಡಿರುತ್ತೇವೆ. ಅಂಥವುದು ಸರಿ ಎನ್ನಿಸಿದಾಗ ಅದನ್ನು ನಾವು ಅನುಸರಿಸುತ್ತೇವೆ. ಅದು ತಪ್ಪು ಎಂದು ಯಾವಾಗ ಕಂಡುಬರುವುದೋ ಆಗ ಅದನ್ನು ಕೈಬಿಟ್ಟು ಮತ್ತೊಂದು ಮಾರ್ಗ ಅನುಸರಿಸುವುದು ಬುದ್ಧಿವಂತಿಕೆ ಎನಿಸಿಕೊಳ್ಳುತ್ತದೆ. ನಮ್ಮ ಜೀವನವು ಸಾಮಾನ್ಯವಾಗಿ ಪರಸ್ಪರ ಅವಲಂಬನೆಯ ಆಧಾರದ ಮೇಲೆ ನಿಂತಿರುವಂತಹದು. ಈ ಸಮಾಜದಲ್ಲಿ ನಾವು ಬದುಕಿರುವವರೆಗೂ ಹಲವರಿಂದ ಹಲವು ರೀತಿಯ ಸಹಾಯವನ್ನು ಪಡೆಯಬೇಕಾಗುತ್ತದೆ. ಇಂತಹ ಸಹಾಯ ಎರಡು ರೀತಿಯದು. ಒಂದು ಹಣಕಾಸಿನ ನೆರವಾದರೆ ಮತ್ತೊಂದು ಮನಃಪೂರ್ವಕವಾಗಿ ಪಡೆಯುವಂತಹ ಉಪಕಾರ. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತೆಂದರೆ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಜಾಸ್ತಿ ಎಂದು. ಕೆಲವೊಮ್ಮೆ ನಾವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ಅಪಮಾರ್ಗಗಳನ್ನು ಅನುಸರಿಸಿ ಬಿಡುತ್ತೇವೆ. ಅಂಥವುದರಲ್ಲಿ ಒಂದು ಕುಡಿತ. ಆರಂಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕುಡಿಯುವುದಿಲ್ಲ ಎಂದು ನಿರ್ಧರಿಸುತ್ತೇವೆ. ಏಕೆಂದರೆ ಅದರ ದುಷ್ಪರಿಣಾಮಗಳ ಹರಿವು ನಮಗಿರುತ್ತದೆ. ಆದರೆ ನಾವು ಸ್ವಲ್ಪ ಮಾನಸಿಕವಾಗಿ ದುರ್ಬಲರಾಗಿರುವಾಗ ನಮ್ಮ ಸ್ನೇಹಿತರು, ಕೆಲವೊಮ್ಮೆ ನೆಂಟರು ಅಥವಾ ಸಹೋದ್ಯೋಗಿ

ಗಳ ಒತ್ತಾಯಕ್ಕೆ ಕಟ್ಟುಬಿದ್ದು ನಮ್ಮ ನಿರ್ಧಾರದಿಂದ ಹೊರಬಂದು ಬಿಡುತ್ತೇವೆ. ನಾವು ಕುಡಿಯದಿದ್ದರೆ ನಾಗರಿಕರಂತೆ ಕಂಡುಬರುವುದಿಲ್ಲ ಎಂದು ಕೆಲವರು ನಮ್ಮನ್ನು ಪ್ರಚೋದಿಸುತ್ತಾರೆ. ಈ ಹಿಂದೆ ಒಮ್ಮೆ ಬೇರೊಂದು ದೂರದ ತಾಲೂಕಿನ ಪರಿಶೀಲನೆಗೆ ಹೋಗಬೇಕಾಯಿತು. ನನ್ನೊಡನೆ ಒಬ್ಬ ಸಹೋದ್ಯೋಗಿ ಇದ್ದರು. ಅವರು ಈ ಕುಡಿತದ ಅಭ್ಯಾಸ ಹೊಂದಿದ್ದವರು. ಅವರು ನಿತ್ಯ ಕುಡಿಯುವ ಹವ್ಯಾಸದವರೇನೂ ಅಲ್ಲ. ಆದರೆ ಸ್ನೇಹಿತರು ಸಿಕ್ಕಿ ಒತ್ತಾಯ ಮಾಡಿದಾಗ ಕುಡಿಯುವುದು ಅವರ ಅಭ್ಯಾಸ. ಆ ಸ್ಥಳದ ಪರಿಶೀಲನೆ ಸಮಯದಲ್ಲಿ ಅವರು ಅಲ್ಲಿ ಬೇಗ ಒಂದಷ್ಟು ಜನರನ್ನು ಪರಿಚಯ ಮಾಡಿಕೊಂಡರು. ಸಂಜೆಯಾದಾಗ ಅವರು ಸೇರುವುದು ಕುಡಿಯುವುದು ನಡೆಯುತ್ತಿತ್ತು. ನಾವು ಮೇಲಿನ ಕಚೇರಿಯವರಾದ್ದರಿಂದ ಅಲ್ಲಿನವರು ನಮಗೆ ವಿಶೇಷ ಗೌರವ ನೀಡುತ್ತಿದ್ದರು. ಇದನ್ನು ನನ್ನ ಸಹೋದ್ಯೋಗಿ ಉಪಯೋಗಿಸಿಕೊಂಡರು. ನಂತರ ನೀವು ಮಾಡಿದ್ದು ಸರಿಯಲ್ಲ ಅಲ್ಲವೇ ಎಂದಾಗ ಅವರು ಹೇಳಿದ್ದು, ನಾವು ಕುಡಿಯುವ ಅಭ್ಯಾಸ ಹೊಂದದಿದ್ದರೆ ಇಷ್ಟೊಂದು ಸ್ನೇಹಿತರ ಸಂಘ ನಮಗೆ ಸಿಗುವುದಿಲ್ಲ. ಅವರಿಗೆ ಅಭ್ಯಾಸವಿದೆ, ನಾನು ಅವರೊಡನೆ ಸೇರುತ್ತಿದ್ದೇನೆ ಅಷ್ಟೇ. ಇದು ತಪ್ಪಲ್ಲ ಎಂಬುದು ಅವರ ವಾದ. ನಮಗೆ ಇಂಥವುದೇ ಸಾಕಷ್ಟು ಕಾರಣಗಳು ಸಿಗುತ್ತವೆ. ಅಂತಹ ದುರ್ಬಲ ಮನಸ್ಸಿನವರಾದರೆ ನಾವು ಬಹಳ ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ನಮ್ಮ ನಡವಳಿಕೆಯನ್ನು ಬದಲಿಸಿಕೊಂಡು ಬಿಡುತ್ತೇವೆ. ಇದು ನಮ್ಮ ದಾರಿಯನ್ನೇ ಬದಲಿಸಿ ಬಿಡುತ್ತದೆ. ಆರಂಭದಲ್ಲಿ ಒತ್ತಾಯಕ್ಕೆ ಕಟ್ಟುಬಿದ್ದೋ ಅಥವಾ ಅದಕ್ಕೆ ನಾನೇನು ಖರ್ಚು ಮಾಡಬೇಕಾಗಿಲ್ಲವಲ್ಲ ಎಂದು ಒಪ್ಪಿಕೊಂಡರೆ ನಾವು ಆ ಸ್ನೇಹಿತರಿಗಿಂತಲೂ ದೊಡ್ಡ ಕುಡುಕರಾಗಿ ಬಿಡುತ್ತೇವೆ. ಈ ಬಗ್ಗೆ ಎಚ್ಚರ ಇರಬೇಕು. ಅದೇ ರೀತಿಯ ಮತ್ತೊಂದು ಹವ್ಯಾಸ ಸಾಲ ಮಾಡುವುದು. ಇದು ಒಂದು ರೀತಿ ಅಂಟು ಜಾಡ್ಯದಂತೆ. ಕೆಲವೊಮ್ಮೆ ಸಾಲ ಮಾಡುವುದು ಅನಿವಾರ್ಯವಾದರೂ ಅದನ್ನೇ ಅಭ್ಯಾಸ ಮಾಡಿಕೊಂಡವರು ಅದನ್ನು ಒಂದು ರೀತಿ ಚಾಳಿಯಂತೆ ಬೆಳೆಸಿ ಕೊಂಡುಬಿಡುತ್ತಾರೆ. ಯಾರೋ ಒಬ್ಬ ಕೊಟ್ಟ ಸಾಲವನ್ನು ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ಕೇಳದಿರಬಹುದು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮತ್ತಷ್ಟು ಜನರ ಹತ್ತಿರ ಸಾಲ ಕೇಳುವುದು ಕೆಟ್ಟ ಅಭ್ಯಾಸವಾಗಿ ಮುಂದುವರಿಯುತ್ತದೆ. ಕೊನೆಗೆ ಅದು ಒಂದು ಪಿಡುಗಾಗುತ್ತದೆ. ನಾನು ಒಬ್ಬ ವ್ಯಕ್ತಿ ಈ ಸಾಲದ ಸುಳಿಯಲ್ಲೇ ಜೀವನ ಕಳೆದುಕೊಂಡಿದ್ದನ್ನು ಕಂಡಿದ್ದೇನೆ. ತನ್ನ ಮನೆ ಬಹಳ ವಿಶೇಷವಾಗಿ ಕಂಡು ಬರಬೇಕು ಎಂಬ ಕಾರಣಕ್ಕೆ ಅಗತ್ಯವಿಲ್ಲದ ಹಲವು ವಸ್ತುಗಳನ್ನು ಕೊಳ್ಳುತ್ತಿದ್ದರು. ದುಡ್ಡೆಲ್ಲಿ ಬರುತ್ತದೆ ಎಂದರೆ ಇದಕ್ಕೆ ದುಡ್ಡು ಬೇಕಾಗಿಲ್ಲ, ಅದು ಮಾಸಿಕ ಕಂತಿನ ರೂಪದಲ್ಲಿ ದೊರೆಯುತ್ತದೆ. ತಿಂಗಳಿಗೆ 20,000 ಅಷ್ಟೇ ಎಂಬ ನಿಲುವು ಅವರದ್ದು. ಸರಿ, ಅವರ ವೇತನಕ್ಕೆ ಆ ಹಣ ದೊಡ್ಡದಲ್ಲ. ಬುದ್ಧಿವಂತಿಕೆ ಇದ್ದರೆ ಅದು ಅಷ್ಟಕ್ಕೆ ನಿಲ್ಲಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಮತ್ತೊಂದು ಮಗದೊಂದು ಎಂದು ಕಾರು ಇತ್ಯಾದಿಗಳನ್ನು ಖರೀದಿಸುತ್ತಿದ್ದರು. ಕೊನೆಗೆ ಅವರ ವೇತನಕ್ಕಿಂತ ಈ ಮಾಸಿಕ ಕಂತಿನ ಹಣದ ಮೊತ್ತ ಜಾಸ್ತಿಯಾಯಿತು. ಸಾಲ ಕೊಟ್ಟವರು ಒತ್ತಾಯಿಸಿದಾಗ ಆಗಿಕೊಂಡ ಒಂದೊಂದೇ ವಸ್ತುವನ್ನು ಮಾರಿದರು. ನಮಗೆ ಗೊತ್ತಿದೆ, ನಾವಾಗೆ ಮಾರಲು ಹೊರಟಾಗ ಯಾವ ವಸ್ತುವಿಗೂ ಸರಿಯಾದ ಬೆಲೆ ಸಿಗುವುದಿಲ್ಲ. ಒತ್ತಡ ಜಾಸ್ತಿಯಾದಾಗ ಅವರು ತಾವು ತಂದ ಪದಾರ್ಥಗಳನ್ನು ಸಿಕ್ಕಿದ ಬೆಲೆಗೆ ಮಾರಿದರು. ಇದರಿಂದ ಒತ್ತಡ ಕಡಿಮೆಯಾಗಲಿಲ್ಲ, ಇನ್ನು ಜಾಸ್ತಿಯಾಯಿತು. ಪರಿಣಾಮ ಅವರಿಗಿದ್ದ ಸಣ್ಣ ಕಾಯಿಲೆಗಳು ಉಲ್ಬಣಿಸಿತು. ಕೊನೆಗೆ ಅದರಿಂದಲೇ ಅವರು ಮೃತರಾದರು. ಸಾಲದ ಪರಿಣಾಮ ಹೀಗೂ ಆಗಬಹುದು. ಈ ಬಗ್ಗೆ ಎಚ್ಚರ ಅವಶ್ಯಕ. ಸಾಲ ಮಾಡುವುದು ಅನಿವಾರ್ಯವಾದಾಗ ಸಾಲ ಮಾಡುವುದು ತಪ್ಪಲ್ಲ. ಆದರೆ ಅದನ್ನು ತೀರಿಸುವ ಮನೋಭಾವ ಮಾರ್ಗೋಪಾಯಗಳು ಗೊತ್ತಿದ್ದರೆ ಸರಿ. ಸಾಲವನ್ನು ಹೊರೆ ಎಂದು ಭಾರ ಎಂದು ಕರೆಯಲಾಗುತ್ತದೆ. ಒಬ್ಬ ನಿಷ್ಕೃಷ ವ್ಯಕ್ತಿಗೆ ಸಾಲ ಮಾಡಿದ ನಂತರ ಅದರಿಂದ ಆದಷ್ಟು ಬೇಗ ಮುಕ್ತನಾಗಬೇಕು ಎಂದು ಅನಿಸುತ್ತದೆ. ಸಾಲವನ್ನು ನಿಗದಿತ ಅವಧಿಯಲ್ಲಿ ಮರುಪಾವತಿ ಮಾಡಲಾಗದಿದ್ದರೆ ಸಂಬಂಧಿಸಿದ ಸಾಲ ನೀಡಿದ ವ್ಯಕ್ತಿಯೊಡನೆ ಮಾತನಾಡಿ ಪರಿಸ್ಥಿತಿ ವಿವರಿಸಿ ಸಾಲದ ಅವಧಿ ವಿಸ್ತರಿಸಿಕೊಳ್ಳಬಹುದು ಅಥವಾ ಮತ್ತಷ್ಟು ಹೆಚ್ಚುವರಿ ಬಡ್ಡಿ ನೀಡುವುದಾಗಿ ಒಂದು ಒಪ್ಪಂದಕ್ಕೆ ಬರಬಹುದು. ಆದರೆ ಸಾಲದ ಭಾರ ಅದನ್ನು ತೀರಿಸುವವರೆಗೂ ನಮ್ಮನ್ನು ಬಾಧಿಸುತ್ತದೆ. ಒಂದೊಮ್ಮೆ ಆ ಹಣವನ್ನು ಪೂರ್ಣವಾಗಿ ಹಿಂತಿರುಗಿಸಿದ ನಂತರ ನಾವು ಒಂದು ರೀತಿ ಋಣ ಮುಕ್ತರಾದಂತೆ ಭಾರವನ್ನು ಕಡಿಮೆ ಮಾಡಿಕೊಂಡಂತೆ ಭಾಸವಾಗುತ್ತದೆ. ಆದರೆ ನಮಗೆ ಮತ್ತೊಂದು ಭಾರದ ವಿಷಯ ಅಷ್ಟಾಗಿ ಗಮನಕ್ಕೆ ಬರುವುದಿಲ್ಲ, ಅದು ಉಪಕಾರದ ಭಾರ. ಸಾಲದ ಭಾರಕ್ಕೂ ಉಪಕಾರದ ಭಾರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ.
ಸಾಲಕ್ಕೆ ಒಂದು ನಿರ್ದಿಷ್ಟ ಮೌಲ್ಯವಿರುತ್ತದೆ. ಅದನ್ನು ನಗದು ರೂಪದಲ್ಲೋ ಒಡವೆ ವಸ್ತುವಿನ ರೂಪದಲ್ಲೋ ಮರುಪಾವತಿ ಮಾಡಿಬಿಡಬಹುದು.

0: ಆದರೆ ಉಪಕಾರದ ಭಾರ ಎನ್ನುವುದು ಮೌಲ್ಯ ಕಟ್ಟಲಾಗದ ಅಮೂಲ್ಯವಾದುದು. ಈ ಭಾರವನ್ನು ಇಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಕೆಲವೊಮ್ಮೆ ಸಾಧ್ಯವೂ ಆಗುವುದಿಲ್ಲ. ನಾವು ಮದುವೆ ಮುಂಜಿ ಗೃಹ ಪ್ರವೇಶದಂತಹ ಸಮಾರಂಭಗಳಿಗೆ ಹೋದಾಗ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ನೀಡುವುದು ವಾಡಿಕೆ. ಇದು ಏಕೆ ಆರಂಭವಾಯಿತೋ ತಿಳಿಯದು. ಬಹುಶಃ ಮದುವೆ, ಮನೆ ಕಟ್ಟುವುದು ಮುಂತಾದುವುದನ್ನು ಮಾಡುವಾಗ ಅವರಿಗೆ ಆರ್ಥಿಕವರೆ ಬಿದ್ದಿರುತ್ತದೆ. ಅದನ್ನು ನಾವು ನೀಡುವ ಅಲ್ಪ ಕಾಣಿಕೆಯಿಂದ ಸರಿಹೊಂದಿಸಿಕೊಳ್ಳಲಿ ಎಂಬ ಉದ್ದೇಶ ಇರಬಹುದು. ಆದರೆ ಅದನ್ನು ಪಡೆಯದವನ ಮೇಲೆ ಒಂದು ರೀತಿಯ ಒತ್ತಡ ಆರಂಭವಾಗುತ್ತದೆ. ಸುಮ್ಮನೆ ಯಾರಿಂದಲೂ ಹಾಗೆ ಸಹಾಯ ಪಡೆಯಲು ಮನಸ್ಸು ಸಾಮಾನ್ಯವಾಗಿ ಒಪ್ಪುವುದಿಲ್ಲ. ಈ ಹಿಂದೆ ಹಾಗೂ ಈಗಲೂ ಕೆಲ ಗ್ರಾಮೀಣ ಭಾಗದಲ್ಲಿ ಮದುವೆಯಂತಹ ಸಮಾರಂಭಗಳಲ್ಲಿ ಕಾಣಿಕೆಯನ್ನು ನಗದು ರೂಪದಲ್ಲಿ ನೀಡಿದಾಗ ಅದನ್ನು ಧ್ವನಿವರ್ಧಕದಲ್ಲಿ ಹೇಳಲಾಗುತ್ತದೆ. ಇಂಥವರು ಇಷ್ಟು ಹಣ ನೀಡಿದ್ದಾರೆ ಎಂದು ದಾಖಲಿಸುವ ವಿಧಾನ ಇದು. ಇದರ ಅರ್ಥ ಅವರು ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಇಷ್ಟು ಹಣವನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಮುಂದೆ ಈ ರೀತಿ ಕಾಣಿಕೆ ನೀಡಿದವರ ಮನೆಯಲ್ಲಿ ಇಂತಹ ಸಮಾರಂಭ ನಡೆದರೆ ನಾವು ಕನಿಷ್ಠ ಅವರು ಕೊಟ್ಟಷ್ಟು ಹಣವನ್ನು ಅದಕ್ಕೆ ಸರಿದೂಗುವ ವಸ್ತುವನ್ನು ನೀಡಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ಮನೆ ಸಮಾರಂಭದಲ್ಲಿ ಹಣ ವಸ್ತು ನೀಡಿದವರ ಪಟ್ಟಿಯನ್ನು ನಾವು ರಕ್ಷಿಸಿ ಇಟ್ಟುಕೊಳ್ಳಬೇಕು. ಅವರ ಮನೆಯ ಸಮಾರಂಭದಲ್ಲಿ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚು ನೀಡಿದಾಗ ನಮಗೆ ನಿರಾಳವಾಗುತ್ತದೆ. ಇದು ಎಲ್ಲೆಡೆ ಕಂಡುಬರುವ ರೀತಿ. ಹಾಗೆ ನಮಗೆ ಶಕ್ತಿ ಇದ್ದು ಹಣ ನೀಡದಿದ್ದರೆ ನಾವು ಕೃತಜ್ಞರಂತೆ ಕಂಡುಬರುತ್ತೇವೆ. ನಾವು ಮಾಡಿದ ಸಾಲವನ್ನು ಹೇಗಾದರೂ ತೀರಿಸಬಹುದು. ಅದಕ್ಕೆ ಬಡ್ಡಿಯೋ ಚಕ್ರ ಬಡ್ಡಿಯೋ ಕೊಟ್ಟಲ್ಲಿ ಅದು ತೀರುತ್ತದೆ. ಆದರೆ ಉಪಕಾರ ಆಗಲ್ಲ. ಅನೇಕ ವೇಳೆ ಅದನ್ನು ಮತ್ತೆ ಯಾವುದೇ ರೀತಿಯಲ್ಲಿ ತೀರಿಸಲಾಗದು. ಹಾಗೆಯೇ ಉಪಕಾರ ಮಾಡಿದವರು ನಮ್ಮ ಕಣ್ಣು ಮುಂದೆ ಕಂಡಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿ ಗೌರವ, ಕೃತಜ್ಞತೆ ಮೂಡುತ್ತದೆ. ಅದು ಉಪಕಾರದ ಶಕ್ತಿ. ನಾವು ಉಪಕಾರ ಮಾಡಿದವರ ಬಗ್ಗೆ ಕೃತಜ್ಞತೆ ಮಾತ್ರವೇ ಸಲ್ಲಿಸಬಹುದು. ಆದ್ದರಿಂದ ಉಪಕಾರದ ಭಾರದಿಂದ ಋಣಮುಕ್ತನಾಗುವುದು ಕಷ್ಟದ ಕೆಲಸ ಎನಿಸುತ್ತದೆ. ಉಪಕಾರ ಮಾಡಿದ ವ್ಯಕ್ತಿಗೆ ನಾವು ಅದೆಷ್ಟು ಬಾರಿ ಪ್ರತಿಉಪಕಾರ ಮಾಡಲಾಗುವುದಿಲ್ಲ. ಆದರೆ ಅಂತಹ ಸ್ಮರಣ ಸ್ವಭಾವ ಬೆಳೆಸಿಕೊಂಡಾಗ ಸ್ವಲ್ಪ ನಿರಾಳತೆ ಕಂಡುಕೊಳ್ಳಬಹುದು ಅಷ್ಟೇ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದವರು
1: ಚೇತನ್ ಸಿವಿ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920 ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. FIH ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶ್ರಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಷೆಲ್ಸ್ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ

0: ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೆಷಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟ್ರಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನಿಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920 ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟ್ರಾಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೊ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿದೆ ಎಂದು ಮಾರ್ಕೊ ರೂಬಿಯೊ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 July ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು

0: ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ಧತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ FIH ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರಿ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರಿ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ ತ್ರಿವಳಿ ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ಧ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920 ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೋ ಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 4 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೋದರಿಗೆ ನಮಸ್ಕಾರ. ನಿನ್ನೆ ದಿವಸ ಶ್ರೀರಾಮಕೃಷ್ಣ ಪರಮಹಂಸರ ಬಾಲ್ಯದ ಕೆಲವು ವಿಚಾರಗಳನ್ನು ನೋಡ್ತಾ ಹೇಗೆ ಅವರಲ್ಲಿ ಭಾವಾವೇಶ ಬರೋಕ್ಕೆ ಶುರುವಾಯಿತು ಅಂತ. ಅದು ಬಂದಾಗ ಹೊರಗಡೆ ನೋಡೋರಿಗೆ ಅದು ಮೂರ್ಛೆ ರೋಗ ಅಂತ ಅನ್ನೋಂಗೆ ಅನಿಸಿದರೆ, ಒಳಗಡೆ ಮಾತ್ರ ಅಂತರ್ಯದಲ್ಲಿ ತುಂಬ ಸಂತೋಷ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ನಿನ್ನೆ ದಿವಸ ಒಂದು ಘಟನೆ ನೋಡಿದ್ವಿ. ಶಿವರಾತ್ರಿ ದಿವಸ ಆ ಶಿವನ ಪಾತ್ರ ಮಾಡುವಂಥ ನಟ ಬರದೆ ಹೋದಾಗ ಇವರಿಗೆ ಶಿವನ ಅಲಂಕಾರ ಹಾಕಿದಾಗ ಮೈ ಮರೆತು ಹಾಗೆ ನಿಂತದ್ದು, ನಾಟಕ ನಿಂತು ಹೋದದ್ದು, ಅದನ್ನೆಲ್ಲ ಕಂಡಿದ್ವಿ ನಿನ್ನೆ. ಅದಾದಮೇಲೆ ಈ ಥರದ ಭಾವ ಮೇಲೆ ಮೇಲೆ ಬರೋಕ್ಕೆ ಶುರುವಾಯಿತು. ಯಾವತ್ತಾದರೂ ಒಂದ್ಸಲ ತನ್ಮಯತೆ ಬಂದಾಗ ಆ ಭಾವದ ಉನ್ಮತ್ತತೆ ಬರ್ತದೆ ಅಂತಿತ್ತು. ಆದರೆ ಇದು ಮೇಲೆ ಮೇಲೆ ಆಗೋಕ್ಕೆ ಶುರು ಆದಾಗ ಯಾವ ದೇವರ ಹೆಸರು ಹೇಳಿದ್ರೆ

ಆಯಿತು, ದೇವಿ ಸ್ತೋತ್ರ ಹೇಳಿದ್ರಾಯ್ತು, ಒಂದೇ ಸಲ ಎಚ್ಚರ ತಗ್ಬಿಡ್ಬೇಕು, ಈ ಥರದಾಗ್ತಾಯಿತ್ತು. ಹೀಗಾದಾಗ ಶಾಲೆ ಕಡೆ ಹೋಗೋಕೆ ಮನಸ್ಸೇ ಬರಲ್ಲಲ್ಲ. ಈಗ ಶಾಲೆಯಲ್ಲಿ ಒಂದು ಬಹಳ ಡಿಫ್ರೆನ್ಸ್ ಇರೋದೇ ಅದು, ದ ಗ್ಯಾಪ್ ಬಿಟ್ವೀನ್ ದ ರಿಯಲ್ ವರ್ಲ್ಡ್ ಆ್ಯಂಡ್ ದಿ ಇಲ್ಯೂಷನರಿ ವರ್ಲ್ಡ್. ಇಲ್ಯೂಷನ್ ಅನ್ನೋ ತಪ್ಪಾಗ್ಬೋತಿದ್ದೇನೋ, ನಾವು ಭಾವಾವೇಶದಲ್ಲಿ ಇರುವಂಥ ಜಗತ್ತೇ ಬೇರೆ. ಇಮೋಷನಲ್ ಮೈಂಡ್ ಇಸ್ ಡಿಫ್ರೆಂಟ್ ಫ್ರಾಮ್ ರ್ಯಾಷನಲ್ ಮೈಂಡ್. ಶಾಲೆಯಲ್ಲಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಅದು, ನೀವು ಬೇಕೋ ಬೇಡವೋ ಮೊದಲೇ ಪೀರಿಯಡ್ ಮ್ಯಾಥಮೆಟಿಕ್ಸ್, ಅದಾದಮೇಲೆ ಎರಡನೇ ಪೀರಿಯಡ್ ಸೋಷಿಯಲ್ ಸೈನ್ಸ್. ಅದು ಹಾಗೆ ಆಸಕ್ತಿ ಇದೆಯಲ್ಲ ಗೊತ್ತಿಲ್ಲ. ಅಫ್ಕೋರ್ಸ್ ಇದನ್ನು ಸಾಕಷ್ಟು ಬದಲಾವಣೆ ಜಪಾನ್ನಲ್ಲಿ ಮಾಡಿದರು, ತೋತೋ ಚಾನ್ ಅಂತ ಶುರು ಆಯಿತು. ಆದರೆ ಆಗಿನ ಕಾಲಕ್ಕೆ 100 ವರ್ಷದ ಹಿಂದೆ ಇದ್ದಾಗ ಒಂದು ವ್ಯವಸ್ಥಿತವಾದ ಶಿಕ್ಷಣ ಅಂದಾಗ ಸ್ವಚ್ಛಂದವಾದ ಮನಸ್ಸಿಗೆ ಅದೊಂದು ಬಂಧನ ಅಂತ ಅನಿಸ್ಬಿಡುತ್ತೆ. ಒಬ್ಬ ಒಳ್ಳೆಯ ಆರ್ಟ್ ಟೀಚರಿಗೆ, ಆರ್ಟ್ ಮನುಷ್ಯ ಇದ್ದರೆ, ಆರ್ಟ್ ತೆಗೆಯುವಂಥ ಮನುಷ್ಯ, ಡಾನ್ಸರು, ಸಿಂಗರ್ ಇದ್ದಾಗ ಅವ್ರನ್ನ ಕ್ಲಾಸಲ್ಲಿ ಕೂಡಿಸಿ 3 ತಾಸು ಉಪನ್ಯಾಸ ಕೇಳು ಅಂದರೆ ತಲೆ ಕೆಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರ ಮನಸ್ಸು ಅದಲ್ಲ, ಸ್ವಚ್ಛಂದವಾಗಿದ್ದಾಗಲೇ ಸೃಷ್ಟಿಯಾಗುವಂಥದ್ದು ಸೃಜನಶೀಲವಾದಂಥ ಮನಸ್ಸು. ಇವರಿಗೆ ಅತ್ಯಂತ ಸೃಜನಶೀಲವಾದ ಮನಸ್ಸು ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂಥ ಮನಸ್ಸು, ಏನು ಮಾಡಿದ್ರು ಮತ್ತೆ ದೇವರ ಕಡೆಗೆ ಹೋಗುವಂಥ ಮನಸ್ಸು. ಅಂಥದ್ದು ಶಾಲೆಗೆ ಹೋಗೋಕ್ಕೆ ಕಷ್ಟ ಆಯಿತು. ನಾನು ನಿನ್ನೆ ಹೇಳಿದ ಹಾಗೆ ಈ ಸಮಯಕ್ಕೊಂದು ಘಟನೆಯಾಗಿ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನು ಹೆತ್ತು ಆಕೆ ತೀರ್ಕೊಂಡ್ರು. ಆ ಮಗನಿಗೆ ಅಕ್ಷಯ್ ಕುಮಾರ ಅಂತ ಹೆಸರಿಟ್ರು. ಮಗನ ಬಿಟ್ಟು ರಾಮಕುಮಾರ ಕಲ್ಕತ್ತಾಗೆ ಹೋದ. ಜೀವನ ನಡೆಸ್ಬೇಕಲ್ಲ, ಇಲ್ಲಿದ್ದರೆ ಆಗೋಲ್ಲ, ಉತ್ಪನ್ನ ಆಗೋಲ್ಲ. ದೊಡ್ಡ ಊರಿಗೆ ಹೋದಾಗ ಅದಕ್ಕೆ ನಂಬಲ್ಲಿ ಒಂದು ಮಾತಿದೆ, ಕೆಟ್ಟು ದೊಡ್ಡ ಊರು ಸೇರಿದ್ರು ಅಂತ, ಕೆಟ್ಟ ಪಟ್ಟಣ ಸೇರಿದ್ರು ಅಂತ. ಅಲ್ಲಿಗೆ ಹೋದಾಗ ಸ್ವಲ್ಪ ಏನಾದರೂ ಗಳಿಸಿ ಮನೆ ಕಳಿಸ್ಬೋದಲ್ಲ, ಸಂಸಾರ ನಡೆಸ್ಬೋದು ಅಂತ ಆಸೆಯಿಂದ ಹೋದ. ಉದ್ದೇಶ ಏನು ಅಂದರೆ ಅಲ್ಲೊಂದು ಸಂಸ್ಕೃತ ಪಾಠಶಾಲೆ ನಡೆಸಬೇಕು, ಅದ್ರ ಮೂಲಕ ಏನು ಫೀಸ್ ಬರುತ್ತೆ ತನಗೊಂದಿಷ್ಟಾಗುತ್ತೆ ಮನೆ ಕಳಿಸ್ಬೋದು ಅಂತ ಹೋದ. ಈ ಕಡೆ ಗದಾಧರನ ಮನಸ್ಸು ಪೂರ್ತಿ ಬೇರೆ ಬೇರೆ ಆಗೋಕೆ ಶುರು ಆಯಿತು. ಒಂದು ವಿಚಿತ್ರ ಗಮನಿಸಿದ್ದು ಪರಿವಾರದಲ್ಲಿ ಅಂತಂದರೆ, ಈ ಹುಡುಗ ಮೊದಲು ಆಸಕ್ತಿ ತೋರಿಸಿಲ್ಲ, ಏಕಾಏಕಿ ಚಿತ್ರ ಬಿಡಿಸೋದ್ರಲ್ಲಿ ಆಸಕ್ತಿ ಬರೋಕೆ ಶುರು ಆಯಿತು. ಶಾಲೆಗೆ ಹೋಗಿಲ್ಲ, ಚಿತ್ರ ಬಿಡಿಸೋದನ್ನು ಕಲ್ತಿಲ್ಲ. ಆದರೆ ಎಷ್ಟು ಚಂದ ಚಿತ್ರ ಬಿಡಿಸ್ಬೇಕು ಅಂದರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ಮಾಡ್ದಂಗೆ ಮಾಡ್ತಿದ್ರು. ಅದು ದೈವದತ್ವ ಆಗಿ ಬಂದ ಹಾಗೆ ಅದರಲ್ಲೂ ದೇವತೆಯರ ಚಿತ್ರ ಬಿಡಿಸೋದು ಅಂದ್ರೆ ತುಂಬ ಖುಷಿ ಅವ್ರಿಗೆ. ಅದ್ರ ಜೊತೆಗೆ ಶಿಲ್ಪ ಕಲೆ ಕಲ್ಕೊಂಡ್ಬಿಟ್ರು. ಎಲ್ಲಿ ಹೋದದ್ದಲ್ಲ, ಮಣ್ಣು ಸಿಕ್ಕರೆ ಮಣ್ಣಿನ ತಗೊಂಡು ಬೊಂಬೆ ಮಾಡೋದು. ಆ ಬೊಂಬೆ ಎಷ್ಟು ಚಂದ ಮಾಡ್ತಿದ್ರು ಅಂತಂದ್ರೆ ಇದು ಯಾರೋ ಅಂಗಡಿಯಲ್ಲಿ ಕೊಂಡ್ಕೊಂಬಂದಿದ್ದ ಅಂತ ಕೇಳುವಷ್ಟು ಮಟ್ಟಿಗೆ ಚೆನ್ನಾಗಿರ್ತಿತ್ತಂತೆ. ಒಂದ್ ಕಡೆ ಬರೀತಾರೆ, ಆ ಊರಲ್ಲಿ ಒಬ್ಬ ಶಿಲ್ಪಿ ಒಂದು ವಿಗ್ರಹ ಕೆತ್ತಾ ಇದ್ನಂತೆ, ದೇವಿ ವಿಗ್ರಹ ಕೆತ್ತಾ ಇದ್ದ. ರಾಮಕೃಷ್ಣರು ಪಕ್ಕದಲ್ಲೇ ಕೂತಿದ್ದಾರೆ. ಆ ಮುಗಿಯೋಕೆ ಬಂದಾಗ ಹೇಳಿದ್ರಂತೆ, ಯಾಕೋ ಕಣ್ಣು ಸರಿ ಬರಲಿಲ್ಲ ನಿಂದು ಅಂತ ಹೇಳಿದ್ರಂತೆ, ಆ ವಿಗ್ರಹದ ಕಣ್ಣು ಸರಿ ಬರಲಿಲ್ಲ ಅಂತ. ಆತ ಹೇಳ್ದ, ನಾನು ಇಡೀ ಜನ್ಮ ಕಳೆದಿದ್ದೇನೆ ವಿಗ್ರಹ ಶಿಲ್ಪ ಕಡಿಯೋದ್ರೊಳಗೆ, ನಿನಗೆ ನಯ ಗೊತ್ತು ಅಂತ. ಆಗ ಅವ್ರು ಹೇಳ್ತಾರೆ, ವಿಗ್ರಹದ ಕಣ್ಣು ಹಿಂಗಿರಬಾರ್ದು, ವಿಗ್ರಹದ ಕಣ್ಣು ಬೇರೆ ಇರಬೇಕು ಅಂತ ಕಾಗದದಲ್ಲಿ ಬಿಡಿಸಿ ತೋರಿಸಿ ಇಡೀ ಮುಖ ತೋರಿಸಿದ್ರಂತೆ. ಅವನ ಹತ್ರ ಕಣ್ಣು ಚೇಂಜ್ ಮಾಡಿದ. ಅವ್ನು ಹೇಳ್ತಾನೆ, ಮರಾಯ ನಾನು 30 ವರ್ಷ ಮಾಡಿದ್ದೀನಿ ಶಿಲ್ಪಕಲೆ, ನನಗೆ ಯಾರೂ ಹೇಳಲಿಲ್ಲ ಇದನ್ನು. ಅಂದರೆ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ, ಶಿಲ್ಪಕಲೆಯಲ್ಲಿ ಬಂತು, ವಿಗ್ರಹಗಳನ್ನು ಮಾಡೋದು, ಮಣ್ಣಲ್ಲಿ ಎಲ್ಲ ಮಾಡೋದು. ಇದು ಬೆಳ್ಕೊಂಡು ಹೋದಾಗ ಇನ್ನೊಂದು ವಿಚಿತ್ರವಾದಂಥ ಹವ್ಯಾಸ ಬಂತು ಅವರಿಗೆ. ಏನಿದೆ ಹಾಗಾದ್ರೆ ಹೆಣ್ಣಿನ ವೇಷ ಧರಿಸೋದು, ಹೆಣ್ಮಕ್ಳಂಗೆ ಡ್ರೆಸ್ ಮಾಡ್ಕೊಂಡು ಹೋಗೋದು. ಆ ಕೆರೆಗೆ ಒಂದು ಕೊಳ್ಳಿ ಸೊಂಟದಲ್ಲಿ ಒಂದು ಬಿಂದಿಗೆ ಇಟ್ಕೊಂಡು ಸೀರೆ ಉಟ್ಕೊಂಡು ಹೋದರೆ ಹೆಣ್ಮಕ್ಳಿಗೂ ಗೊತ್ತಾಗ್ತಿದ್ದಿಲ್ಲ ಅಂತ ಇವ್ರು ಯಾರು ಅಂತ. ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂದರೆ ಮತ್ತೊಬ್ಬನ ಇಮಿಟೇಟ್ ಮಾಡೋದು, ಮಿಮಿಕ್ರಿ ಅಂತೀವಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ರಂತೆ. ಅವ್ರ ಧ್ವನಿ ಅವರಂಗೆ ಮಾಡೋದು, ಧ್ವನಿ ಬದಲಾಯಿಸೋದು, ನಾಟಕ ಮಾಡೋದು, ಅಭಿನಯ ಮಾಡೋದು, ಮತ್ತೊಬ್ಬರ ಬಗ್ಗೆ ಅವ್ರ ಹಾಗೆ ನಟನೆ ಮಾಡೋದು, ಇದೆಲ್ಲ ತುಂಬ ಇತ್ತು. ಅಲ್ಲಿ ಊರಿನ ಹೆಣ್ಮಕ್ಳು ಹೇಳ್ತಿದ್ರಂತೆ, ಈ ಗದಾಯಿ ಬಂದ ಅಂದರೆ ಹುಡುಗ ಅಂತ ಗೊತ್ತೇ ಆಗಲ್ಲ ಇವನು, ಆ ಥರದ ಅಲಂಕಾರ ಮಾಡ್ಕೊಂಡು ಬರಬೇಕು. ಅವನ ಕೈ ಮೈ ಚಲನ ನೋಡಿದಾಗ ಅವ್ರು ಹೇಳ್ತಿದ್ರಂತೆ, ನಮಗೆ ಕಲ್ಕೋಬೇಕಪ್ಪ ಅವನು ನೋಡಿದ್ರೆ ಅನ್ನೋ ಹಂಗಿದ್ದಾನೆ ಇವನು ಅಂತ ಹೇಳ್ತಿದ್ರಂತೆ. ಒಂದು ತಮಾಷೆ ಘಟನೆ ಬರೀತಾರೆ, ಭಾಳ ಚೆನ್ನಾಗಿರೋ ತಮಾಷೆ ಘಟನೆ ಅದು. ಅಂದರೆ ಬಹಳ ದೇವತೆಯರು ಪೂಜೆ ಮಾಡ್ತಿದ್ರು, ಅವ್ರ ವಿಗ್ರಹಗಳನ್ನು ಮಾಡ್ತಿದ್ರು ಅಂದರೆ ಬಹಳ ಸೀರಿಯಸ್ ಅಸಾಮಿ ಅಂತ ತಿಳ್ಕೊಬಾರ್ದು ನಾವು. ಸಾಕಷ್ಟು ಜೋಕ್ಸ್ ಮಾಡೋದು, ತಮಾಷೆ ಮಾಡೋದು, ಮತ್ತೊಬ್ಬರ ಕಾಲು ಎಳೆಯೋದು, ಇದೆಲ್ಲ ಬೇಕಾದಷ್ಟಿತ್ತು, ಅವ್ರ ಗ್ಯಾಂಗೇ ಇತ್ತು ಅಂತ. ಇವ್ರ ಕತೆ ಹೇಳೋದು, ಹಾಡು ಹಾಡೋದು ಇದೆಯಲ್ಲ, ವಿಪರೀತ ಹಾಡು ಹಾಡೋದು, ಚಂದ ಹಾಡೋದು, ಲಾವಣಿ ಪದ ಹಾಡೋದು, ಇದರಿಂದಾಗಿ ಊರಿನ ಹೆಣ್ಮಕ್ಳಲ್ಲಿ ನನ್ನಲ್ಲಿ ಬಹಳ ಪ್ರೀತಿ.
ಹಿ ಬಿಕೇಮ್ ಎ ಹೀರೋ ಫಾರ್ ಆಲ್ ದಿ ವಿಮೆನ್ ಆಫ್ ದಿ ಟೌನ್ ವಿಲೇಜ್.

ಎಲ್ಲರೂ ಬರಬೇಕು ಇವನು ಹಾಡು ಕೇಳೋದಕ್ಕೆ. ಮನೆಗೆ ಬರಬೇಕು, ಬಂದು ಹಾಡೋ ಗದಾಯ ಅಂದರೆ ಇವ್ ಗದಾಯ ಹಾಡೋಕೆ ಶುರು ಮಾಡಬೇಕು. ಆ ಊರಲ್ಲಿ ಸೀತಾನಾಥ್ ಪೈನೆ ಅಂತ ಒಬ್ಬ ಇದ್ದ, ಅವನು ವೈಶ್ಯರವನು. ಅವರೆಲ್ಲ ಏನು ಮಾಡಿದ್ರು ಅಂದರೆ ಎಲ್ಲರೂ ಬಳಗದವ್ರು, ತಮ್ಮಂದಿಕರು, ಅಣ್ಣಂದಿರು, ತಮ್ಮಂದಿರೆಲ್ಲ ಸೇರಿ ಒಂದು ವಠಾರ ಥರ ಮಾಡ್ಕೊಂಬಿಟ್ಟಿದ್ರು, ಅದು ವೈಶ್ಯರ ವಠಾರ ಅಂತ ಹೆಸರು. ಸಾಮಾನ್ಯ ಗೀತ ಅವ್ರು ಸಹಿತ

ಇದನ್ನ ಹಾಡು ಇದನ್ನ ಹಾಡು ಇದನ್ನ ಹಾಡು ಅಂತ ದಿನಕ್ಕೊಂದು ಎರಡು ಮೂರು ತಾಸಾದರೂ ಅಲ್ಲಿ ಹೋಗಿ ಹಾಡ್ಬೇಕು. ಇದೆಲ್ಲ ಸಂಭ್ರಮ ನಡೀತಾ ಇತ್ತು. ಆಗ ಇನ್ನೊಬ್ಬ ಮನುಷ್ಯ ಇದ್ದ, ಅವ್ರ ಸಂಬಂಧಿಕ ದುರ್ಗಾದಾಸ್ ಪೈನೆ ಅಂತ. ಅವನೊಂಥರ ವಿಚಿತ್ರ ಮನುಷ್ಯ. ಈ ಕೆಲವರು ಡಾಮಿನೇಟಿಂಗ್ ಇರ್ತಾರೆ, ಕೆಲವ್ರು ನೋಡ್ಬೇಕು ಮನೆಯಲ್ಲಿ ತುಂಬ ಡಾಮಿನೇಟ್ ಮಾಡ್ತಾರೆ. ಎಲ್ಲಿವರೆಗೆ ಅಂದ್ರೆ ಅವ್ರು ಇರೋ ತನಕ ಯಾರು ಸರಿಯಾಗಿ ಉಸಿರಾಡ್ಸೋಕೆ ಸಾಧ್ಯ ಇಲ್ಲ. ನನ್ನ ಶಿಷ್ಯ ಒಬ್ಬ ಇದ್ದ, ಆ ಥರ ಅವನು ಪಿ ಎಚ್ ಡಿ ಮಾಡೋಕೆ ಬಂದವನು. 26-27 ವರ್ಷ ಇರಬೇಕು ಹುಡುಗನಿಗೆ. ಬಾಂಬೆದಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಎಮ್ ಎಸ್ ಸಿ ಮಾಡಿದ್ದಾನೆ. ಬಂದ ಬುದ್ಧವಂತ, ಎಮ್ ಎಸ್ ಸಿಯಲ್ಲಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ. ಸಾಮಾನ್ಯವಾಗಿ ಇದು ರಿಸರ್ಚ್ ಮಾಡುವಾಗ ಡೈರೆಕ್ಟ್ಲಿ ಗೈಡ್ ಕಡೆ ಯಾರೂ ಹೋಗಲ್ಲ ಮೊದಮೊದಲು. ಆ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು. ಅದಾದಮೇಲೆ ಕೊನೆ ಡೌಟ್ ಇದೆ ನಮ್ಮ ಕಡೆ ಬರಬೇಕು ಗೈಡ್ ಕಡೆ. ಒಂದು ಸೇರಿಕೊಂಡು 8 ದಿವಸ ಆಗಿಲ್ಲ, ಬಂದ ನನ್ನ ಕಡೆಗೆ. ಸರ್ ಒಂದು 50 ml ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕಪ್ಪ ಅಂತ ಕೇಳಿದೆ. ಇಲ್ಲ ಸರ್ ಪ್ರಾಕ್ಟಿಕಲ್ಗೆ ಅಂದ. ಪ್ರಾಕ್ಟಿಕಲ್ಗೆ ಆದ್ರೆ ತೊಗೋ ಪರವಾಗಿಲ್ಲ, ನಮ್ಮಲ್ಲಿ 1 ಲೀಟರ್ಗಟ್ಟಲೆ ಆಲ್ಕೋಹಾಲ್ ಇರಬೇಕು ಕೆಮಿಸ್ಟ್ರಿ ಲ್ಯಾಬಲ್ಲಿ. ತೊಗೊಂಡೆ, ಮತ್ತೆ 5 ನಿಮಿಷಕ್ಕೆ ಬಂದ. ಅದನ್ನು ಕುದಿಸ್ಲ ಸರ್ ಅಂದ. ಕುದಿಸು ಅಂದೆ. ಈ ಕಂಪೌಂಡ್ ಹಾಕ್ಲ ಸರ್ ಅಂದ. ಹಾಕು ಅಂದೆ. 5-5 ನಿಮಿಷಕ್ಕೊಂದು ಬರೋನು. ಇದು ಮಾಡ್ಲ, ಸೋಸ್ಲ ಸರ್, ಓವನ್ನಲ್ಲಿ ಇಡ್ಲ ಸರ್ ಅಂತ ಕೇಳೋನು. 5-6 ಸಲ ನನಗೂ ತಲೆ ಬಿಸಿ ಆಯ್ತು. ಕರೆದೇವನ, ಇಲ್ಲಿ ಬಾರೋ ಇಲ್ಲಿ. ಅವನು ಹೇಳಿದೆ, ಅಲ್ಲೂ ಬಾಪ ಇಲ್ಲಿ, ನೀನು ಎಮ್ ಎಸ್ ಸಿ ಪಾಸ್ ಆಗಿಲ್ಲೋ ಅಂತ ಕೇಳಿದೆ. ಆಗಿದ್ದೇನೆ ಸರ್ ಅಂದ. ಇಂಗ್ಲೀಷ್ ಬರುತ್ತಲ್ಲ? ಬರುತ್ತೆ. ಅಲ್ಲಪ್ಪ ನಿಮಗೊಂದು ಪ್ರೊಸೀಜರ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ನೋಡ್ಕೊಂಡು ಮಾಡಕ್ಕೆ ಬರಲ್ವಾ? ಅಲ್ಲಪ್ಪ ರೆಸಿಪಿ ಬುಕ್ ಹಿಡ್ಕೊಂಡು ಅಡುಗೆ ಮಾಡ್ತಾರಂತೆ, ನೀನು ಪ್ರೊಸೆಸ್ ಕೊಟ್ಟರೆ ಎಮ್ ಎಸ್ ಸಿ ಯಾವುದೊಂದು ಮಾಡೋಕ್ಕಾಗಲ್ವಾ ಅಂದೆ. ಯಾಕೆ ಕೇಳ್ತಿ ತಿರ್ಗಾ ಮುರುಗ 5-5 ನಿಮಿಷಕ್ಕೊಮ್ಮೆ ಅಂದೆ. ಒಂದು ಪೈ ಚೆನ್ನಾಗಿ ನಕ್ಬಿಟ್ಟು ಸುಮ್ಮನೆ ಕೇಳಿದೆ ಸರ್ ಅಂದ. ಸುಮ್ಮನೆ ಕೇಳ್ತಾ ಇರ್ಬೇಕಪ್ಪ ಇನ್ನೊಂದೆ. ಒಂದು ವಾರ ಬಿಟ್ಟ ಬಂದ. ಸರ್ ನಾನು ಬೇಗ ಮನೆಗೆ ಹೋಗಲ ಸರ್ ಇವತ್ತು ಅಂದ. ಹೋಗು ಅಂದೆ. ಇದನ್ನು ಪ್ರೈಮರಿ ಸ್ಕೂಲ್ ಕೆಟ್ಟೋಯ್ತಾ, ನೀವು ಮನೆಗೆ ಹೋಗಲ ಹೋಗ್ಲಿ ಪರ್ಮಿಷನ್ ತೊಗೊಂಡು ಹೋಗೋದಕ್ಕೆ. ನೋಡಪ್ಪ ನೀನು ಬೇಗ ಬೇಗ ಕೆಲಸ ಮಾಡ್ಬೇಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕು, ಪಿ ಎಚ್ ಡಿ ಬೇಗ ಆಗಬೇಕಂದ್ರೆ. ಏನು ನನಗೆ ಅನಿಸ್ತು ಪಾಪ ಬೇಗ ಹೋಗ್ತೀನಿ ಅಂತಾನೇ ತೊಂದರೆ ಇರಬೇಕು ಅಂಥೇಳಿ. ಏನಾದರೂ ಕಷ್ಟ ಇದೆಯಾ, ಏನೋ ತೊಂದರೆ? ಏನಿಲ್ಲ ಸರ್, ಅಮ್ಮ ಮನೆಯಲ್ಲಿದ್ದಾರಲ್ಲ ಸರ್, ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಇದು ನೀನು ಯಾಕೆ ಹೋಗಬೇಕು ಅಂತ ಕೇಳಿದೆ. ಶರ್ಟ್ ತೊಗೋಬೇಕಾಗಿದೆ ಸರ್. ಅಮ್ಮ ಯಾಕೆ ಬೇಕು ಸರ್? ಅವರೇ ಸಿಲೆಕ್ಟ್ ಮಾಡ್ಬೇಕು ಸರ್, ನನ್ನ ಬಣ್ಣ ಗೊತ್ತಾಗಲ್ಲ ಸರ್ ಅಂದ. ಎಲ್ಲ ಚೆಂಡಲ್ಲ, ಕೆಮಿಸ್ಟ್ರಿ ಪಿ ಎಚ್ ಡಿ ಮಾಡೋ ಬಂದಿದ್ದಾನೆ, ಬಣ್ಣ ಗೊತ್ತಿಲ್ಲ ಅಂದ್ರೆ ಪಿ ಎಚ್ ಡಿ ಏನು ಮಾಡ್ತಾನೆ ತಲೆ? ಅವನು ಕೆಮಿಸ್ಟ್ರಿ ಎಲ್ಲ ಬಣ್ಣದೇ ಇರೋದು, ಬಣ್ಣ ಗೊತ್ತಾಗಲ್ವ ಅಂತ. ಹಂಗಲ್ಲ ಸರ್, ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ ಸರ್, ಅಮ್ಮನ ಸೆಲೆಕ್ಟ್ ಮಾಡೋದು ಸರ್, ಅವತ್ತಿಂದ ಅವರೇ ಮಾಡ್ತಾರೆ ಸರ್ ಅಂತ. 27 ವರ್ಷ ಆದವನಿಗೆ ಒಂದು ಶರ್ಟ್ ತೊಗೊಳಕಾಗಲ್ಲ ಅಂದ್ರೆ ಪಿ ಎಚ್ ಡಿ ಹೆಂಗೆ ಮಾಡ್ತಾನೆ ಇವನು? ನನಗೆ ಆ ಚಿಂತೆ, ಇವನ್ ಯಾಕೆ ಹಿಂಗಾದ ಅಂತ. ನನ್ನ ಬಲೆ ಆಸೆ ಅವ್ನ ಮನೆಗೆ ಹೋಗ್ಬೇಕು ಅಂತ ನನ್ನ ಆಸೆ. ಸುಮ್ ಸುಮ್ಮನೆ ಹೋಗಕ್ಕಾಗತ್ತೇನ್ರಿ? ಪಿ ಎಚ್ ಡಿ ಗೈಡ್ ಆಗ್ಬಿಟ್ಟು ದೀಪಾವಳಿ ಬಂತು. ಅವರಪ್ಪ ನನ್ನ ಫೋನ್ ಮಾಡಿದ್ರು, ಪ್ರೊಫೆಸರ್ ಮನೆಯಲ್ಲಿ ದೀಪಾವಳಿ ಬರಬೇಕು ಅಂದ್ರು. ಕಾಯ್ತಾ ಇದ್ದೆ ನಾನು, ಕರೆಕ್ಟಾಗಿ ಹೋದೆ ಅವ್ರು ಹೇಳಿದ ಟೈಮ್ಗೆ. ಬಾಗಿಲು ಪೂರ್ತಿ ಹಾಕಿದ್ರೆ ಬೆಲ್ ಮಾಡ್ಬೋದಪ್ಪ, ತೆಗೆದಿದ್ರೆ ಕಾಣುತ್ತೆ. ಇದು ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು. ಇನ್ನೇನು ಬೆಲ್ ಮಾಡಬೇಕು ಅಂತ ಹಿಂಗೆ ಹೋಗ್ತೀನಿ, ಒಳಗಿಂದ ಬೂಮಿಂಗ್ ವಾಯ್ಸ್ ಜೋರಾಗಿ ಬಂತು, ಎಸ್ ಕಮಿನ್ ಅಂತ. ಬಾಗಿಲು ತೊಳ್ಕೊಂಡು ಒಳಗೆ ಕಾಲಿಟ್ಟೆ. ಒಳಗೆ ಕಾಲಿಟ್ಟ ತಕ್ಷಣ ಎದುರಿಗೆ ನೋಡ್ತೀನಿ, ಆ 3-ಸೀಟರ್ ಸೋಫಾ ಇರ್ತದಲ್ಲ, 3 ಜನ ಕೂಡೋದು, ಅದ್ರ ತುಂಬ ಕೂತಿದ್ದಾರೆ ಅವರು. ಯಾರಪ್ಪ ಕೂತ್ಬಿಟ್ಟು ಬನ್ನಿ ಒಳಗಡೆ ಅಂದರು. ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಜೋರಾಗಿ ಕೂತ್ಕೊಂಡ್ರು. ಸುಧಾಕರ ಅಂದರು. ರಾ ಅನ್ನೋದಕ್ಕೆ ಬಂದಿದ್ದ ಅವನಲ್ಲಿ, ಸುಧಾಕರ ರಾ ಅನ್ನೋದ್ರ ಅಲ್ಲಿ ಬಂದ್ಬಿಟ್ಟಿದ್ದ, ಕೈ ಮುಗ್ದ. ನಮಸ್ಕಾರ ಸರ್, ಮನೆಗೆ ಬಂದದ್ದು ಬಹಳ ಸಂತೋಷ ಸರ್, ಬನ್ನಿ ಕೂತ್ಕೊಳ್ಳಿ ಸರ್ ಅಂತೊಂದು ಕುರ್ಚಿ ಕಡೆ ಕೈ ಮಾಡಿದ. ನಾನು ಆ ಕಡೆ ಒಂದು ಹೆಜ್ಜೆ ಇಟ್ಟೆ. ಮತ್ತವ್ರು ಕೂತ್ಕೊಂಡ್ರು. ಕೀರ್ತಿ ಅಂದರು. ಇದ್ಯಾವ ಕೀರ್ತಿದು? ಅವನ ತಂಗಿ. ಆಕೆ ಬಂತು, ಅದೇ ಡೈಲಾಗ್. ನಮಸ್ಕಾರ ಸರ್, ಮನೆಗೆ ಬಂದದ್ದು ಬಹಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್, ಅದೇ ಕುರ್ಚಿನೇ, ಬೇರೆ ಚಾನ್ಸ್ ಇಲ್ಲ. ಮತ್ತೊಂದು ಹೆಜ್ಜೆ ಆ ಕಡೆ ಇಟ್ಟೆ. ಮತ್ತೆ ಜೋರಕ್ಕೆ ಹೋಗಿದ್ರು. ಜಾನಕಿ ಅಂದರು. ಇದ್ಯಾವ ಜಾನಕಿ? ಮತ್ತೆ ಇವನು ಸುಧಾಕರನ ಅಮ್ಮ, ಅವ್ರ ಹೆಂಡತಿ. ಅವ್ರು ಬಂದರು. ಅವ್ರು ಹಂಗೇನೆ, ನಮಸ್ಕಾರ ಸರ್, ಮನೆಗೆ ಬಂದದ್ದು ಬಹಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್, ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ. ಮತ್ತೆ ಜೋರಕ್ಕೆ ಹೋಗಿದ್ರು. ಜಾನಕಿ ಅಂದರು. ಏನ ಇವನ ಎರಡನೇ ಜಾನಕಿ? ಒಂದು ಜಾನಕಿ ಬಂದ್ರಲ್ಲ, ಇನ್ಯಾವ ಜಾನಕಿಪ್ಪ? ಎರಡನೇ ಸಲಕ್ಕೆ ಹೋಗಿದಾಗ ಆಕೆ ಒಳಗೆ ಹೋದ್ರು. ಓಹೋ, ರಿಹರ್ಸಲ್ ಪಕ್ಕ ಆಗ್ಬಿಟ್ಟಿದೆ ಅಂದ್ರೆ, ಮೊದಲನೇ ಸಲ ಜಾನಕಿ ಅಂತ ಕರೆದಾಗ ಎಂಟರ್, ಎರಡನೇ ಸಲ ಕರೆದಾಗ ಎಕ್ಸಿಟ್. ನಮ್ಮ ಡ್ರಾಮಾ ರಿಹರ್ಸಲ್ ಮಾಡಿಸ್ತಾರೆ ಎಂಟರ್ ಎಕ್ಸಿಟ್ ಅಂತ, ಹಾಗೆ ಪಕ್ಕ ಆಗಿದೆ.

ಆಮೇಲೆ ಈ ಪ್ರತಿಯೊಂದು ಗೊತ್ತಾಯ್ತು. ಅವ್ರು ಕೂತ್ಕೊಂಡು ಹೇಳ್ತಾರೆ, ನೋಡಿ ಇವನು ಹೆಂಗೆ ಬೆಳೆಸಿದ್ದೀನಿ ಗೊತ್ತೋ, ನಾನು ನನಗೆ ಗೊತ್ತಾಯ್ತು ಅವಾಗ ಹೆಂಗೆ ಬೆಳೆಸಿದ್ದಾರೆ ಅಂತ. ಕೆಲವರು ಅಭಿಮಾನದಿಂದ ಹೇಳ್ಕೋತಾರೆ, ಅಪ್ಪ ಅಮ್ಮ ನಾ ಹಾಕಿದ ಗೆರೆ ದಾಟಲ್ಲ ಮಗ, ಎಷ್ಟು ಗೆರೆ ಹಾಕ್ತೀರಿ, ಅವನು ಗೆರೆ ಒಳಗೆ ಕೂತ್ಕೊಂಡ್ರೆ ಬೆಳೆಯೋದು ಹೆಂಗೆ ಅವನು. ಆಗ ಅರ್ಥ ಆಯ್ತು ಹಿಂಗೆ ಅದೇನ ಅಂತ. ಒಂದು ಅನುಕೂಲ ಅಂದರೆ ಪಿ ಎಚ್ ಡಿಯಲ್ಲಿ ಯಾರೂ ನಪಾಸ್ ಆಗಲ್ಲ, ಎಸ್ ಎಸ್ ಎಲ್ ಸಿಯಲ್ಲಿ ನಪಾಸ್ ಆಗ್ಬೋದು, ಪಿ ಎಚ್ ಡಿಯಲ್ಲಿ ನಪಾಸ್ ಆಗಲ್ಲ ಯಾರೂ. ಮೇ ಒಂದು 6 ತಿಂಗಳು ಜಾಸ್ತಿ ತಗೋತಾರೆ, ಪಿ ಎಚ್ ಡಿ ಮುಗಿಸ್ತಾವ. ಬೆಂಗಳೂರಿಗೆ ಬಂದ, ಬಂದಾಗ ಅವ್ರ ತಂದೆ ಫೋನ್ ಮಾಡಿದರು, ಪ್ರೊಫೆಸರ್ ಒಂದು ಒಳ್ಳೆ ಸುದ್ದಿ ನಿಮಗೆ ಅಂದರು. ಏನು ಒಳ್ಳೆ ಸುದ್ದಿ ಅಂತ ಕೇಳಿದೆ. ನಿಮ್ಮ ಸ್ಟೂಡೆಂಟ್ಗೆ ಮದುವೆ ಗೊತ್ತು ಮಾಡಿಬಿಟ್ಟಿದ್ದೀನಿ ಅಂದರು. ಅಯ್ಯೋ ಕರ್ಮವೇ, ಮದುವೆ ಬೇರೆ ಕೇಳಿ ಅವನಿಗೆ ಅಂದ್ಕೊಂಡು, ಯಾರು ಸರ್ ಹುಡುಗಿ ಅಂದೆ. ಅವ್ರು ಹೇಳಿದ್ರು ಇಂತಲ್ಲಿದ್ದಾಳೆ, ಈಗ ಲೆಕ್ಚರರ್ ಕೆಲಸ ಮಾಡ್ತಾಳೆ ಅಂದರು. ನನಗೆ ಎದೆ ಹೊಡೆದೋಯ್ತು, ಆ ಹುಡುಗಿನ ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು. ಆ ಹುಡುಗಿ ನಗ್ತಾಳೆ ನಗ್ತಾಳೆ, ಅಸಾಧ್ಯ ನಗ್ತಾಳೆ, ಕಾರ್ಟೂನ್ ಶೋಕ್ ಚಪ್ಪಾಳೆ ತಟ್ಟ ತಟ್ಟ ನಗ್ತಾಳಾಗೆ. ಇವ್ರ ಮನೇಲಿ ನಗೋದೊಂದು ಕ್ರೈಮ್, ಹೆಂಗೆ ಬದುಕ್ತಾಳಪ್ಪ ಈಕೆ ಅನ್ಸ್ಬಿಡ್ತು. ಮದುವೆ ಆಗಿ ಒಂದು ವಾರ ಆಗಿದೆ, ರಾತ್ರಿ 10:00 ನನ್ನ ಫೋನ್ ಬಂತು. ಆ ಹುಡುಗಿ ಫೋನ್ ಮಾಡ್ತಾಳೆ, ಅಂಕಲ್ ಸುಧಾಕರ್ ಮೊದಲೇ ಗೊತ್ತಿತ್ತ ನಿಮಗೆ ಅಂತ ಕೇಳಿದ್ಲು. ಗೊತ್ತಿತ್ತೇನಮ್ಮ, ನನ್ನ ಕಣ್ಣು ಮಾಡಿದಾನಲ್ಲ ಕೆಲಸ ಅವನು ಅಂದೆ. ಒಂದು ಮೊದಲೇ ಯಾಕೆ ಹೇಳಿಲ್ಲ ನನಗೆ ಅಂದ್ಲು. ನನಗೇನು ಗೊತ್ತು ನೀ ಮದುವೆ ಆಗ್ತೇವನ ಅಂತ, ಮದುವೆ ಕಾರ್ಡ್ ಬಂದಮೇಲೆ ಗೊತ್ತಾದದ್ದು ನನಗೆ. ಏನು ತಕರಾರು ಅಂತ ಕೇಳಿದೆ. ನಿಮ್ಗೆ ಗೊತ್ತಲ್ಲ, ನನ್ನ ನಗದೆ ಇರೋಕೆ ಸಾಧ್ಯ ಇಲ್ಲ, ಅವ್ರ ಬಳಿ ನಗಬೇಕಾದ್ರೆ 3 ಪರ್ಮಿಷನ್ ತೊಗೋಬೇಕು, ಹೆಂಗೆ ಬದುಕಲಿ ನಾನು ಅಂದ್ಲು. ನೋಡಮ್ಮ, ಎರಡೇ ಹಾದಿ ಇರೋದು, ಒಂದು ನೀನು ಅವರಂಗೆ ಗುಮ್ ಅಂತ ಕೂತ್ಕೊ, ಇಲ್ಲದೆ ಹೋದರೆ ಅವ್ರು ನಗಸು. ಶಿ ಟುಕ್ 4 ಇಯರ್ಸ್ ಟು ಮೇಕ್ ದೀಸ್ ಫೆಲೋಸ್ ಲಾಫ್. 4 ವರ್ಷ ತೊಗೊಂಡ್ಲಾಗೆ. ಯಾಕೆ ಹೇಳ್ತೀನಿ ಅಂದರೆ, ಯಾರಾದರೂ ಒಬ್ಬ ಮನೆ ದರ್ಪದ ವ್ಯಕ್ತಿ ಇದ್ದುಬಿಟ್ರೆ ಆ ಇಡೀ ಮನೆ ಮಕ್ಕಳು ವಾತಾವರಣನ ಬದಲಿ ಆಗಿಬಿಡುತ್ತೆ, ಒಲ್ಗಾಡಕ್ಕೆ ಬಿಡಲ್ಲ ಅವ್ರನ್ನ, ಆ ಥರ ಬೆಳೆಸ್ತಾರೆ. ಇದು ದುರ್ಗಾದಾಸ್ ಪೈನೆ ಆಗಿದ್ದದ್ದು. ಅವನ ಅಭಿಮಾನ ಏನು ಅಂದರೆ, ನನ್ನ ಮನೆ ಹೆಂಗಸರು ಏನಿದ್ದಾರೆ ಹೆಣ್ಮಕ್ಕಳು, ಅವರು ಯಾರು ಪರಪುರುಷರು ಅವ್ರನ್ನ ನೋಡಿಲ್ಲ. ಅವ್ರು ನೋಡಿರ್ಬೋದು ಕಿಟಕಿಯಿಂದ ಬೇರೆದವ್ರನ್ನ, ಆದರೆ ಅವ್ರನ್ನ ಯಾರೂ ನೋಡಿಲ್ಲ. ನಮ್ಮ ಮನೆ ಗಂಡು ನೊಣ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಭಿಮಾನದಿಂದ ಹೇಳ್ಕೊತಿದ್ದ. ಅದನ್ನ ಮಾತು ಕೇಳಿಸ್ಕೊಂಡು ಈ ರಾಮಕೃಷ್ಣರು ಹೋಗಿ ಕೇಳ್ತಾರೆ, ಅಲ್ಲ ಅದೇ ನಿರ್ಜೀವ ವಸ್ತುಗಳು ಹಾಕಿ ಕಟ್ಟಿಟ್ಟಿದ್ದೀರೋ, ಅವ್ರನ್ನೆಲ್ಲ ಕಪಾಟಲ್ಲಿ ಹಾಕಿದಂಗೆ ಬಂದರೆ ಏನು ತಪ್ಪು, ಹೊರಗಡೆ ಬಂದರೆ ಮಾತಾಡಿದ್ರೆ ಎಲ್ಲ ಹೆಣ್ಮಕ್ಳು ಬರಲ್ವಾ, ನನ್ನ ಹಾಡು ಕೇಳ್ತಾರೆ ಮಾತಾಡ್ತಾರೆ. ಅದೆಲ್ಲ ಇಲ್ಲ ಕಣಯ್ಯ, ನಮ್ಮ ಮನೆಯಲ್ಲಿ ಸಾಧ್ಯ ಇಲ್ಲ. ಗಂಡಸರು ಯಾರು ನಮ್ಮ ಮನೆ ಒಳಗೆ ಬರೋಂಗಿಲ್ಲ, ನಮ್ಮ ಮನೆಗೆ ಎಷ್ಟು ಕೋಣೆ ಇದೆ ಅಂತ ಯಾರಿಗೂ ಗೊತ್ತಾಗ ಸಾಧ್ಯ ಇಲ್ಲ. ಹೌದಾ, ನಾನೇ ಬರ್ತೀನಿ ನಿಮ್ಮ ಮನೆಗೆ, ನಮ್ಮ ಮನೆಗೆ ಬಂದು ನೋಡಿ ಏನಾಗ್ತದೆ ನಿನ್ನ ಅವಸ್ಥೆ ಅಂತ ಆತ ಹೇಳ್ದ ದುರ್ಗಾದಾಸ್ ಪೈನೆ. 2-3 ದಿವಸ ಹೋಗಿರಬೇಕು, ಕಟ್ಟೆ ಮೇಲೆ ಕೂತಿದ್ದಾನೆ ದುರ್ಗಾದಾಸ್ ಪೈನೆ. ಸಾಯಂಕಾಲ 6-6:30 ಹೊತ್ತಿಗೆ ಒಬ್ಬ ನೇಕಾರ ಹೆಣ್ಮಗಳು ಬಂದು, ಈ ಹಳೆ ಸೀರೆ, ಮಾಸಲ್ ಸೀರೆ, ಕೈಯಲ್ಲೆಲ್ಲ ಬೆಳ್ಳಿ ಕಡಗ, ಬೆಳ್ಳಿ ಆಭರಣ, ಕುಂಕುಮ ಹಚ್ಕೊಂಡು ತಲೆ ಮೇಲೆ ಸೆರಗು ಹೊದ್ಕೊಂಡು ಬಂದ ಹೆಣ್ಮಗಳು ಬಂದು, ಯಾರ ಮನೇನೋ ಅಂತ ಕೇಳ್ದವು. ನಾನು ನೇಕಾರ ಹುಡುಗಿ, ವ್ಯಾಪಾರಕ್ಕೆ ಬಂದಿದ್ದೆ, ನನ್ನ ಜೊತೆಯವರೆಲ್ಲ ಹೋಗ್ಬಿಟ್ರೆ ನಾನು ಒಬ್ಬಳೇ ಇದ್ದೀನಿ, ಈಗ ನನಗೆ ಒಬ್ಬಳೇ ಹೋಗೋಕ್ಕೆ ಭಯ ಆಗ್ತಾ ಇದೆ, ಇವತ್ತು ರಾತ್ರಿ ಮನೆಯಲ್ಲಿ ಮಲ್ಕೊಳ್ಳೋಕ್ಕೆ ಇಳ್ಕೊಳ್ಳೋ ಜಾಗ ಕೊಟ್ಟರೆ ಸಾಕು, ಬೆಳಗ್ಗೆ ಹೋಗ್ಬಿಡ್ತೀನಿ ನಾನು ಅಂತ. 10 ಪ್ರಶ್ನೆ ಕೇಳ್ದೆ, ಯಾವ ಊರು ನಿಮ್ಮದು, ಯಾರು ಮಗಳು ನೀನು, ಯಾರು ನಿಮ್ಮಪ್ಪ, ಎಲ್ಲ ಕರೆಕ್ಟಾಗಿ ಉತ್ತರ ಕೊಟ್ರು. ಉತ್ತರ ಸರಿ ಆದಮೇಲೆ ಒಂದು ಕೆಲಸ ಮಾಡು, ಒಳಗಡೆ ಹೋಗು, ನಾನು ಹೇಳಿದ್ದೀನಿ ಅಂತ ಹೇಳು, ಅಲ್ಲೇ ಪಡಸಾಲೆಯಲ್ಲಿ ಒಂದು ನಿಮ್ಗೆ ಹಾಸಿಗೆ ಹಾಸ್ಕೊಡ್ತಾರೆ, ಅಲ್ಲೇ ಮಲ್ಕೊಂಬಿಡು ಆಯಿತಾ. ಆಯಿತು ಅಂತ ಒಳಗೆ ಹೋದ್ಲಕ್ಕೆ ನೇಕಾರ ಹುಡುಗಿ. ಒಳಗಡೆ ಹೋಗಿ ಹೆಣ್ಮಕ್ಳ ಹತ್ರ ಮಾತಾಡಿದ್ರು, ಅವ್ರಿಗೂ ಪಾಪ ಚಂದ ಅನ್ನಿಸ್ತು. ಇವರಿಗೆ ಆ ಚುರುಮುರಿ ಅಂತ ಜಾಸ್ತಿ ಬಂಗಾಲದಲ್ಲಿ, ನಮ್ಮ ಕಡೆ ಪಪ್ಪು ಇದು ಪುರಿ ಅಂತೀವಲ್ಲ, ಆ ಪುರಿನ ಅವಲಕ್ಕಿ ದಿಶ್ ಬೆಲ್ಲ ಎಲ್ಲ ಕೊಟ್ಟರು, ತಿಂದರು. ಆ ಹುಡುಗಿ ಮಾತಾಡ್ತಾ ಇದ್ಲು, ಅವರೆಲ್ಲ ಮಾತು ಕೇಳಿ ಮಾ ಚಂದ ಮಾತಾಡೋದು, ಹಾಡುಗಿಡು ಚಂದ ಹಾಡ್ತಿದ್ರು, ಅವರೆಲ್ಲ ಕೂತ್ಕೊಂಡು ಹಾಡು ಕೇಳೋಕೆ ಶುರು ಮಾಡಿದರು. ಎಷ್ಟು ಒಳ್ಳೆಯವನಿವನು ಅಂಥೇಳಿ, ನಿಮ್ಮ ಮನೆ ಇಷ್ಟೇನಾ ಅಂತ ಕೇಳಿದೆ. ಇಲ್ಲ, ಒಳಗೆ ತೋರಿಸ್ತೀನಿ ಬಾ ಅಂದರು ಅವರು. ಒಳಗೆ ಕರ್ಕೊಂಡು ಎಲ್ಲ ಮನೆ ಪೂರ್ತಿ ನೋಡ್ಕೊಂಬಂದೆ, ಎಲ್ಲನೂ ನೋಡ್ಕೊಂಬಂದು ರಾತ್ರಿ ಸಂಜೆ ಆಯಿತು, ರಾತ್ರಿ 8:00 ಆಗಿಬಿಟ್ಟಿದೆ. ಇಲ್ಲಿ ತಾಯಿ ಚಂದ್ರಮಣಿ ಚಿಂತೆ, ಬೆಳಗ್ಗೆ ಹೋಗಿದ್ದಾನೆ ಬಂದೇ ಇಲ್ಲ ಮನೆಗಿನ್ನು, ಎಲ್ಲಿ ಹೋದ ಅವನು, ಅವನೆಲ್ಲಿ ಹೋಗ್ತಾನೆ, ರಾಮೇಶ್ವರ ಅಣ್ಣ ಹೇಳ್ದ ಅವನೆಲ್ಲಿ ಹೋಗ್ತಾನೆ, ಆ ಸೀತಾನಾಥ್ ಪೈನೆ ಮೇಲೆ ಕೂತಿರ್ತಾನೆ, ಹಾಡ್ತಾ ಇರ್ತಾನೆ, ಹೆಣ್ಮಕ್ಳು ಕೂತಿದ್ದಾರೆ ಸುತ್ತಲೂ, ಕರ್ಕೊಂಬಾರೋ ಮಾರಾಯ, ರಾತ್ರಿ 8 ಗಂಟೆ ಆಯಿತು ಅಂತ ಹೇಳಿದ್ರು. ಈತ ಹೋಗ್ಬಿಟ್ಟು ಸೀತಾನಾಥ್ ಪೈನೆ ಮನೆಗೆ ಕೂಗಿದ, ಗದಾಯಿ ಗದಾಯಿ ಎಲ್ಲಿದೆಯಾ, ಬಾ ಹೊರಗಡೆ ಅಂತ. ಅವನ ಮನೇಲಿ ಇಲ್ಲಲ್ಲ ಅವನು. ಅವನು ಹೇಳಿದಂತೆ, ಈಗ ಅವನು ದುರ್ಗಾದಾಸ್ ಮನೆ ಹತ್ರ ಹೋಗಿರ್ಬೇಕನ್ನೋ ಗೊತ್ತಿಲ್ಲ, ನಮ್ಮ ಮನೆ ಅಂತೂ ಬಂದಿಲ್ಲ ಅಂತ. ಅವನು ದುರ್ಗಾದ ಒಠಾರ ಇದ್ದಂಗಲ್ವ ಅದು, ದುರ್ಗಾದಾಸ್ ಮನೆ ಒಂದು, ಗದಾಯಿ ಎಲ್ಲಿದೆಯಪ್ಪ, ಅಮ್ಮ ಹುಡುಕ್ತಾ ಇದ್ದಾಳೆ ಬಾ ಅಂದರು. ಈಗೋ ಬಂದೆ ಅಣ್ಣ ಅಂತ ಜೋರಾಗಿ ಮನೆಯಿಂದ ಕೂತ್ಕೊಂಡು ಹೊರಗೆ ಬಂದ.

ಒಂದುಡುಗಿ ಅದ್ರ ಧ್ವನಿ ಗದಾದ್ರಂದು. ದುರ್ಗಾದಾಸ ಪೈ ಎಲ್ಲ ಕಟ್ಟೆ ಮೇಲೆ ಕೂತಿದ್ದ ನಿನ್ನ ಈತ ಬಂದು ಹೊರಗೆ ಬಂದಾಗ ಆ ಹೆಣ್ಮಕ್ಳಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತಂತೆ. ಓ, ಬಂದವನು ಇದು ಹುಡುಗಿ ಅಲ್ಲ, ಇದು ಇವನು ಗದಾದರ ಇವನು, ಇವನು ಗೊತ್ತೇ ಆಗ್ಲಿಲ್ಲಲ್ಲ ನಮಗೆ ಅಂತ ಹೊರಗೆ ಬಂದು ಹೇಳ್ದಂತೆ, ನೋಡಿ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಹೇಳ್ಬಿಡ್ಲಾ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಹೇಳ್ಬಿಡ್ಲಾ, ಎಲ್ಲರನ್ನೂ ಮಾತಾಡ್ಸಿದ್ದೀನಿ ನಾನೀಗ ಅಂತ ಹೇಳ್ದಂತೆ. ಅವನು ಸಿಟ್ಟು ಬಂತು, ನಾನು ಹಿಂಗೆ ಹಠ ತೊಟ್ಟಿದ್ದೀನಿ ಯಾರನ್ನೂ ಬಿಡೋಲ್ಲ ಅಂಥೇಳಿ, ಆದರೂ ಬಂದಲ್ಲ ಒಳಗಡೆ ಇವನು ಅಂತ ಅನಿಸಿದ್ರು ಕೂಡ ಹುಡುಗ ಚೂಟಿ ಇವನು. ಆ ವಯಸ್ಸೆಷ್ಟು ಗದಾದರಿಗೆ? 13 ವರ್ಷ. ಇನ್ನೂ ಧ್ವನಿ ಒಡೆದಿಲ್ಲ, ಆ ಹುಡುಗಿ ಧ್ವನಿನೇ ಇದೆ ಅವನು. ಆ ಬಣ್ಣ ಆಕಾರ ಎಲ್ಲ ಹಾಕುವ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾನೆ. ದುರ್ಗಾದಾಸ ಇದ್ದಂತೆ ನನಗೊಂದನಿಗೂ ಗೊತ್ತಾಗಲಿಲ್ಲಲ್ಲೋ, ನನ್ನ ಮೋಸ ಮಾಡಿಬಿಟ್ಟೆ ನೀನು ಹುಡುಗ, ನೀನು ಉಡಾಳ ಇದೆಯಪ್ಪ ನೀನು ಅಂತ ಹೇಳಿಬಿಟ್ಟು ಆದರೆ ಮೆಚ್ಚಿಕೊಂಡಂತೆ ನಂತರ. ಆ ನಂತರ ಸೀತಾನಾಥ್ ಪೈ ಮನೆಯಲ್ಲಿ ಹಾಡು ಹಾಡ್ತಿರ್ಬೇಕಾದ್ರೆ ದುರ್ಗಾದಾಸ್ ಪೈ ಹೆಣ್ಮಕ್ಳು ಕೂಡ ಬಂದು ಕೂಡ್ತಿದ್ರು ಅಂತ, ಪೈನೇ ಹೆಣ್ಮಕ್ಳು ಬಂದು ಕೂಡ್ತಿದ್ರು ಅಂತ. ಅಂದರೆ ಫಸ್ಟ್ ಟೈಮ್ ಲಿಬರೇಷನ್ ಮಾಡಿದ್ದವರು ಅಂತ, ಮನೆಯಲ್ಲಿ ಕಟ್ಟಿ ಹಾಕಿದಂಥ ಹೆಣ್ಮಕ್ಳು ಹೊರಗೆ ಬರೋ ಹಾಗೆ ಮಾಡಿದ್ದು ಈ ನಾಟಕದಿಂದ ಮಾಡಿದ್ದು ಹೊರಗೆ ಬರೋ ಹಾಗೆ ಮಾಡಿದರು. ಬೇಸಿಕಲಿ ಅವ್ರಿಗೆ ಯಾಕಿತ್ತು ಅಂದರೆ ಹೆಣ್ಮಕ್ಳ ಬಗ್ಗೆ ತುಂಬ ಪ್ರೀತಿ, ಅನುಕಂಪೆ, ಸಹಾನುಭೂತಿ ಇತ್ತು. ಆಗಿನ ಕಾಲದಲ್ಲಿ ಈಗ ಸಿಕ್ಕ ಹಾಗೆ ಅವಕಾಶಗಳಿರಲಿಲ್ಲ ಹೆಣ್ಮಕ್ಳಿಗೆ. ಗಂಡಸರು ಹೆಂಗೆ ಕೇಳ್ತಾರೋ ಹಾಗೆ ಇರಬೇಕು ಅದು. ಆವತ್ತಿನ ಬಿಡಿ, ನಾ ಬಾಲಕರಿದ್ದಾಗೆ ನೋಡಿದ್ದು, ಹೆಣ್ಮಕ್ಳಿಗೆ ಯಾವ ಮಾತಾಡೋಕ್ಕೆ ಅಧಿಕಾರನೇ ಇರಲಿಲ್ಲ. ನನಗೆ ಗೊತ್ತು ನಮ್ಮೂರಲ್ಲಿ ಜೋರು ಮಾಡಬೇಕು, ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಗಂಡಸರು ಮಾತಾಡುವಾಗ, ಏನು ಬಲಿ ಬುದ್ಧಿ ಇಲ್ವ ಅವ್ರಿಗೆ, ಅದಿರೋದು ಹಾಗೆ. ಆ ಥರದ ಮೇಲ್ ಶಾವನಿಸಮ್ ಹೀಗೆ ಇರಬೇಕಾದ್ರೆ ಅವಾಗ ಹೆಂಗಿದ್ದಿರಬೇಕು. ಆದರೆ ಅದನ್ನು ಒಡೆದು ದುರ್ಗಾದಾಸ್ ಪೈನೆ ಅಂತ ಭಿಷನ ಬದಲಿಸಿ ಆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಎಲ್ಲರ ಹಾಗೆ ಮಿಕ್ಸ್ ಮಾಡುವಂಗೆ ಮಾಡಿದ್ರಲ್ಲ, ಅದೊಂದು ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ.

ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವ

ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಜಗುಣರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಆಯುಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕಲ್ಪಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಂದರ

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಂಕಿಂ ಚಂದ್ರ ಚಟರ್ಜಿರವರ ಜನ್ಮದಿನಾಚರಣೆ ಹಾಗೂ ಪಿಟಿ ಉಷಾರವರ ಜನ್ಮದಿನಾಚರಣೆ. ಬಂಕಿಂ ಚಂದ್ರ ಚಟರ್ಜಿರವರು ಜೂನ್ 26ರಂದು 1838ರಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8 1994ರಲ್ಲಿ ಕೋಲ್ಕತ್ತಾದಲ್ಲಿ ನಿಧನರಾದರು. ಭಾರತೀಯ ಲೇಖಕ. ಅವರ ಕಾದಂಬರಿಗಳು ಬಂಗಾಳಿ ಭಾಷೆಗೆ ಸಾಹಿತ್ಯಿಕ ವಾಹನವಾಗಿ ಗದ್ಯವನ್ನು ದೃಢವಾಗಿ

ಸ್ಥಾಪಿಸಿದವು ಮತ್ತು ಭಾರತದಲ್ಲಿ ಯುರೋಪಿಯನ್ ಮಾದರಿಯಲ್ಲಿ ಕಾಲ್ಪನಿಕ ಶಾಲೆಯನ್ನು ರಚಿಸಲು ಸಹಾಯ ಮಾಡಿದವು. ಬಂಕಿಂ ಚಂದ್ರ ರವರು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ಸದಸ್ಯರಾಗಿದ್ದರು ಮತ್ತು ಹೂಗ್ಲಿ ಕಾಲೇಜು, ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದರು. ಅದರಲ್ಲಿ ಅವರು ಮೊದಲ ಪದವೀಧರಲ್ಲಿ ಒಬ್ಬರಾಗಿದ್ದರು. 1858 1891 ನಿವೃತ್ತಿಯಾಗುವವರೆಗೂ ಭಾರತೀಯ ನಾಗರಿಕ ಸೇವೆಯಲ್ಲಿ ಉಪ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಬಂಕಿಂ ಚಂದ್ರ ರವರ ಕೆಲವು ಯೌವನದ ಸಂಯೋಜನೆಗಳು ಸಬಾದ್ ಪ್ರಭಾಕರ್ ಪತ್ರಿಕೆಯಲ್ಲಿ ಪ್ರಕಟವಾದವು ಮತ್ತು 1858 ಅವರು ಲಲಿತ ಓ ಮನಸ್ಸೆಂಬ ಕವನ ಸಂಕಲನ ಪ್ರಕಟಿಸಿದರು. ಸ್ವಲ್ಪ ಸಮಯದವರೆಗೆ ಅವರು ಇಂಗ್ಲಿಷ್ನಲ್ಲಿ ಬರೆದರು ಮತ್ತು ಅವರ ಕಾದಂಬರಿ ರಾಜ್ಮೋಹನ್ಸ್ ವೈಫ್ 1864 ಇಂಡಿಯನ್ ಫೀಲ್ಡ್ನಲ್ಲಿ ಧಾರಾವಾಹಿಯಾಗಿ ಕಾಣಿಸಿಕೊಂಡಿತು. ವಿಧವೆ ಪುನರ್ವಿವಾಹದ ಸಮಸ್ಯೆಯನ್ನು ಒಡ್ಡುವ ಕೆಲವು ಕಾದಂಬರಿಗಳು ಮತ್ತು ಇಂದಿರಾ 1873 ಪ್ರಕಟವಾದವು. 1884 ಯುಗಲಂಗೂರಿಯ, 1875 ರಾಧಾರಮಣಿ, ರಾಧಾರಾಣಿ ಮತ್ತು ಚಂದ್ರಶೇಖರ್, 1877 ರಜನಿ, ಲೇಖಕ ಮತ್ತು ಶ್ರೇಷ್ಠ ಕಾದಂಬರಿಕಾರ ಎಂದು ಪರಿಗಣಿಸಿದ ಕೃಷ್ಣ ಆಕಾಂತರ್ ಉಯ್ಯಲ್, 1878 ರಜಪೂತ ವೀರತೆ ಮತ್ತು ಮುಸ್ಲಿಂ ದಬ್ಬಾಳಿಕೆಯ ಕಥೆಯಾದ ರಾಜಸಿಂಹ 1881 ಹಾಗೆ 1882 ಈಸ್ಟ್ ಇಂಡಿಯಾ ಕಂಪನಿಯ ಮುಸ್ಲಿಂ ಪಡೆಗಳ ವಿರುದ್ಧ ಸನ್ಯಾಸಿಗಳು ನಡೆಸಿದ ದಂಗೆಯ ದೇಶಭಕ್ತಿಯ ಕಥೆಯಾದ ಆನಂದ್ ಮತ್, 1884 ಡಕಾಯಿತ ಹಿನ್ನೆಲೆಯನ್ನು ಹೊಂದಿರುವ ದೇಶೀಯ ಕಾದಂಬರಿಯಾದ ದೇಬಿ ಚೌಧುರಾಣಿ ಮತ್ತು ಅಂತಿಮವಾಗಿ 1886 ಮುಸ್ಲಿಂ ದಬ್ಬಾಳಿಕೆ ವಿರುದ್ಧ ಹಿಂದೂಗಳ ವೈವಾಹಿಕ ಜಗಳ ಮತ್ತು ಹೋರಾಟದ ಸೀತಾರಾಮ್ ಬಂಕಿಮ ಚಂದ್ರ ಚಟರ್ಜಿರವರ ಕಾದಂಬರಿಗಳನ್ನು ಓದಲು ರೋಮಾಂಚನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ರಚನಾತ್ಮಕವಾಗಿ ದೋಷಪೂರಿತವಾಗಿದೆ. ವಿವಿಧ ಕಂತುಗಳ ಅಪೂರ್ಣ ಏಕೀಕರಣಕ್ಕೆ ಧಾರಾವಾಹಿ ಪ್ರಕಟಣೆಯು ಭಾಗಶಃ ಕಾರಣವಾಗಿದೆ. ಕಥಾವಸ್ತುವಿನ ವಿಕಸನವು ಆಗಾಗ್ಗೆ ಆಕಸ್ಮಿಕ ಮತ್ತು ಅಲೌಕಿಕ ಹಸ್ತಕ್ಷೇಪವನ್ನು ಅಧೀನವಾಗಿರುತ್ತದೆ. ಆದಾಗ್ಯೂ ಅವರ ಸಾಧನೆಗಳು ಈ ತಾತ್ವಿಕ ಪೂರ್ಣತೆಗಳನ್ನು ಮೀರಿಸುತ್ತದೆ. ಅವರ ಸಮಕಾಲೀನವರಿಗೆ ಅವರ ಧ್ವನಿಯು ಪ್ರಭಾದಿಯಾಗಿರುತ್ತದೆ. ಅವರ ಧೀರ ಹಿಂದೂ ನಾಯಕರು ಅವರ ದೇಶಭಕ್ತಿ ಮತ್ತು ಜನಾಂಗದ ಹೆಮ್ಮೆಯನ್ನು ಹುಟ್ಟುಹಾಕಿದರು. ಅವರಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದೂ ಧರ್ಮವು ಒಂದಾಗಿ ವಿಲೀನಗೊಂಡಿತು ಮತ್ತು ಅವರ ಧರ್ಮವು ಹಾಡಿನಲ್ಲಿ ಸಾಕಾರಗೊಂಡಿತು. ವಂದೇ ಮಾತರಂ ಅವರ ಆನಂದಮತ ಕಾದಂಬರಿಯಿಂದ ಇದು ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಭಾರತದ ಮಂತ್ರವಾಗಿ ಮತ್ತು ಘೋಷಣೆಯಾಯಿತು. ಪಿಟಿ ಉಷಾರವರು ಜೂನ್ 27 1964 ಜನಿಸಿದರು. ಅವರು ಕೇರಳದ ಕೊಯ್ಸಿಕೋಡ್ನ ಕುಟ್ಟಲಿಯಲ್ಲಿ ಜನಿಸಿದರು ಮತ್ತು 1979 ಭಾರತೀಯ ಅಥ್ಲೀಟ್ನೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಪಿಟಿ ಉಷಾರವರನ್ನ ಭಾರತೀಯ ಟ್ರ್ಯಾಕ್ ಮತ್ತು ಕ್ಷೇತ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಪಿಟಿ ಉಷಾರವರು ಕೊಯ್ಸಿಕೋಡ್ನ ಪ್ರಾವಿಡೆನ್ಸಿ ಮಹಿಳಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಇವರು 1991 ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಪಿವಿ ನರಸಿಂಹರವರನ್ನ ವಿವಾಹವಾದರು. 1977 ಕ್ರೀಡಾ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಅಥ್ಲೆಟಿಕ್ ತರಬೇತುರಾಗಿದ್ದ ಓಂ ಎಂ ನಂಬಿಯರ್ ಅವರಿಂದ ಪಿಟಿ ಉಷಾರವರನ್ನ ಮೊದಲು ಗುರುತಿಸಲ್ಪಟ್ಟರು. ಅದೇ ಸಮಯದಲ್ಲಿ ಅವರಿಗೆ ತರಬೇತಿ ನೀಡಲು ಪ್ರಾರಂಭಿಸಿದರು. 1978 ಕೊಲ್ಲಂನಲ್ಲಿ ನಡೆದ ಅಂತಾರಾಜ್ಯ ಜೂನಿಯರ್ ಕ್ರೀಡಾಕೂಟದಲ್ಲಿ ಅವರು 6 ಪದಕಗಳನ್ನು ಗೆದ್ದ ನಂತರ ತ್ವರಿತ ಫಲಿತಾಂಶಗಳು ಬಂದವು. ಇದರಲ್ಲಿ 100 ಮೀಟರ್, 200 ಮೀಟರ್, 60 ಮೀಟರ್ ಹರ್ಡಲ್ಸ್ ಮತ್ತು ಹೈ ಜಂಪ್ನಲ್ಲಿ 4 ಚಿನ್ನದ ಪದಕಗಳನ್ನು ಗೆದ್ದು ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಮತ್ತು 4x100 ರಿಲೇನಲ್ಲಿ ಕಂಚು ಸೇರಿಸಿದರು. ಪಿಟಿ ಉಷಾರವರ ಅತ್ಯುತ್ತಮ ಕ್ಷಣ 1984 ಲಾಸ್ ಎಲೆಂಜಸ್ ಒಲಿಂಪಿಕ್ಸ್ನಲ್ಲಿ ಬಂದಿತು. ಆ ವರ್ಷದ ನವದೆಹಲಿ ಅಂತಾರಾಜ್ಯ ಕೂಟ ಮತ್ತು ಮುಂಬೈ ಓಪನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಅವರು ಪ್ರವೇಶಿಸಿದರು. 1985 ಜರ್ಕತ್ತಾ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಅವರು 6 ಪದಕಗಳನ್ನು ಗೆದ್ದು 5 ಚಿನ್ನ ಮತ್ತು 1 ಕಂಚನ್ನ ಗೆದ್ದರು. 1983-86 ಪಿಟಿ ಉಷಾರವರು ATF ಕೂಟಗಳಲ್ಲಿ 13 ಚಿನ್ನದ ಪದಕಗಳನ್ನು ಗೆದ್ದರು. 1986 ದಕ್ಷಿಣ ಕೊರಿಯಾದ ಸಿಯೋಸ್ನಲ್ಲಿ ನಡೆದ 10ನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಪಿಟಿ ಉಷಾ ಟ್ರ್ಯಾಕ್ ಮತ್ತು ಫೀಲ್ಡ್
ಸ್ಪರ್ಧೆಗಳಲ್ಲಿ 4 ಚಿನ್ನದ ಪದಕಗಳು ಮತ್ತು 1 ಬೆಳ್ಳಿ ಪದಕವನ್ನಾಗಿದ್ದರು. ಪ್ರಸ್ತುತ ಪಿಟಿ ಉಷಾರವರು ವಿಶ್ವಸಂಸ್ಥೆಯ ಭಾರತದ ಅಂತಾರಾಷ್ಟ್ರೀಯ ಚಳುವಳಿಯ

0: ಸಲಹೆಗಾರರ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಇವರ ಸಾಧನೆಗಳು 1988 ಏಷ್ಯಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪಿಟಿ ಉಷಾರವರು 4x100 meter ರಿಲೇಯಲ್ಲಿ ವಾಲಿಡ್ ವಿಲ್ ಜಯಲಕ್ಷ್ಮಿ, ರಚಿತಾ ಮಿಸ್ರಿ ಮತ್ತು ಇಬಿ ಶೈಲಾರವರೊಂದಿಗೆ ಭಾರತವನ್ನು ಪ್ರತಿನಿಧಿಸಿದರು. ಅಲ್ಲಿ ಅವರ ತಂಡವು 44.43 seconds ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸುವ ರೀತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 hours ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೂಳೆಗಳ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವುದು ನಮ್ಮ ಒಟ್ಟಾರೆ ದೇಹದ ದೃಢತೆಗೆ ಮತ್ತು ಸಕ್ರಿಯ ಜೀವನಕ್ಕೆ ಅತ್ಯಂತ ಅಗತ್ಯ. ವಯಸ್ಸಾಗುತ್ತಿದ್ದಂತೆ ಮೂಳೆಗಳು ಬಲಹೀನವಾಗುವ ಸಾಧ್ಯತೆ ಇರುವುದರಿಂದ ಆರಂಭದಿಂದಲೇ ಅವುಗಳ ಕಡೆಗೆ ಗಮನ ಹರಿಸುವುದು ಮುಖ್ಯವಾದ ಕೆಲಸ. ಅತಿಯಾದ ಉಪವಾಸ, ಅಕಾಲ ಭೋಜನ, ಅತಿಯಾದ ಒಣ ಆಹಾರಗಳ ನಿರಂತರ ಸೇವನೆ, ರಾತ್ರಿ ನಿದ್ದೆಗೆಡುವುದು, ಅತಿಯಾದ ವ್ಯಾಯಾಮ, ಅಕಾಲದಲ್ಲಿ ವ್ಯಾಯಾಮ, ಕೆಲವು ದಿನ ಅತಿಯಾದ ವ್ಯಾಯಾಮ, ಕೆಲವು ದಿನ ಸಂಪೂರ್ಣವಾಗಿ ವಿಶ್ರಾಂತಿ, ಇಂತಹ ಅಭ್ಯಾಸಗಳು ಮೂಳೆಯ ವಿಕೃತಿಗೆ ಕಾರಣವಾಗುತ್ತದೆ. ಆಹಾರ ಸೇವಿಸಿ ಅಥವಾ ಹಿಂದೆ ತಿಂದ ಆಹಾರನ ಜೀರ್ಣವಾಗುವ ಮೊದಲೇ ಅಥವಾ ಜ್ವರ, ಅಜೀರ್ಣ ಮುಂತಾದ ತೊಂದರೆಗಳು ಇರುವಾಗ ವ್ಯಾಯಾಮ ಮಾಡುವುದರಿಂದ ಮೂಳೆ ಮತ್ತು ಸಂಧಿಗಳ ಶಕ್ತಿ ಕುಂಠಿತವಾಗುತ್ತದೆ. ಇವು ಮೂಳೆ ಮುರಿಯುವಿಕೆ, ಸ್ವಯಂ ರೋಗ ನಿರೋಧಕ, ಮೂಳೆ ವಿಕಾರಗಳು, ಮೂಳೆ ಕ್ಯಾನ್ಸರ್, ಹೀಗೆ ಅನೇಕ ಮೂಳೆ ಸಂಬಂಧಿ ರೋಗಗಳಿಗೆ ಕಾರಣವಾಗಬಹುದು. ಅತಿಯಾದ ಮದ್ಯಪಾನ, ಸಿಗರೇಟ್, ತಂಬಾಕು, ಮಾದಕ ದ್ರವ್ಯಗಳ ವ್ಯಸನಗಳು ಮೂಳೆ ಸವೆತಕ್ಕೆ ನೇರವಾಗಿ ಕಾರಣವಾಗುತ್ತದೆ. ಅತಿಯಾದ ದೈಹಿಕ ಶ್ರಮ, ವಿಶ್ರಾಂತಿ ಇಲ್ಲದೆ ಮಾಡುವ ಶ್ರಮ, ಪದೇ ಪದೇ ಅಪಘಾತವಾಗುತ್ತಿದ್ದರೆ ಅಥವಾ ಪದೇ ಪದೇ ಮೂಳೆಗೆ ಪೆಟ್ಟು ಬೀಳುತ್ತಿದ್ದರೂ ಮೂಳೆಗಳಲ್ಲಿ ವಿಕೃತಿ ಕಾಣಿಸಬಹುದು. ಕೆಲವೊಮ್ಮೆ ಆಮ್ಲಪಿತ್ತವನ್ನು ಹೆಚ್ಚಿಸುವ ಆಹಾರವನ್ನು ನಿರಂತರವಾಗಿ ಸೇವಿಸುತ್ತಿದ್ದರೆ, ಕ್ಷಾರೀಯ ಪಾನಿಗಳ ಅತಿ ಅಥವಾ ನಿರಂತರ ಸೇವನೆ, ಮಲಬದ್ಧತೆ ಇವುಗಳು ಮೂಳೆಯ ಸವೆತಕ್ಕೆ ಕಾರಣವಾಗಬಹುದು. ಅತಿಯಾದ ಚಿಂತೆ, ನಿದ್ರಾ ಹಾನಿ, ನಿರಂತರ

0: ಆತಂಕ, ಸಮಸ್ಯೆಯ ಸುಳಿಯಲ್ಲಿ ನಿರಂತರ ಪರಿತಪಿಸುವುದು, ಹೀಗೆ ಅನೇಕ ಮಾನಸಿಕ ವಿಕೃತಿಗಳು ನರಮಂಡಲವನ್ನು ಮತ್ತು ಅಸ್ಥಿ ಮಜ್ಜೆಯನ್ನು ವಿಕೃತಗೊಳಿಸಿ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಮೂಳೆ ಮುರಿತ, ಸಂಧಿಗಳ ಜಾರುವಿಕೆ, ಹೀಗೆ ಅನೇಕ ತೊಂದರೆಗಳು ಉತ್ಪತ್ತಿಯಾಗಬಹುದು. ಕೀಲು ನೋವು ಸಾಮಾನ್ಯ ಸವೆತದಿಂದಾಗಿ ಅಥವಾ ಆಮವಾತ ಎಂಬ ಆಟೋ ಇಮ್ಯೂನಿನ್ ಕಾಯಿಲೆಯಿಂದಾಗಿದೆಯೇ ಎಂದು ಪ್ರತ್ಯೇಕಿಸಲು ರಕ್ತದಲ್ಲಿ ಆರ್ಎ ಅಂಶವನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ಪ್ಯಾರಾಥೈರಾಯ್ಡ್ ಹಾರ್ಮೋನ್ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದರ ಏರುಪೇರಿನಿಂದಲೂ ಮೂಳೆ ಸವೆತ ಉಂಟಾಗಬಹುದು. ನಾವು ಸೇವಿಸುವ ಆಹಾರದಲ್ಲಿರುವ ಪ್ಯೂರಿನ್ ಎಂಬ ರಾಸಾಯನಿಕ ಅಂಶವು ದೇಹವು ಜೀರ್ಣಿಸಿಕೊಂಡಾಗ ಯೂರಿಕ್ ಆಮ್ಲವು ಉಪ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ. ಸಾಮಾನ್ಯವಾಗಿ ಇದು ರಕ್ತದ ಮೂಲಕ ಮೂತ್ರಪಿಂಡಗಳಿಗೆ ತಲುಪಿ ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ. ಆದರೆ ಇದರ ಉತ್ಪಾದನೆ ಹೆಚ್ಚಾದಾಗ ಅಥವಾ ಕಿಡ್ನಿಗಳು ಇದನ್ನು ಸರಿಯಾಗಿ ಹೊರ ಹಾಕದಿದ್ದಾಗ ರಕ್ತದಲ್ಲಿ ಇದರ ಮಟ್ಟ ಹೆಚ್ಚಾಗುತ್ತದೆ. ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿಯಲ್ಲಿ ಕಲ್ಲು ಇರುವವರಲ್ಲಿ ಇದು ಸರ್ವೇ ಸಾಮಾನ್ಯ. ಕೆಂಪು ಮಾಂಸ, ಲಿವರ್ ಹಾಗೂ ಕೆಲವು ರೀತಿಯ ಸಮುದ್ರದ ಆಹಾರಗಳು, ಹಣ್ಣಿನ ರಸಗಳು ಮತ್ತು ಕಾರ್ಬೋನೇಟ್ ತಂಪು ಪಾನೀಯಗಳಲ್ಲಿರುವ ಪ್ರಕ್ಟೋಸ್ ಎಂಬ ಸಕ್ಕರೆಯ ಅಂಶವು ಯೂರಿಕ್ ಆಮ್ಲವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಅತಿಯಾದ ಬೇಳೆಗಳು, ರಾಜ್ಮಾ ಮತ್ತು ಅಣಬೆಗಳ ಸೇವನೆ ರಕ್ತದಲ್ಲಿ ಯೂರಿಕ್ ಆಮ್ಲದ ಪ್ರಮಾಣವನ್ನು ಹೆಚ್ಚಿಸಿ ಕೀಲುಗಳಲ್ಲಿ, ವಿಶೇಷವಾಗಿ ಕಾಲಿನ ಅಥವಾ ಕೈಗಳ ಬೆರಳಿನಲ್ಲಿ ಸಣ್ಣ ಹರಳುಗಳಾಗಿ ಶೇಖರಣೆಯಾಗುತ್ತದೆ. ಇದರಿಂದ ತೀವ್ರವಾದ ನೋವು ಅಥವಾ ಊತ ಕಾಣಿಸಿಕೊಳ್ಳುತ್ತದೆ. ಅದನ್ನು ಆಯುರ್ವೇದವು ವಾತರಕ್ತ ವಿಕೃತಿ ಎಂದು ತಿಳಿಸತೊಡಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗಂಟು ನೋವಿನ ಚಿಕಿತ್ಸೆ ಉಪಯೋಗವಾಗುವುದಿಲ್ಲ. ವೈದ್ಯರನ್ನು ಸಂಪರ್ಕಿಸಿ ವಿಶೇಷವಾದ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬೇಕು. ಮೂಳೆಗಳನ್ನು ಗಟ್ಟಿಗೊಳಿಸಿ ಮೂಳೆ ಸವೆತವನ್ನು ತಪ್ಪಿಸುವಲ್ಲಿ ಹಸು ಅಥವಾ ಎಮ್ಮೆಯ ತುಪ್ಪ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಿತ್ಯವೂ ಹಸಿ ತುಪ್ಪ ಅಥವಾ ಹಸಿ ಕೊಬ್ಬರಿ ಎಣ್ಣೆಯನ್ನು ಆಹಾರದಲ್ಲಿ ಸೇವಿಸಿ ಬೆಳಗಿನ ಎಳೆ ಬಿಸಿಲಿಗೆ ಅಂದರೆ ಸೂರ್ಯನ ಬೆಳಕಿಗೆ 15-20 ನಿಮಿಷಗಳು ಮೈಯಿಡುವುದು ಒಳ್ಳೆಯ ಅಭ್ಯಾಸ ಪ್ರಕ್ರಿಯೆಯಾಗಿದೆ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಯೋಗಾಸನ ಅಥವಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ದೊರೆತು ಅಸ್ಥಿಧಾತುಗಳು ಬಲಗೊಳ್ಳುತ್ತದೆ. ನೇರವಾಗಿ ನಡೆಯುವುದು, ಜಾಗಿಂಗ್, ಮೆಟ್ಟಲು ಹತ್ತುವುದು ಮತ್ತು ನೃತ್ಯ ಮಾಡುವುದು ಮೂಳೆಗಳನ್ನು ಬಲಪಡಿಸುತ್ತದೆ. ಯೋಗದ ವಿವಿಧ ಆಸನಗಳು ದೇಹದ ಸಮತೋಲನವನ್ನು ಹೆಚ್ಚಿಸುವುದಲ್ಲದೆ ಮೂಳೆಗಳು ಮತ್ತು ಕೀಲುಗಳ ನಮ್ಯತೆಯನ್ನು ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಸುಧಾರಿಸುತ್ತದೆ. ದಿನಾಲೂ ದೇಹಕ್ಕೆ ಉಗುರು ಬೆಚ್ಚಿನ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡುವುದು ಮೂಳೆಗಳ ಒಣಗುವಿಕೆಯನ್ನು ತಡೆದು ವಾತವನ್ನು ನಿಯಂತ್ರಿಸುತ್ತದೆ, ನೋವನ್ನು ನಿವಾರಿಸುತ್ತದೆ. ದೇಹದ ತೂಕ ಅತಿಯಾಗಿದ್ದರೆ ಕೀಲುಗಳು ಮತ್ತು ಮೂಳೆಗಳ ಮೇಲೆ ಒತ್ತಡ ಹೆಚ್ಚುತ್ತದೆ. ಹಾಗಾಗಿ ತೂಕ ತೀರಾ ಕಡಿಮೆ ಇದ್ದರೂ ಮೂಳೆಗಳು ಬಲಹೀನವಾಗುವ ಅಪಾಯವಿರುತ್ತದೆ. ಆದ್ದರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ಮೂಳೆಗಳ ಸವೆತಕ್ಕೂ ಗಂಟಲು ನೋವಿಗೂ ಕೆಲವೊಮ್ಮೆ ನೇರವಾದ ಸಂಬಂಧವಿದ್ದರೆ ಕೆಲವೊಮ್ಮೆ ಗಂಟಲುಗಳಲ್ಲಿ ಉಂಟಾಗುವ ಊತ ಅಥವಾ ಸಂಧಿಗಳನ್ನು ಬೆಸೆಯುವ ಸ್ನಾಯು ಕಾಂಡರ ಮಾಂಸಖಂಡಗಳ ವಿಕೃತಿಗಳು, ಕಫ ವಿಕೃತಿಗಳು ಗಂಟಲು ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆಯುವುದು ಸೂಕ್ತವಾದ ವಿಷಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?

0: ಮತ್ತೆ ಇನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
0: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
4: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 15ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ದುರಾಚಾರಿಗಳು, ಮೂಢರು ಮತ್ತು ಅಧಮ ಮನುಷ್ಯರು ನನಗೆ ಶರಣಾಗುವುದಿಲ್ಲ. ಅವರು ಆಸುರಿ ಸ್ವಭಾವದವರು. ಮಾಯೆಯಿಂದ ಅವರ ಜ್ಞಾನವು ಹರಣವಾಗಿದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮಾಯೆಯನ್ನು ದಾಟುವುದಕ್ಕೆ ಅಸಾಧ್ಯ ಎಂದು ಹೇಳಿ ಅದನ್ನು ದಾಟಲು ಒಂದು ಉಪಾಯವನ್ನು ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಉಪಾಯ ಇದ್ದರೆ ಅದ್ಯಾತಕ್ಕೆ ಆ ಮನುಷ್ಯ ಪಾರಾಗುವುದಕ್ಕೆ ಯತ್ನಿಸುವುದಿಲ್ಲ ಎಂದು ನಾವು ಆಶ್ಚರ್ಯ ಪಡಬಹುದು. ಆದರೆ ನರಾಧಮರಲ್ಲಿ, ಅಂದರೆ ನರರಲ್ಲಿ ಇರುವಂತಹ ಅಧಮರಲ್ಲಿ ಇರುವಂತಹ ಸ್ವಭಾವ ಭಗವಂತನಲ್ಲಿ ಶರಣಾಗುವುದಕ್ಕೆ ಬಿಡುವುದಿಲ್ಲ. ಅವನಲ್ಲಿ ಶರಣಾದರೆ ಉದ್ಧಾರವಾಗುತ್ತೇವೆ. ಶರಣಾಗಲು ಹೋಗದೆ ಇದ್ದರೆ ಏನು ಮಾಡುವುದು? ನಮ್ಮನ್ನು ದೇವರೆಡೆಗೆ ಹೋಗಗೊಡದೆ ಇರುವಂಥದ್ದೇ ದುರಾಚಾರ. ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡುವುದರಲ್ಲಿಯೇ ಒಂದು ಆನಂದವಿದೆ. ಅದನ್ನು ಬಿಟ್ಟು ಬರಲು ಮನಸ್ಸಿಲ್ಲ. ಅವನ ಸ್ವಭಾವ ಯಾವಾಗಲೂ ಕೂಡ ಮಾಡಬಾರದ್ದನ್ನೇ ಮಾಡುತ್ತಾ ಹೋಗುತ್ತದೆ. ಮಾಡುವುದನ್ನು ಬಿಡುವುದು, ಕೆಟ್ಟ ಮಾತುಕತೆ ನಡವಳಿಕೆ ಅವನಿಗೆ ಒಗ್ಗಿ ಹೋಗಿದೆ. ಅದನ್ನು ಬಿಟ್ಟು ಬೇರೆ ಉತ್ತಮ ವಾತಾವರಣಕ್ಕೆ ಬಾ ಅಂತಂದರೆ ಅವನಿಗೆ ಆಗೋದಿಲ್ಲ. ಹಾಗಾಗಿ ಮೂಢರು, ಅಜ್ಞಾನಿಗಳು ಇವರಿಗೆ ಮುಂಚೆಯೇ ಗೊತ್ತಾಗುವುದಿಲ್ಲ. ಕೆಟ್ಟ ದಾರಿಯಲ್ಲಿ ಹೋದರೆ ಏನಾಗುವುದು ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಪೆಟ್ಟು ತಿಂದರೂ ಕೂಡ ಅದರಿಂದ ಬುದ್ಧಿ ಕಲಿಯುವವರಲ್ಲ ಅವರು. ಅವರ ಬುದ್ಧಿ ಇನ್ನೂ

ಅಷ್ಟು ವಿಕಾಸವಾಗಿಲ್ಲ. ಇತರರಿಗೆ ಆಗಿರುವುದರಿಂದ ಬುದ್ಧಿ ಕಲಿಯೋದಿಲ್ಲ, ಅಥವಾ ತಮಗೆ ಆದರೂ ಕೂಡ ಅದರಿಂದ ಬುದ್ಧಿ ಕಲಿಯೋದಿಲ್ಲ. ಅಧಮ ಅಂತಂದ್ರೆ ತುಂಬ ಕೆಳಮಟ್ಟದಲ್ಲಿರುವಂಥ ಮನುಷ್ಯ. ಅವನು ಪ್ರಾಣಿಗಳಂತೆ ತಾತ್ಕಾಲಿಕ ತೃಪ್ತಿಯನ್ನು ಕೊಡುವುದನ್ನ ಮಾತ್ರ ಮಾಡ್ತಾನೆ. ಅವನ ರುಚಿ ಯಾವಾಗಲೂ ಕೂಡ ಕೆಳಮಟ್ಟದ್ದು. ದೇವರು, ಸತ್ಯ, ಧರ್ಮ, ಕರ್ಮ ಮುಂತಾದವುಗಳು ಅವನ ಮನಸ್ಸಿಗೆ ಹತ್ತುವುದೇ ಇಲ್ಲ. ಯಾರಾದರೂ ಅದನ್ನ ಹೇಳಿದರೆ ಕಿವಿಯ ಮೇಲೆ ಹಾಕಿಕೊಳ್ಳುವುದೂ ಇಲ್ಲ. ಹಿಂದೆ ಕಲ್ಲಿರುವ ಗೋಡೆಗೆ ಮೊಳೆ ಹೊಡೆದಂತೆ ಇದು. ಮೊಳೆಯೇ ಬಗ್ಗಿ ಹೋಗುತ್ತದೆಯೇ ಹೊರತು ಕಲ್ಲಿನೊಳಗೆ ಆ ಮೊಳೆ ಹೋಗುವುದಿಲ್ಲ. ಹಾಗಾಗಿ ಈ ಪ್ರಪಂಚದಲ್ಲಿ ಇದೇ ಒಂದು ವಿಚಿತ್ರ. ಕುಡಿಯುವುದಕ್ಕೆ ಅಮೃತವಿದೆ, ಅದನ್ನು ಬಿಟ್ಟು ಕೊಳಕು ನೀರು ಕುಡಿಯುತ್ತಾನೆ. ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಾಗಿಲು ತೆರೆದಿದೆ, ಆದರೆ ಅದರ ಹತ್ತಿರವೇ ಹೋಗುವುದಿಲ್ಲ ಈ ಮನುಷ್ಯ. ತನ್ನ ಅದ್ಭುತವಾದ ಮಾಯೆಯಿಂದ ಈ ಪ್ರಪಂಚವನ್ನು ಸೃಷ್ಟಿಸಿ ಇದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಕೆಲವು ಬಾಗಿಲುಗಳನ್ನು ಇಟ್ಟಿರುತ್ತಾನೆ. ಆದರೂ ಕೂಡ ಆ ಬಾಗಿಲುಗಳನ್ನು ಬಡಿಯುವವರು ಅಪರೂಪ. ಭಗವಂತನ ಮಾಯೆಯಲ್ಲಿ ಎರಡು ಸ್ವಭಾವಗಳಿವೆ. ಅದು ಒಂದು ಆಸುರಿ ಸ್ವಭಾವ, ಮತ್ತೊಂದು ದೈವಿ ಸ್ವಭಾವ. ದೈವಿ ಸ್ವಭಾವ ನಮ್ಮನ್ನು ಪ್ರಪಂಚದಿಂದ ಬಿಡಿಸುತ್ತದೆ, ಆಸುರಿ ಸ್ವಭಾವ ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿಹಾಕುತ್ತದೆ. ಮೇಲಿನ ಮೂರು ಬಗೆಯ ಮನುಷ್ಯರು ಆಸುರಿ ಸ್ವಭಾವವನ್ನು ಆಶ್ರಯಿಸಿದವರು. ಆಸುರಿ ಸ್ವಭಾವದವರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಮುಂದೇನಾಗುವುದು? ನಾವು ಇಂತಹ ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಬರುವ ಪರಿಣಾಮ ಎಷ್ಟು ಭೀಕರವಾಗುತ್ತದೆ ಎಂಬುದರ ಬಗ್ಗೆ ಯಾವುದೇ ಆಲೋಚನೆಯೇ ಇಲ್ಲದವರು ಈ ಅಧಮರು. ಈ ಹಿಂದಿನ 14ನೆಯ ಶ್ಲೋಕದಲ್ಲಿ ಮನುಷ್ಯನ ಬುದ್ಧಿಯನ್ನು ಆವರಿಸಿರುವಂತಹ ಮಾಯೆಯ ಬಗ್ಗೆ ವಿವರಿಸಿ ಅದನ್ನು ದಾಟುವಂತಹ ರಹಸ್ಯವನ್ನ ಭಗವಂತ ತಿಳಿಸಿದ್ದ. ಆದರೆ ಈ ಶ್ಲೋಕದ ಮೂಲಕ ಈ ಮಾಯೆಯನ್ನು ದಾಟಲು ಅಶಕ್ಯರಾದವರ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮನು ಎಲ್ಲರ ಹೃದಯದಲ್ಲಿದ್ದರೂ ಕೂಡ ಮಾಯೆಯ ಬಲೆಗೆ ಸಿಕ್ಕಿಬಿದ್ದಿರುವ ದುಷ್ಕರ್ಮಿಗಳು ತಮ್ಮಲ್ಲೇ ಇರುವ ಪರಮಾತ್ಮನನ್ನು ತಿಳಿಯರು. ಮನಸ್ಸಿಗೆ ಸರಿಯಾದ ರೀತಿಯ ವಿವರಣೆಯನ್ನು ಕೊಡದಿದ್ದರೆ ಅದು ಮಾಯೆಯನ್ನು ಸರಿಯಾಗಿ ತಿಳಿದುಕೊಳ್ಳದು. ಮಾಯೆಯ ಶಕ್ತಿಯು ಎಷ್ಟು ಅಪಾರವಾದುದು ಎಂಬುದನ್ನು ಇಲ್ಲಿ ತೋರಿಸಿಕೊಡಲಾಗಿದೆ. ನರಾಧಮರು, ಮೂಢರು ಮತ್ತು ಅವಿವೇಕಿಗಳೂ ಆಗಿದ್ದು ಸದಾ ಆಸುರಿ ಪ್ರವೃತ್ತಿಯನ್ನು ಹೊಂದಿದ್ದು ಯಾವಾಗಲೂ ಮಾಡಬಾರದ್ದನ್ನೇ ಮಾಡುತ್ತಿರುತ್ತಾರೆ. ಮನುಷ್ಯನ ಹಿರಿಮೆಯು ಬುದ್ಧಿಯಿಂದಾಗಿ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಈ ಬುದ್ಧಿಯ ಮೂಲಕವೇ ಮನಸ್ಸಿಗೆ ವಿಕಾಸದ ಮೇಲಿನ ಹಂತಗಳನ್ನು ಏರಲು ಸಾಧ್ಯ, ಮತ್ತು ಕೊನೆಗೆ ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ಬುದ್ಧಿಯು ವಿವೇಕದಿಂದ ವರ್ತಿಸಬೇಕಾದರೆ ಅಲ್ಲಿ ಸತ್ವಗುಣ ಇರಬೇಕು. ತಮೋಗುಣವೇ ಜಾಸ್ತಿ ಇರುವಂತಹ ಬುದ್ಧಿಯು ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲೇ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡು ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತದೆ. ಅಂತಹ ಬುದ್ಧಿಯು ಮಾಡಬಾರದ್ದನ್ನು ಮಾಡುವಂತಹ ಪ್ರವೃತ್ತಿಯನ್ನೇ ಹೊಂದಿರುತ್ತದೆ. ಈ ರೀತಿಯ ಬುದ್ಧಿಯು ವಿಕಾಸದ ಬುದ್ಧಿಗೆ ಯೋಗ್ಯವಾದುದಲ್ಲ. ಅದು ಮನುಷ್ಯನನ್ನು ಅವನತಿಯ ಪ್ರಪಾತದತ್ತ ತಳ್ಳುತ್ತದೆ. ತನ್ನ ಸರ್ವನಾಶವನ್ನು ಹೀಗೆ ತಾನಾಗಿ ಮಾಡಿಕೊಳ್ಳುವ ವ್ಯಕ್ತಿಯನ್ನು ನರಾಧಮನೆಂದೂ, ಮೂಢನೆಂದೂ, ಅವಿವೇಕಿಯೆಂದೂ ಕೂಡ ಇಲ್ಲಿ ಕರೆದಿರುವಂಥದ್ದು. ಅಂತಹವನ ಜೀವನ ರೀತಿಯು ಆಸುರಿ ಭಾವದ್ದಾಗಿದ್ದು ಅವನ ವರ್ಣನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಆಸುರಿ ಸ್ವಭಾವದವರು ಹೇಗಿರ್ತಾರೆ, ಅವರ ಸ್ವಭಾವಗಳೇನು, ದೈವಿ ಭಾವದವರ ಸ್ವಭಾವಗಳೇನು ಎಂಬುದನ್ನು ನಾವು 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ ವಿಭಾಗ ಯೋಗ ಅಂತ ಹೇಳಿ ಆ ಅಧ್ಯಾಯದಲ್ಲಿ ನಾವು ಪೂರ್ಣ ಅಧ್ಯಯನವನ್ನು ಮಾಡ್ಬೋದು. ಆದರೆ ಸತ್ಕರ್

ಪ್ರೇಮಿಗಳಾಗಿರುವಂಥವರು ನಾಲ್ಕು ವಿಧಗಳಲ್ಲಿ ತನ್ನನ್ನ ಭಜಿಸ್ತಾರೆ ಅಂತ ಹೇಳಿ ಭಗವಂತ ಮುಂದಿನ 16ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾನೆ. ಆ 16ನೇ ಶ್ಲೋಕದಲ್ಲಿ ಅದ್ಯಾವ ನಾಲ್ಕು ವಿಧದ ಸತ್ಕರ್ಮಿಗಳು ಎಂಬುದನ್ನ ನಾವು ನಾಳಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಇಂದಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗ್ತದೆ ಗಮನಿಸೋಣ ಬನ್ನಿ. ಮರೆಯದಿರು ಮರೆಯದಿರು ಪಯಣವಿದೆ ನಾಳೆ ಮಗೆ, ಮರೆಯದಿರು ಮರೆಯದಿರು ಪಯಣವಿದೆ ನಾಳೆ ಮಗೆ.

ಹಾಗಾಗಿ ನಮ್ಮ ನಾಳೆಯ ಪಯಣ ಇರೋದನ್ನ ನಾವು ಮರೆಯಕೂಡ್ದು. ನಾಳೆ ಪಯಣವನ್ನ ಹಗುರಾಗಿ ಸಾಗಬೇಕು ಅಂದ್ರೆ ಹಿಂದೆ ಅದೆಲ್ಲದರ ಲೆಕ್ಕವನ್ನ ಚುಪ್ತ ಮಾಡಿ ಹಗುರಾಗಿ ನಡೀತಾ ಇರಬೇಕು. ಬೇಕಿರದಂತಹ ಯಾವುದೇ ಬೇಡವಾಗಿರುವಂತಹ ಸರಕುಗಳ ಪೆಟ್ಟಿಗೆಗಳನ್ನ ನಾವು ಈ ಮನಸ್ಸಿನೊಳಗಡೆ ಈ ಭಾವನೆಯೊಳಗಡೆ ತುರುಕಿಕೊಳ್ಳದೆ, ಚಿಂತೆಯ ಹೊರೆಯನ್ನ ಹೊತ್ತುಕೊಳ್ಳದೆ ಸದಾಕಾಲ ಹಗುರಾಗಿ ನಗು ನಗುತ್ತಾ ಸಾಗಿದಲ್ಲಿ ನಾಳೆಯ ಪಯಣವೂ ಕೂಡ ಅಷ್ಟೇ ಸಾರ್ಥಕತೆಯಲ್ಲಿ ಸಾಗಲಿದೆ ಅನ್ನುವಂಥ ಮಾತನ್ನೇ ಮುದ್ದುರಾಮನು ಕೂಡ ಕೃಷ್ಣನ ಮಾತಿನೊಂದಿಗೆ ಜೋಡಿಸ್ತಾ ಇದ್ದಾನೆ. ಹಾಗಾಗಿ ಆಸುರಿ ಪ್ರವೃತ್ತಿಯಲ್ಲಿರದೆ ಒಂದು ಸಾತ್ವಿಕತೆಯ ಪ್ರವೃತ್ತಿಗೆ ಬಂದಾಗ ನಾವು ಶರಣಾಗತರಾಗುವುದು ಬಹಳ ಸುಲಭ ಅನ್ನುವಂಥ ಅಂಶವನ್ನೇ ಈ ಮುದ್ದುರಾಮ ಮತ್ತು ಕೃಷ್ಣ ಇಬ್ಬರು ತಿಳಿಸ್ತಾ ಇದ್ದಾರೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಸ್ವಉದ್ಯೋಗವನ್ನು ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವುದರ ಯಶೋಗಾಥೆಯ ಕುರಿತು, ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆಯ ಕುರಿತು ಪಿರಿಯಪಟ್ಟಣ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀಮತಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುವರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಿಗೆ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಹಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ

0: ದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿರುವುದರ ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀಮತಿ ಪಲ್ಲವೀರವರು, ಬನ್ನಿ ಅವರ ಒಂದು ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
1: ನಮಸ್ತೆ. ಮ್ಯಾಮ್,
0: ನಿಮ್ಮದೊಂದು ಪರಿಚಯನ ಮಾಡ್ಕೊಳ್ಳಿ. ನಾವು
1: ನನ್ನ ಹೆಸರು ಪಲ್ಲವಿ ಅಂತ, ನಾನು ಪಿರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಂದು ಡಿಗ್ರಿ ಆಗೈತೆ ಮ್ಯಾಮ್.
0: ಸೊ ಡಿಗ್ರಿ ಆದ ನಂತರದಲ್ಲಿ ನೀವು ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಬಂದಿದ್ದೀರಿ. ಅಂದರೆ ಸಾಕಷ್ಟು ಅವಕಾಶಗಳಿತ್ತು ನಿಮ್ಮ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಅಂದರೆ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮ್ಯಾಮ್?
1: ಮ್ಯಾಮ್, ನಂದು ಡಿಗ್ರಿ ಮುಗಿದ್ಮೇಲೆ ನಾನು ಹೊರಗಡೆ ಕೆಲಸ ಮಾಡಿದ್ದೀನಿ. ಸೊ ಕೆಲಸ ಮಾಡ್ತಾ ಇರುವಾಗ ಸೊ ಹೆಣ್ಮಕ್ಳಿಗೆ ಮದುವೆ ಅನ್ನೋದಾಗೆ ಆಗುತ್ತಲ್ವಾ, ಸೊ ಹಾಗಾಗಿ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋ ಹಾಗಿರಲಿಲ್ಲ. ಸೊ ಗಂಡಸರೇ ತಂದು ಕೊಡ್ತಾ ಮಾಡ್ತಾಯಿದ್ರು. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊ ಮನೇಲಿದ್ದು ಸಂಸಾರನ ಮಾಡ್ತಾಯಿದ್ದೋ. ಬಟ್ ಕೆಲವೊಂದು ವರ್ಷದಿಂದ ನಮ್ಮ ಯಜಮಾನ್ರಿಗೆ ತುಂಬ ಸೀರಿಯಸ್ ಆಯಿತು. ಆವಾಗ ಅವ್ರ ಜೊತೆ ಹುಟ್ಟಿದ ಅಣ್ಣ ತಮ್ಮಂದಿರು ಅವ್ರಿಗೆ ಸಪೋರ್ಟ್ ಆಗಲಿಲ್ಲ. ಹಾಗಾಗಿ ಅವರಿಗೆ ಆಗ ಮೈಂಡಲ್ಲಿ ಒಂದು ಥಿಂಗ್ ಬಂತು, ನಾನಿದ್ದಾಗಲೇ ನನ್ನ ಹೆಂಡತಿಗೆ ನಾನು ಇಷ್ಟರ ಕಷ್ಟದಲ್ಲಿದ್ದಾಗ ಯಾರೂ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿ ನಾನೇನಾದರೂ ಹೋದರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟು ಅವ್ರ ಮೈಂಡಲ್ಲಿ ಬಂದು, ಆನಂತರ ಏನಾದರೂ ಇವಳು ಕೈ ಕೆಲಸ ಕಲ್ತಿದ್ರೆ ಆಗ ನಾನಿಲ್ಲ ಅಂದರೂ ನನ್ನ ಮಕ್ಕಳನ್ನಾದರೂ ಅವಳು ಏನೋ ಒಂದು ಮಾಡಿ ದುಡ್ದು ಮಕ್ಕಳನ್ನ ನೋಡ್ಕೋತಾಳೆ, ಯಾರ ಕೈ ಕೆಳಗಡೆನೂ ಇರಲ್ಲ ಅನ್ನೋ ಒಂದು ದೃಷ್ಟಿ ಮೇಲೆ ನನ್ನನ್ನು ಇದೇ ಸಂಸ್ಥೆಯಲ್ಲಿ FT ಬಿಟ್ ಫ್ಯಾಷನ್ ಡಿಸೈನಿಂಗ್ಗೆ ನನ್ನನ್ನು ಕಲಿಸಿದ್ರು. ಸೊ ಅದರಲ್ಲಿ ನಾನು ಟೈಲರಿಂಗ್ನ ಕಲಿತು ಅದರಲ್ಲಿ ದುಡಿತಾ ಇದ್ದೆ. ಆ ದುಡಿಯೋದ್ರಿಂದ ನಮ್ಮನೆಗೆ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ತುಂಬನೇ ಸಂಪಾದನೆನೂ ಮಾಡಿದ್ದೀನಿ. ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ನಾನು ಆಲ್ರೆಡಿ 1.5-1.75 ಲಕ್ಷದವರೆಗೂ ನಾನು ಸಂಪಾದನೆ ಮಾಡಿದ್ದೀನಿ. ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ, ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಈಗಲೂ ಕೂಡ ನಾನು ಬಟ್ಟೆ ಹೊಲಿತೀನಿ. ಹಂಗಾಗಿ ಆ ಇದರಲ್ಲಿ ನಾನು ಟೈಲರಿಂಗ್ನ ಮುಗಿಸಿ ಮನೇಲೇ ಬಟ್ಟೆ ಹೊಲಿತಾ ಇದ್ದೆ. ನನಗೆ ಬ್ಯೂಟಿಷಿಯನ್ ಕಲಿಯೋದಕ್ಕೆ ಯಾವುದೇ ಥರದ್ದು ಐಡಿಯಾ ಇರಲಿಲ್ಲ. ಬಟ್ ನಮ್ಮದೇ ಆದ ಊರಲ್ಲಿ ಯಾವುದೇ ಥರ ಪಾರ್ಲರ್ ಇರಲಿಲ್ಲ. ಅದ್ರ ಜೊತೆಗೆ ನನಗೆ ಕಂಪ್ಯೂಟರ್ ಸಹ ಕಲಿಸಿದ್ರು ನಮ್ಮನೇಲಿ, ಯಾವುದಾದ್ರೂ ಒಂದು ಕಲ್ತಿದ್ರೆ ಯಾವುದಾದ್ರೂ ಒಂದು ಕೈ ಹಿಡಿಯುತ್ತೆ ಅಂತ. ಹಂಗಾಗಿ ನಾನು ಯೋಚನೆ ಮಾಡಿದೆ, ಟೈಲರಿಂಗ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಕಲ್ತಿದ್ದೀನಿ, ಜೊತೆಗೆ ಇದನ್ನು ಕಲ್ತ್ಕೊಂಡ್ರೆ ಸೊ ಮೂರೂ ಸಹ ಒಂದೇ ಜಾಗದಲ್ಲಿ ಮಾಡಿಕೊಂಡ್ರೆ ನಮ್ಮ ಹೊರಗಡೆನೂ ಹೋಗೋ ಹಾಗಿರಲ್ಲ, ಮನೆ ಹತ್ರನೇ ಮಾಡ್ಕೋಬೋದಲ್ಲ ಅನ್ನೋ ಒಂದು ಇದ್ರ ಮೇಲೆ ಇಲ್ಲಿ ಬಂದು ಸಂಸ್ಥೆಯಲ್ಲಿ ಕೇಳಿಕೊಂಡೆ. ಆಗ ರವಿ ಸರು, ರಾಜು ಸರು, ಚಂದ್ರೇಶ್ ಸರ್ ಎಲ್ಲರೂ ಹಂಗಾಗಿ ಇಲ್ಲಪ್ಪ ಒಂದು ವರ್ಷದವರೆಗೂ ನಾವು ಯಾರನ್ನು ಸೇರಿಸ್ಕೊಳ್ಳಲ್ಲ ಅಂತ ಅಂದು. ಸರ್, ನೀವು ಈ ಥರ ಅವಕಾಶ ಕೊಟ್ಟರೆ ನಮ್ಮನೇಲಿ ಈ ಥರ ಪ್ರಾಬ್ಲಮ್ ಇದೆ, ಏನಾದರೂ ಒಂದು ಸಹಾಯ ಆಗುತ್ತೆ ಅಂತ ಕೇಳಿಕೊಂಡೆ. ಆಯಿತು, ಬಂದು ಭೇಟಿ ಮಾಡಿಬಿಟ್ಟು ನೋಡ್ತೀನಿ ಅಂತ ಹೇಳಿದರು. ಹಾಗೆ ಕೂಡ ಅವ್ರು ಮೂರು ಜನ ಬಂದು ನೋಡಿ ಮನೆ ಪರಿಸ್ಥಿತಿ ಎಲ್ಲ ನೋಡಿ ಆಯಿತು ಸೇರಿಕೊಡಿ, ಈ ಬ್ಯಾಚ್ ಮುಗಿಲಿ ಅಂತ ಹೇಳಿ ಈ ಬ್ಯಾಚಿಗೆ ಸೇರಿಸ್ಕೊಂಡ್ರು. ಹಾಗಾಗಿ ಬ್ಯೂಟಿಷಿಯನ್ನ ಕಲಿತು ಎಲ್ಲನೂ ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಇದು ಮಾಡ್ಕೊಂಡೆ.
0: ಓಕೆ, ಈಗ ಡಿಗ್ರಿ ಮುಗಿದ ನಂತರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ, ಏನು ವರ್ಕ್ ಮಾಡ್ತಾ ಇದ್ರಿ?
1: ನಾನು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಗಾರ್ಮೆಂಟ್ಸ್ ಅಲ್ಲೂ ಕೆಲಸ ಮಾಡಿದ್ದೀನಿ, ಫ್ಯಾಕ್ಟ್ರಿಗಳಲ್ಲಿ ಈ ತರ ಕೆಲಸಗಳು ಮಾಡ್ತಾ ಇದ್ದೆ. ಬಟ್ ಮದ್ವೆ ಅಂತ ಇದಾದ್ಮೇಲೆ ಅದನ್ನೆಲ್ಲ ಬಿಟ್ಟು ಮನೇಲಿ.
0: ಇವಾಗ FT ನೀವು ಇಲ್ಲೇ ಕಲ್ತ್ರಿ, ಸ್ವಾಮಿ ವಿವೇಕಾನಂದ VRLC ಸೆಂಟರ್ನಲ್ಲೇ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡ್ಕೊಂಡೆ ಅಂತ ಹೇಳಿದ್ರಲ್ಲ. ಸೊ ಈ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇಲ್ಲೊಂದು ಸಂಸ್ಥೆ ಇದೆ, ಇಲ್ಲಿ ಒಂದು ಉಪಕೇಂದ್ರವನ್ನ ಆರಂಭ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತು ಮೇಡಮ್?
1: ಮಮ್ಮಿ, ಇದ್ರ ಬಗ್ಗೆ ನನಗೆ ನನ್ನ ಫ್ರೆಂಡ್ ಒಬ್ಳು ಸುಪ್ರೀತಾ ಅಂತ ಇದ್ದಾಳೆ. ಸೊ ಅವಳಿಗೆ ಯಾರು ಮಾಹಿತಿ, ಅವ್ರ ಊರಿಗೇನೋ ಚಂದ್ರೇಶ್ ಸರ್ ಏನೋ ವಿಸಿಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸೊ ಅವ್ರು ಇಲ್ಲಿ ಬಂದು ಕಲ್ತಾದ್ಮೇಲೆ ನನಗೆ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಬಂದು ಟೈಲರಿಂಗ್ನ ಕಲ್ತಿದ್ದೆ.
0: ನಿಮ್ಮ ಸ್ನೇಹಿತರ ಮೂಲಕ ಇವನ ತರಬೇತಿ ಹೋಗ್ತಾ ಇದೆ ಅನ್ನೋದು
1: ಗೊತ್ತಾಯ್ತು.
0: ಸೊ FT ಟ್ರೈನಿಂಗ್ ಎಲ್ಲ ಹೇಗಿತ್ತು ಮೇಡಮ್?
1: ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಗೀತಾ ಮ್ಯಾಮ್ ಅಂತೂ ಎಷ್ಟು ಸಲ ಕೇಳಿದ್ರು ಕೂಡ ಬೇಜಾರು ಮಾಡ್ಕೋತಿರ್ಲಿಲ್ಲ, ಅರ್ಥ ಆಗದೆ ಇರೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕೆಲವೊಂದು ಟೈಮು ನಮ್ಗೆ ಇವಾಗಲೂ ಸಹ ಕೆಲವೊಂದು ಬ್ಲೌಸ್ ಕಟ್ಟಿಂಗೇ ಆಗಲಿ ಮತ್ತೊಂದು ಕಟ್ಟಿಂಗಲ್ಲೇ ನಮಗೇನು ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡು ಕೂಡ ಕೇಳ್ತೀವಿ, ಒಂದೊಂದು ಟೈಮ್ ಇಲ್ಲಿಗೆ ವಿಸಿಟ್ ಕೂಡ ಕೊಟ್ಟು ಕಟಿಂಗ್ನ ಇದು ಮಾಡಿಸ್ಕೋತೀವಿ.

0: ಬಟ್ ಅದ್ರಲ್ಲೇನು ಅವರು ಬೇಜಾರು ಮಾಡ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಕಲ್ತಿದೀವಿ ಕೂಡ.
1: 3 ತಿಂಗಳ ತರಬೇತಿಯಲ್ಲಿ ನೀವು ಏನೇನೆಲ್ಲ ಕಲ್ತ್ರಿ ಅಂದ್ರೆ ನಿಮ್ಗೆ ಆಸಕ್ತಿ ಇತ್ತ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು?
0: ನನಗೆ ಟೈಲರಿಂಗ್ ಅನ್ನೋದು, ನಾನು 10th ಮುಗಿದು ಪಿ ಯು ಸಿ ಓದುವಾಗಲೇ ನನಗೆ ತುಂಬಾ ಆಸೆ ಇತ್ತು. ಬಟ್ ನಮ್ಮ ಅಪ್ಪಾಜಿ ಅವಾಗ ಅದೆಲ್ಲ ಬೇಡಮ್ಮ ಓದು ಚೆನ್ನಾಗಿ ಅಂತ ಅವರು ಓದೋದಕ್ಕೆ ಕಲ್ಸಿದ್ರು. ಸೊ ಓದಾದ್ಮೇಲೆ ಆಗೊಂದು ಮೈಂಡ್ ಸೆಟ್ ಬರುತ್ತೆ, ನಾವು ದುಡಿ

0: ಇತ್ತು, ಬಟ್ ಆಗಲಿಲ್ಲ. ನನಗೆ ಎಕನಾಮಿಕ್ಸಲ್ಲಿ ಎಮ್ ಎ ಮಾಡಬೇಕು ಅನ್ನೋದು ಆಸೆ ಇತ್ತು, ಬಟ್ ಆಗಲಿಲ್ಲ. ಅದರಿಂದ ಕೆಲ್ಸಕ್ಕೆ ಸೇರಿಕೊಂಡೆ. ಬಟ್ ನಾನು ಕೆಲ್ಸಕ್ಕೆ ಸೇರಿಕೊಂಡ್ಮೇಲೆ ನಮ್ಮ ಅಪ್ಪಾಜಿ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಸೊ ಮನೆಗೆಲ್ಲ ಆಗ ಹೆಲ್ಪ್ ಆಗ್ತು. ಅದರಿಂದ ಆಸೆ ಇತ್ತು, ಬಟ್ ಅವು ಆಸೆ ಆಗಲಿಲ್ಲ. ಎಜುಕೇಷನ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಸೇರಿಕೊಂಡೆ. ಅದಾದ್ಮೇಲೆ ಮದುವೆ ಅಂದ್ಮೇಲೆ ಮಾಡಬೇಕು ಅಂದ್ಕೊಂಡೆ, ಬಟ್ ಅದಕ್ಕೆ ಅವಕಾಶ ಆಗಿಲ್ಲ. ಹೆಣ್ಮಕ್ಳೆಲ್ಲೂ ಹೊರಗಡೆನೆ ಹೋಗೋಗಿಲ್ಲ ಅನ್ನೋದೊಂದು ಕುಟುಂಬದಲ್ಲಿ ಒಂದು ಬೇಲಿ ಇತ್ತು, ಹಾಗಾಗಿ ಕಲಿಯೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಯಜಮಾನ್ರದ್ದೊಂದು ಹೆಲ್ತ್ ಇಶ್ಯೂ ಆದಮೇಲೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆದಮೇಲೆ ನಾನು ಈ ಥರ ಹೊರಗಡೆ ಬಂದು ದುಡಿತಾ ಇದ್ದೀನಿ.
1: ಓಕೆ, ಅಂದರೆ ಈಗ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ?
0: ನಮ್ಮ ತರಬೇತಿಯಲ್ಲಿ ಸ್ಟಾರ್ಟಿಂಗು ನಮಗೆ ಹೆಮ್ಮಿಂಗು ಉಕ್ಸಾಕತ್ತವಿಂದ ಗುಂಡಿ ಹಾಕತ್ತವಿಂದ ಪೆಟಿಕೋಟ್ ಚಿಮ್ಮಿಸ್ ಚೂಡಿದಾರ್ ಅದರಲ್ಲೂ ನಾನಾ ರೀತಿ ಅಂಬ್ರೆಲ್ಲ ಬೇರೆ ಬರುತ್ತೆ, ಓಪನ್ ಟಾಪ್ ಬೇರೆ ಬರುತ್ತೆ, ಮತ್ತು ಶರ್ಟು ಜೆಂಟ್ಸ್ಗೆ, ಮತ್ತು ಬ್ಲೌಸು ಅದರಲ್ಲೂ ಬ್ಲೌಸಲ್ಲೂ ನಾನಾ ರೀತಿ ಬ್ಲೌಸ್ಗಳೈತೆ, ಕಾಲರ್ ಬ್ಲೌಸ್ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಈ ಥರ ಎಲ್ಲ ಬಂದಿತ್ತು, ಅದೆಲ್ಲ ಪೂರ್ತಿ ಕಲ್ತಿದ್ದೀನಿ.
1: ಕಲ್ತ್ರಿ ಅಂದರೆ ಒಟ್ಟು ನಿಮಗೆ ಡಿ ಅಂದರೆ ಫ್ಯಾಷನ್ ಡಿಸೈನಿಂಗಲ್ಲಿ ಆಸಕ್ತಿ ಇತ್ತು, ಆದರೆ ಅವಕಾಶ ಇರಲಿಲ್ಲ, ಅವಕಾಶ ಸಿಕ್ತು. ಸೊ ಇವಾಗ ಇದೆಲ್ಲ ಕಲ್ತ್ರಿ ಅಂದರೆ ಚೆನ್ನಾಗಿ ಹೇಳ್ಕೊಟ್ರು ನಿಮಗೆ,
0: ಚೆನ್ನಾಗಿ ಹೇಳ್ಕೊಟ್ರು
1: ಸಪೋರ್ಟ್ ಟೈಲರಿಂಗ್ ಆಗಿ ಹೊರ ಹೊಮ್ಮಿದ್ರಿ.
0: ಹೌದು.
1: ಹೇಗೆ ನೀವು ಮತ್ತೆ ಟ್ರೈನಿಂಗ್ ಮುಗಿದ ನಂತರದಲ್ಲಿ ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಮ್ಯಾಮ್, ನಾನು ಇಲ್ಲಿ ಟೈಲರಿಂಗ್ ಮಾಡ್ತಾ ಮಾಡ್ತೇನೆ ಕೆಲವೊಂದು ಜನಕ್ಕೆ ನಾನು ಪರಿಚಯ ಆದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಎಲ್ಲರೂ ಅಂದ್ರೆ ಯಾವಾಗ್ಲೂ ಹೊರಗಡೆ ಬರ್ದೇ ಇರೋ ಹುಡುಗಿ, ಸೊ ಇವಾಗ ಡೈಲಿ ಹೋಗ್ತಾಳಲ್ಲ, ಎಲ್ಲಿ ಹೋಗ್ತಾಳೆ ಏನು ಅಂತ ಜನಗಳದು ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಯಾವಾಗ್ಲೂ ಮನೆ ಒಳಗೆ ಇರೋರು ಒಂದಲ್ಲ ಒಂದಿನ ಹೊರಗಡೆ ಬಂದ್ರೆ ಯಾಕೆ ಬಂದಿದ್ದಾಳೆ ಏನು ಅನ್ನೋದು ಕೆಲವೊಂದು ಜನದ್ದು ಕೆಲವೊಂದು ರೀತಿಗಳಲ್ಲಿ ಇರುತ್ತೆ. ಬಟ್ ಆಗ ನಾನು ಈ ಥರ ಟೈಲರಿಂಗ್ ಕಲಿತಾ ಇದ್ದೀನಿ ಅಂತ ಹೇಳುವಾಗ ಕೆಲವೊಂದು ಜನಕ್ಕೆ ಪರಿಚಯ ಆದೆ. ಆವಾಗ ಕೆಲವೊಂದು ಜನ ಹೊಲ್ಕೊಡ್ತೀಯಮ್ಮ ಅಂತ ಅಂದರು. ಆವಾಗ ಇಲ್ಲ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಯಾಕೆ ನಾನು ಅವಾಗ ತಾನೇ ಸೇರಿದ್ದು. ಕಸ್ಟಮರ್ಗಳನ್ನ ಸ್ಟಾರ್ಟಿಂಗಲ್ಲೇ ನಾವು ಆಸೆ ಪಟ್ಟು ಹಾಳು ಮಾಡ್ಕೋಬಾರ್ದಲ್ವಾ, ಹಂಗಾಗಿ ನಾನು ಇದನ್ನು ಕಲಿಯೋವರೆಗೂ ಯಾರ ಹತ್ರನೂ ಇದು ಮಾಡ್ತಿರ್ಲಿಲ್ಲ. ಬಟ್ ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಪರಿಚಯ.
1: ಹೇಗೆ ನಡೀತಾ ಇದೆ ಮೇಡಮ್ ಪ್ರಸ್ತುತ ಬಿಸ್ನೆಸ್?
0: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಅದು
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ
0: ಮ್ಯಾಮ್? ನಮಗೆ ಹಳ್ಳಿಗಳಲ್ಲಿ ಅಂತ ಅಂದರೆ ಜಾಸ್ತಿ ಬರ್ತಾ ಇರೋದು ಈಗೆಲ್ಲ ಚೂಡಿದಾರ್ಗಳೆಲ್ಲ ಕಡಿಮೆ ಆಗಿದೆ, ಯಾಕೆ ಈಗೆಲ್ಲ ರೆಡಿ ಡ್ರೆಸ್ ಬಂದಿರೋದ್ರಿಂದ ಚೂಡಿದಾರ್ಗಳು ಕಡಿಮೆ ಆಗಿದೆ. ಕೆಲವೊಂದು ಜನ ಅಂಬ್ರೆಲಾ ಫ್ರಾಕ್ ಹೊಲಿಸ್ಕೋತಾರೆ, ಇಲ್ಲಾಂದ್ರೆ ನಾನು ಜಾಸ್ತಿ ಹೊಲಿತಾರದೇ ಬ್ಲೌಸ್ಗಳು. ಅದರಲ್ಲೂ ಕೆಲವೊಂದು ನಮ್ಮದು ಕೊಡಗನ್ ಸೈಡ್ ಇರೋದ್ರಿಂದ ಸೀಜನ್ ಬರುತ್ತೆ, ಮಳೆಗಾಲ ಆದಾಗ ಯಾರೂ ಕೆಲ್ಸಕ್ಕೆ ಹೋಗೋಲ್ಲ, ಸೊ ಹಾಗಾಗಿ ನಮಗೆ ಅವಾಗ ಕಸ್ಟಮರ್ ಕಡಿಮೆ ಆಗ್ತಾರೆ. ಸೊ ಮಳೆ ಇಲ್ಲ ಅಂದಾಗ ಈ ವ್ಯವಸಾಯ ಟೈಮಲ್ಲಿ ಅವ್ರಿಗೆ ಕೈ ತುಂಬಾ ದುಡ್ಡು ಬರುತ್ತೆ, ಅವಾಗ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಈ ಮಳೆಗಾಲದಲ್ಲಿ ಅವ್ರಿಗೆ ಕೆಲಸ ಇಲ್ಲ ಅಂದಾಗ ಸೊ ಯಾರು ಆಗ ಸ್ವಲ್ಪ ಕಸ್ಟಮರ್ ಕಡಿಮೆ ಆಗ್ತಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ.
1: ಮನೆಯಿಂದ ಆಚೆನೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಒಂದು ರಿಸ್ಟ್ರಿಕ್ಷನ್ ಇದ್ದಂತಹ ಫ್ಯಾಮಿಲಿ, ಸೊ ನೀವು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಕುಟುಂಬದವರು ಎಕ್ಸ್ಪೆಕ್ಟೇಷನ್ ಏನಿತ್ತು
0: ಮ್ಯಾಮ್? ಅದರಲ್ಲಿ ಎರಡು ತರ ಇದೆ ಕುಟುಂಬದವರಲ್ಲಿ. ಕೆಲವೊಂದು ಜನ ಅನ್ನೋದಕ್ಕಿಂತ ನಮ್ಮ ಯಜಮಾನರು ಮತ್ತು ನಮ್ಮ ಅತ್ತೆ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಾರ್ಗಿತಿರು ಮತ್ತು ನಮ್ಮ ಬಾಬಾ ಮೈದಾ ಅವ್ರಿಗೆಲ್ಲ ಹೊಟ್ಟೆ ಉರಿ ಬಂದಿದೆ. ಇವಳು ಮನೆಗೆ ಸಪೋರ್ಟ್ ಆಗೋಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಸ್ವಂತ ದುಡಿಮೆ ಮಾಡ್ಕೋತಾ ಇದ್ದಾಳೆ. ಅವಳಿಂದ ನಾವೇನು ಅವಳಿಗೆ ಈಗ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಅವಳಿಂದನೇ ನಮಗೆ ಸಹಾಯ ಆಗ್ತಾ ಇದೆ. ಅವಳ ಜೀವನ ನಾವಿಲ್ಲ ಅಂದರೂ ನಡೆಯುತ್ತೆ ಅನ್ನೋದೊಂದು ಖುಷಿ ಅವರಿಗಿದ್ರೆ, ನನ್ನ ಯಜಮಾನ್ರ ಜೊತೆ ಇರೋ ಅಂಥ ಅಣ್ಣನ್ ಅಂದರೆ ನನಗೆ ಭಾವ ವಾರ್ಗಿತಿರು ಅಕ್ಕಂದಿರು ಅವ್ರಿಗೆಲ್ಲ ತುಂಬ ಹೊಟ್ಟೆ ಉರಿ ಬಂದೇ ಬರುತ್ತೆ. ಯಾರಿಗಾದರೂ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಡಿಮೆ ಖುಷಿ ಪಡೋವಂಥ ಜನಗಳು. ಆ ಮಧ್ಯೆ ನಾನು ಬದುಕ್ತಾ ಇದ್ದೀನಿ.
1: ಈಗ ಇದಕ್ಕೆಲ್ಲ ಅಂದರೆ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡ್ಕೊಂಡಿದ್ದಕ್ಕೆ ಕುಟುಂಬದ ಸಹಕಾರ ಎಲ್ಲ ಚೆನ್ನಾಗಿತ್ತ?
0: ಖಂಡಿತ ಇದೆ ಮ್ಯಾಮ್, ಆವಾಗಲೂ ಇದೆ, ಇವಾಗಲೂ ಇದೆ. ಇವಾಗ ನಾನು ಯಾವುದೇ ಒಂದು ಕಲಿತೀನಿ ಅಂದ್ರೂ ಬೇಡ ಅಂತ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ.
1: ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್? ಅಂದರೆ ಪಿರಿಯಾಪಟ್ಟಣದಿಂದ ಹೊಸೂರು ತನಕ ಬಂದು ಈ ಒಂದು ತರಬೇತಿಯನ್ನ ಪಡ್ಕೋತಾ ಇದ್ರಿ, ಸೊ ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನ ಪಡ್ಕೊಂಡು ಪ್ರಸ್ತುತ ಸ್ವ ಉದ್ಯೋಗವನ್ನು ಆರಂಭ ಮಾಡಿ ಇದರಲ್ಲಿ ಆರ್ಥಿಕವಾಗಿ ಸಬಲರಾಗಿ ಒಬ್ಬ ಆದರ್ಶ ಮಹಿಳೆಯಾಗಿ ನಿಂತಿದ್ದೀರಿ, ಸೊ ಇದ್ರ ಬಗ್ಗೆ ಏನಂತೀರಿ ಅಥವಾ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ?
0: ಇದರಲ್ಲಿ ಏನಂತ ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮನೆಯವರೇ ಒಪ್ಪಿದ್ರು ಕೂಡ ಹೊರಗಡೆಯವರಿಂದ ಚುಚ್ಚು ಮಾತುಗಳು ಇದ್ದೇ ಇದೆ. ಬಟ್ ಏನು ಗೊತ್ತಾ, ಬರೋದಕ್ಕೆ ಹೋಗೋದಕ್ಕೆ ಕಷ್ಟ ಆದ್ರೂ ದೇಹಕ್ಕೆ ಕಷ್ಟ ಆದ್ರೂ ಹೇಗಾದರೂ ಅನುಭವಿಸ್ಬೋದು, ದೇಹಕ್ಕೆ ಕಷ್ಟ ಆದ್ರೂ ಬಂದು ಏನು ಬೇಕಾದರೂ ಮಾಡ್ಬೋದು. ಬಟ್ ಅದೇ ಮನಸ್ಸಿಗೆ ನೋವಾದಾಗ ಅದರಲ್ಲಿ ಅನುಭವಿಸೋದು ತುಂಬ ಕಷ್ಟ ಐತೆ. ಆ ನೋವನ್ನ ತಿನ್ಕೊಂಡು ಇಲ್ಲಿ ಬಂದು ಕಲಿತಾ ಇದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ಸವಾಲಿನ ಯಾವುದೂ ಇಲ್ಲ. ಮನಸ್ಸಿದ್ರೆ ಮಾರ್ಗ ಅಂತಾರೆ, ಬಟ್ ಆ ಮನಸ್ಸಿಗೆ ನೋವಾದಾಗ ಅದರಲ್ಲಿ

0: ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ
1: ಮೇಡಮ್? ನಮ್ಮ ಕುಟುಂಬದಲ್ಲಿ 6 ಜನ ಇದ್ದೋ, ಬಟ್ ಇವಾಗ 5 ಜನ ಇದ್ದೀವಿ. ನಮ್ಮ ಮಾವ ತೀರೋದ್ರು, ಅತ್ತೆ, ನಮ್ಮ ಯಜಮಾನರು, ಇಬ್ರು ಮಕ್ಕಳು ಮತ್ತೆ ನಾನು.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆ.
1: ಚೆನ್ನಾಗಿ
0: ತದನಂತರದಲ್ಲಿ ನೀವು ಶುರು ಮಾಡಿದ್ದು ಅಂದ್ರೆ ಬಿಸ್ನೆಸ್ನ, ಫ್ಯಾಷನ್ ಡಿಸೈನಿಂಗ್ ಬಿಸ್ನೆಸ್ನ ಆರಂಭ ಮಾಡಿದ್ದು ಯಾವಾಗ ಮೇಡಮ್?
1: ಮ್ಯಾಮ್, ನಾನು ಇಲ್ಲಿ ಸಂಸ್ಥೆಯಿಂದ ನನಗೆ ಮುಗಿದಿದ್ದ ತಕ್ಷಣನೇ ನಾನು ಆಲ್ರೆಡಿ ನಮ್ಮ ಮನೇಲಿ ಮಿಷಿನ್ ಇತ್ತು, ಹಾಗಾಗಿ ನನಗೆ ತೊಂದರೆ ಆಗಲಿಲ್ಲ. ಅದರಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಮ್ಯಾಮ್.
0: ಕಂಟಿನ್ಯೂ
1: ಗ್ಯಾಪ್ ಏನೂ ಕೊಡಲಿಲ್ಲ.
0: ಓಕೆ, ಅಂದರೆ ಈ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ?
1: ನಡೀತಾ ಇದೆ.
0: ಅಂದರೆ ಇವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಬಿಟಿಗೆ ಇಂಟ್ರೆಸ್ಟ್ ಯಾಕೆ ಬಂತು ಮೇಡಮ್?
1: ಮ್ಯಾಮ್, ಅದೇ ಈಗ ನಾನು ನಮ್ಮನೆ ಹತ್ರನೇ ಇರೋದ್ರಿಂದ ನಮ್ಮದೇ ಪಕ್ಕದಲ್ಲಿ ಜಾಗ ಇತ್ತು, ನಮ್ಮದು ಫಸ್ಟ್ ಮಿಲ್ ಇತ್ತು. ಅನಿವಾರ್ಯ ಕಾರಣದಿಂದ ಅದನ್ನೆಲ್ಲ ತೆಗೆದಾಕ್ತು, ಖಾಲಿ ಜಾಗ ಇತ್ತು. ಸೊ ಹಾಗಾಗಿ ನನಗೆ ಒಂದು ಮೈಂಡ್ ಸೆಟ್ ಬಂತು, ಟೈಲರಿಂಗ್ ಮಾಡ್ತಾ ಇದ್ದೀನಲ್ವಾ, ಸುಮ್ಮನೆ ಇದೊಂದನ್ನೇ ಮಾಡೋ ಬದಲು
0: ಅದೇ ಟೈಲರಿಂಗ್ ಮನೇಲೇ ಮಾಡ್ತಾ ಇದ್ದೀರಾ?
1: ಹಾಂ, ಮನೇಲೇ ಮಾಡ್ತಾ ಇದ್ದೀನಿ, ಪಕ್ಕದಲ್ಲೇ ಜಾಗ ಇದೆ. ಹಾಗಾಗಿ ಟೈಲರಿಂಗ್ ಮಾಡ್ತಾ ಇದ್ದೀನಲ್ಲ, ಸುಮ್ಮನೆ ಇದೊಂದಕ್ಕೋಸ್ಕರನೇ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಒಂದು ನಮ್ಮೂರಲ್ಲಿ ಫ್ಯಾನ್ಸಿ ಸ್ಟೋರು ಅದ್ಯಾವುದೂ ಇರಲಿಲ್ಲ, ಅದಕ್ಕೆ ಅದ್ರ ಜೊತೆಗೆ ಒಂದು ಫ್ಯಾನ್ಸಿ ಸ್ಟೋರ್ ಮಾಡ್ಕೊಳ್ಳೋಣ, ಮತ್ತು ಒಂದು ಈಗ ಕಂಪ್ಯೂಟರ್ ಕಲ್ತಿರೋದ್ರೆ ಒಂದು ಜೆರಾಕ್ಸ್ ಅಂಗಡಿ ಹಾಕ್ಕೊಳ್ಳೋಣ. ಈಗ ಹೆಂಗಿದ್ರೂ ಟೈಲರಿಂಗೇ ಅಂತ ಬಂದಾಗ ನೋಡ್ತಾರಲ್ವ ಜನ, ಅವಾಗ ಈ ಒಂದಕ್ಕೆ ಏನೇ ಆದ್ರೂ ಜನ ಹೆಂಗೆ ಅಂದರೆ ನಮ್ಮ ಹೆಣ್ಮಕ್ಳು ಮನಸ್ಥಿತಿ ಏನೋ ಒಂದು ತಗೊಳಕ್ ಹೋಗ್ತೀವಿ, ಬಟ್ ಅಲ್ಲಿ ಇನ್ನೊಂದು ನೋಡಿದಾಗ ಅದನ್ನು ತಗೋಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನೇ ತಗೋಬೇಕು ಅಂದ್ರೂ ಪಿರಿಯಾಪಟ್ಟಣನೇ ಬರಬೇಕು. ಅದಕ್ಕೋಸ್ಕರ ನಾನೇ ಒಂದು ಲೈನಿಂಗ್ಗಳನ್ನ ನಾವು ತಗೋಬೇಕು ಅಂದ್ರೂ ಕೂಡ ನಾನು ಪಿರಿಯಾಪಟ್ಟಣನೇ ಬರಬೇಕು. ಒಂದು ಬ್ಲೌಸ್ ಅರ್ಜೆಂಟ್ ಐತೆ ಅಂದರೂ ಕೂಡ ಒಂದೇ ಒಂದು ಲೈನಿಂಗ್ ಪೀಸ್ಗೂ ನಾನು ಪಿರಿಯಾಪಟ್ಟಣನೇ ಬರಬೇಕು, ಆ ಕಲರ್ ನಮ್ಮ ಹತ್ರ ಇಲ್ಲ ಅಂದಾಗ ಆ ಒಂದು ಮೈಂಡ್ ಸೆಟ್ಟಲ್ಲಿ ಲೈನಿಂಗ್ ಅಂಗಡಿ ಹಾಕ್ಕೊಳ್ಳೋಣ, ಫ್ಯಾನ್ಸಿ ಸ್ಟೋರು, ಜೆರಾಕ್ಸ್ ಹಾಕ್ಕೊಳ್ಳೋಣ, ಜೊತೆಗೆ ಇದೊಂದು ಕಲಿತ್ರೆ ಇದು ಆಗುತ್ತಲ್ವ, ನಮ್ಮೂರಲ್ಲಿ ಇಲ್ವಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅದರಲ್ಲಿ ಇದಕ್ಕೆ ಇಂಟ್ರೆಸ್ಟ್ ಬಂದಿದೆ.
0: ಓಕೆ, ಈಗ ಬಿ ಟಿಗೆ ಬಂದು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು ಮೇಡಮ್?
1: 2.5 ತಿಂಗಳಾಯಿತು.
0: 2.5 ತಿಂಗಳು. ಈ 2.5 ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
1: ನಾನು 2.5 ತಿಂಗಳಿಂದನೂ ಫಸ್ಟ್ ಡೇಯಿಂದನೂ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಮಗೆ ಫಸ್ಟ್ ಡೇಯಿಂದ ಮೆಹೆಂದಿಯಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಮೆಹೆಂದಿ ಕ್ಲಾಸು, ಐಬ್ರೋ ಕ್ಲೀನಪ್ಪು, ವ್ಯಾಕ್ಸು, ಡೀ ಟ್ಯಾನು, ಹೇರ್ ಕಲರಿಂಗು, ಆಯಲ್ ಮಸಾಜು, ಹೇರ್ ಕಟ್ಟಿಂಗು. ಹೇರ್ ಕಟ್ಟಿಂಗಲ್ಲಿ ತುಂಬ ಥರ ಇದೆ, ಅದು ಅದೆಲ್ಲ ಕಲ್ತು ಇವಾಗ ಹೇರ್ ಸ್ಟೈಲ್ ಕಲ್ತಾ ಇದ್ದೀವಿ. ನೆಕ್ಸ್ಟ್ ಇರೋ ಅಂಥ ಪೆಂಡಿಂಗ್ ಅಂದರೆ ಇನ್ನು 3 ಕ್ಲಾಸ್ ಇದೆ, ಸ್ಯಾರಿ ಡ್ರಾಪಿಂಗು, ಮೇಕಪ್ಪು ಮತ್ತು ಪರ್ಮನೆಂಟ್ ಸ್ಟ್ರೈಟ್ನಿಂಗ್. ಸೊ ಇನ್ನು 3 ಕ್ಲಾಸಿನ ಪೆಂಡಿಂಗ್ ಇದೆ, ಆಲ್ಮೋಸ್ಟ್ ಇನ್ನೆಲ್ಲ ಕ್ಲಾಸಸ್ಸು ಮುಗ್ದಿದೆ.
0: ಅಂದರೆ ಈ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗ್ತೀನಿ ಅಂತ ಅನಿಸ್ತಿದ್ಯಾ ಮೇಡಮ್?
1: ಹೌದು ಮ್ಯಾಮ್, ಆಗಲೇಬೇಕು, ಅನ್ನಿಸೋದಕ್ಕಿಂತ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ.
0: ಕೈಗೆಟ್ಟಿಕೋ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆ.
1: ಖಂಡಿತ ಮ್ಯಾಮ್, ಈಗ ನಾನು ಕೇಳಿರೋ ಮಟ್ಟ ನಾನೇನು ಹೋಗಿ ವಿಚಾರಿಸಿಲ್ಲ ಕೆಲವೊಂದು, ಬಟ್ ಕೆಲವೊಂದು ಜನ ಹೇಳಿರೋ ಪ್ರಕಾರ 70,000, 65,000, 80,000 ಹೀಗೆಲ್ಲ ಬೇಕು ಒಂದು ಬ್ಯೂಟಿಷಿಯನ್ ಕಲಿಯೋದಕ್ಕೆ ಅಂತ ಹೇಳಿದ್ದಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರು ಇನ್ನು ಹೋದ್ಮೇಲೆ ಎಷ್ಟಾಗುತ್ತೋ ಎಕ್ಸ್ಟ್ರಾ ಖರ್ಚು ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ 5,000ದಲ್ಲಿ ಅಷ್ಟೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಇದು ಕೈಗೆಟಕೋ ದರದಕ್ಕಿಂತಲೇ ಹೆಚ್ಚು ಮ್ಯಾಮ್. ಇಲ್ಲಿ ತುಂಬಾ ಚೆನ್ನಾಗಿದೆ, ಬಟ್ ಬಡ ಹೆಣ್ಣು ಮಕ್ಕಳಿಗೆ ಕಲಿಯೋಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು.
0: ಈಗ FD ಆಗಿರ್ಬೋದು, ಈಗ ಆಲ್ರೆಡಿ ಬಿಸ್ನೆಸ್ ನೀವು ಆರಂಭ ಮಾಡಿದ್ದೀನಿ ಅಂತ ಹೇಳಿದ್ರಿ, ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
1: ಮ್ಯಾಮ್, ಅಂದರೆ ನಂದು ಮದುವೆಗೂ ಮುಂಚೆ ನಾನು ಆರ್ಥಿಕವಾಗಿ ದುಡಿತಾ ಇದ್ದೆ, ಬಟ್ ಮದುವೆ ಆದಮೇಲೆ ಅದೆಲ್ಲ ನಿಂತೋಯ್ತು. ಅವಾಗ ಏನೇ ಬೇಕು ಅಂದ್ರೂ ಮನೆಗೊಂದು ತಗೋಬೇಕು ಅಂದ್ರೆ ಇಲ್ಲ ಮಕ್ಕಳೇನಾದ್ರೂ ಕೇಳಿದ್ರು ಒಂದು ಕೊಡ್ಸೋದಕ್ಕೆ ಅಂತಲೇ ಆಗಲಿ ನಾನು ಪ್ರತಿಯೊಂದನ್ನು ನಮ್ಮ ಯಜಮಾನ್ರ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಇದನ್ನೆಲ್ಲ ಕಲ್ತ ಮೇಲೆ ನಾನು ಮನೆಗೂ ಸಹಾಯ ಮಾಡ್ತೀನಿ, ನನ್ನ ಖರ್ಚುಗಳನ್ನು ನಾವು ನೋಡ್ಕೋತಾ ಇದ್ದೀನಿ, ಮತ್ತು ಮಕ್ಕಳುಗಳಿಗೂ ಸಹ ಏನು ಬೇಕು ಅವತ್ತಿನ ಅವಶ್ಯಕತೆಗೆ ಅದನ್ನೆಲ್ಲ ನಾನು ಪೂರೈಸ್ಕೊತಾ ಇದ್ದೀನಿ. ಅದರಿಂದ ಮೊದಲಿಗಿಂತ ಇವಾಗ ಬೆಟರ್.
0: ಒಟ್ಟು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೀರಿ. ಅಂದರೆ ಈಗ ನೀವು ಒಬ್ಬ ಮಹಿಳೆಯಾಗಿ ಮನೆಯಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಮಕ್ಕಳ ಶಿಕ್ಷಣ ಆಗಿರ್ಬೋದು, ಸೊ ಎಲ್ಲನೂ ನೋಡಿಕೊಂಡು ಮನೆ ಇಲ್ಲಿ

0: ಕಾಲ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಸ್ವಉದ್ಯೋಗ ಆರಂಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಷ್ಟೆಲ್ಲ ಮುಂದಾಗಿದ್ದೀರಿ, ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ, ಏನು ಅನ್ಸುತ್ತೆ ಮೇಡಮ್?
1: ನಮ್ಮ ತುಂಬ ಖುಷಿ ಆಗ್ತಾ ಇದೆ. ಬಟ್ ಅಂದರೆ ಎಷ್ಟು ನೋವುಗಳನ್ನ ತಿಂದಿದ್ನೋ ಅಷ್ಟು ನೋವುಗಳನ್ನ ಈಗ ಕಳ್ಕೊಂಡು ಪರವಾಗಿಲ್ಲ, ಒಂದು ಉತ್ತಮ ಮಟ್ಟಕ್ಕೆ ಬಂದಿದ್ದೀವಿ. ಇನ್ನೂ ಬರಬೇಕು.
2: ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಹೆಲ್ತ್ ಪ್ರಾಬ್ಲಮ್ ಇದ್ರಿಂದ
1: ಎಲ್ಲಾನು ನೋಡಿ, ಕಷ್ಟಗಳನ್ನ ನೋಡಿ ಅನುಭವಿಸಿ ಈ ಒಂದು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಖುಷಿ ಪಡಲೇಬೇಕು.
0: ಓಕೆ, ಅಂದರೆ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಲ್ಲಿ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದೇನೆ, ಹುಣಸೂರು ತನಕ ಬಂದು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಸ್ವಲ್ಪ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು ಅಥವಾ ಹೈನುಗಾರಿಕೆ ಕೃಷಿ ಈ ರೀತಿಯ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದೆ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಇದು ಎಷ್ಟು ಅನುಕೂಲ ಆಗ್ತಾ ಇದೆ ಸ್ಥಳೀಯರಿಗೆ, ಅದರಲ್ಲೂ ಹೆಚ್ಚು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
1: ಈ ಸಂಸ್ಥೆ ಬರೀ ಕೆಂಚನಹಳ್ಳಿಗೆ ಹುಣಸೂರಿಗೆ ಮಾತ್ರ ಸೀಮಿತ ಆಗದೆ ಇನ್ನೂ ಕೆಲವೊಂದು ಪ್ರದೇಶಗಳಿಗೆ ಹರಿದೋದ್ರೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಇರೋವಂಥ ಹೆಣ್ಮಕ್ಳುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಇವಾಗ ಇರೋದು ಕೂಡ ತುಂಬ ಅನುಕೂಲ ಆಗಿದೆ. ಈಗ ಅಂದರೆ ನಮಗೆ ಜರ್ನಿದೇ ತುಂಬ ಹೆವಿ ಆಗ್ತಾ ಇದೆ, ಅಂದರೆ ಕಲಿಬೇಕು ಅನ್ನೋ ಆಸಕ್ತಿಯಿಂದ ಬರ್ತಾ ಇದ್ದೀವಿ. ಕೆಲವೊಂದು ಜನಕ್ಕೆ ದೂರ ಆಗುತ್ತೆ ಅಂತಲೇ ಎಷ್ಟೋ ಜನ ಹೆಣ್ಮಕ್ಳುಗಳನ್ನ ಕಳಿಸ್ತಾ ಇಲ್ಲ. ಬಟ್ ಇದು ಇಲ್ಲೊಂದಕ್ಕೆ ಸೀಮಿತ ಆಗದೆ ಇನ್ನೂ ಕೆಲವೊಂದು ಕಡೆ ಈ ಥರ ಸಂಸ್ಥೆಗಳು ಓಪನ್ ಆದರೆ ತುಂಬ ಒಳ್ಳೆಯದಾಗಿರುತ್ತೆ.
0: ಈಗ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ಸ್ವಉದ್ಯೋಗನ ಆರಂಭ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್?
1: ಒಮ್ಮೆ ಏಕೆಂದರೆ ಎಲ್ಲ ಫ್ಯಾಮಿಲಿಗಳಲ್ಲೂ ಯಜಮಾನರು ಗಂಡಂದಿರೇ ಆಗಲಿ ಅತ್ತೆ ಮಾವಂದಿರೇ ಆಗಲಿ ಒಂದೇ ಥರ ಇರಲ್ಲ. ಕೆಲವೊಂದು ಮನೆಗಳಲ್ಲಿ ಗಂಡಂದಿರು ಒಪ್ಕೊಂಡ್ರು ಅತ್ತೆ ಮಾವ ಒಪ್ಪಲ್ಲ, ಅತ್ತೆ ಮಾವ ಒಪ್ಕೊಂಡ್ರು ಕೂಡ ಕೆಲವೊಂದು ಗಂಡಂದಿರು ಒಪ್ಪಲ್ಲ. ಸೊ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ನಾವು ಅವ್ರ ಜೊತೆ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ಒಂದು ಕೆಲವೊಂದು ಹೆಣ್ಮಕ್ಳುಗಳು ನಡ್ಕೊಳ್ಳೋ ರೀತಿಲೂ ಮನೆಯವರ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಅದರಿಂದ ಸೊ ನಾವು ಅವ್ರನ್ನ ಯಾವ ಥರ ಮನವೊಲಿಸ್ಬೇಕು, ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ನಮ್ಮಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಕೆಲವೊಂದು ಒಳ್ಳೆ ಮಾತುಗಳನ್ನ ಹೇಳಿ ನಾವು ನಮ್ಮ ದುಡಿಮೆನ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರ ಹತ್ರ ಕೇಳಬೇಕು ಮಾಡಬೇಕು. ಕೆಲವೊಂದು ಜನ ಒಪ್ಪಲ್ಲ ಅಂದಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಾವು ಅದನ್ನು ಮುಂದುವರಿಸ್ಬೇಕಾಗುತ್ತೆ ಮ್ಯಾಮ್. ಈಗ ಮನೇಲಿ ಒಪ್ಪಲಿಲ್ಲ ಅಂತ ನಾವು ಹೇಳಿದ್ರೆ ಕೂಡ ಹೊರಗಡೆ ಬರೋಕ್ಕಾಗಲ್ಲ, ಏಕೆಂದರೆ ಆಗ ನಮ್ಮ ಲೈಫ್ ಕೂಡ ನಾವು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮನೇಲಿ ಒಪ್ಪಿ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಹೆಣ್ಮಕ್ಳುಗಳು ಆದಷ್ಟು ಸ್ವಉದ್ಯೋಗಿಗಳಾಗಿದ್ರೇ ಜೀವನದಲ್ಲಿ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಸ್ವಉದ್ಯೋಗಿಯಾಗಿ ಅಂದರೆ ಮನೆಯವ್ರಿಗೆ ತೊಂದರೆ ಆಗಬಾರ್ದು, ಅದರಿಂದ ನಾವು ದುಡಿಯೋದ್ರಿಂದ ಮನೆಯವ್ರಿಗೂ ಸಹ ಸಹಾಯ ಆಗಬೇಕು ಹೊರತು ಅದರಿಂದ ಅವ್ರಗಳಿಗೆ ತೊಂದರೆ ಆಗಬಾರ್ದು ಅಷ್ಟೆ.
0: ಮಹಿಳೆಯರಿಗೆ ಒಳ್ಳೆ ಕಿವಿ ಮಾತನ್ನ ಹೇಳಿದ್ರಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
1: ಏನಂತ ಅಂತಂದರೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ, ಹಾಗೆ ಎಲ್ಲ ಗಂಡಸರು ಮತ್ತು ಕುಟುಂಬದವರು ಒಂದೇ ಥರ ಇರಲ್ಲ. ಸೊ ನಾವು ಅವ್ರವ್ರ ಮೈಂಡ್ ಸೆಟ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲರೂ ಆದಷ್ಟು ಹೆಣ್ಮಕ್ಳು ಕೂಡ ಒಳ್ಳೆಯದನ್ನ ಕಲಿತು ನಾವು ಕುಟುಂಬಕ್ಕೆ ಒಂದು ಗೌರವ ಕೊಡಬೇಕು ಅನ್ನೋ ದೃಷ್ಟಿಲಿತ್ತು. ಹೆಣ್ಮಕ್ಳುಗಳು ಕೂಡ ದುಡಿಯಕ್ಕೆ ಹೋಗಬೇಕು, ಮತ್ತು ದುಡಿಯಕ್ಕೆ ಹೋಗಿದ್ದ ಜಾಗದಲ್ಲಿ ನಮ್ಮ ಕುಟುಂಬಕ್ಕೆ ನಾವು ಗೌರವ ತಂದುಕೊಡ್ಬೇಕು. ಆ ಥರ ನಡ್ಕೊಂಡು ಹೊರಗಡೆ ಹೋಗಿ ದುಡಿಬೇಕು. ಮತ್ತು ನಿಮ್ಮ ಉದ್ಯೋಗಗಳು ಒಂದೇ ಸಮ ಇರಲ್ಲ ಜೀವನ ಯಾವುದು ಕೂಡ, ಯಾವ ಟೈಮಲ್ಲಿ ಯಾವುದು ಹೇಗೆ ಬದಲಾಗುತ್ತೆ ಅನ್ನೋದು ಒಬ್ರಿಗೂ ಗೊತ್ತಿರಲ್ಲ. ಅದರಿಂದ ಹೆಣ್ಮಕ್ಳು ಆದಷ್ಟು ಒಂದು ಗೃಹ ಕೈಗಾರಿಕೆ ಅನ್ನೋದನ್ನ ಕಲಿತು ನಡೆಸ್ತಾ ಇದ್ರೆ ಒಳ್ಳೇದು ಮ್ಯಾಮ್.
0: ಸೊ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ನಮ್ಮ ಜನಧ್ವನಿ ಕೇಳುಗರಿಗೆ ಆಗ್ಬೋದು ಒಳ್ಳೆ ಸಂದೇಶನ ತಿಳಿಸಿದ್ರೆ ಮೇಡಮ್ ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಷನ್ ಡಿಸೈನಿಂಗ್ ಸ್ವಉದ್ಯೋಗದ ಕುರಿತಾಗಿರ್ಬೋದು ಅಥವಾ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಮಾತುಗಳನ್ನ ಆಡಿದ್ದೀರಿ. ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್.

ಕೇಳುವರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಕೆಂಚನಹಳ್ಳಿ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವುದರ ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವವನ್ನು ಹಂಚಿಕೊಂಡ್ರು. ಸೊ ಇವರು ಜೀವನದಲ್ಲಿ ಯಶಸ್ಸನ್ನು ಕಂಡಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿ.

0: ಕನ್ನಡದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ

0: ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
6: ನಮ್ಮ ನಿಲಯದಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1990 ಅಡಿಯಲ್ಲಿ ವಿಶೇಷಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಸದಸ್ಯ, ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
7: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ, ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
8: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
9: ನಮಸ್ಕಾರ
8: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಡಿನಲ್ಲಿ ಆ ವಿಶೇಷಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
9: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ, ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನ

0: ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು. ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರು ಗೊತ್ತಾಗಲಿಲ್ಲ. ಅವರು ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ, ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟಾಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮ್ಮು, ಸೆರೆಬಲ್ ಪಾಲ್ಸಿ, ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು,
0: ಅದು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ, ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಆ್ಯಕ್ಟ್ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು. ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಆಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಪು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮ್, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ, ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದ್ ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ಯೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು, ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾ
1: ಇದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ಪುಟ್ರಾಜು ಅಂತ.
1: ಪುಟ್ರಾಜ್ ಅವರು ತಮ್ಮ ಊರು
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತಾರೆ.
1: ಹೇಳಿ, ನಮ್ ಜೊತೆ ವೈದ್ಯನ ಸರ್ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ, ಒಂದ್ 32,000 ಒಳಗಡೆ ಇರ್ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ರೂಪಾಯಿ ಆಗ್ತದೆ. ಏನು ಏನು ಸರ್ ನಾವು
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ನಿಮ್ಗೆ ಆ ತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರಾ?
2: ಏನು ಕೊಟ್ಟಿಲ್ಲ ಸರ್, ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರ
0: ಸಂಘದ್ದ.
2: ಗೊತ್ತಾದ ಸಂಘದಲ್ಲಿ ಇರೋರ್ಗ
0: ಸಂಘದಲ್ಲಿ ಇರೋರ್ಗೆ ನಿಮ್ಮ ಆದಾಯ

0: ಓ, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಅವರು ಏನು ಇಲ್ಲ, ಮನ್ಲೇ ಅವ್ರವರು.
0: ಹಾ, ಅವ್ರು ಇದಾರೆ. ಸರಿ,
1: ಅವ್ರಿಗೂ 1400 ರೂಪಾಯಿ ಬರ್ತಾವ್ರೆ ತಿಂಗಳ. ಈಗ ಒಂದ್ 3-4 ತಿಂಗಳಿಂದ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.
0: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ. ನೀವೇ ಡಿಕ್ಲರೇಷನ್
1: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್ ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಒಟ್ನಲ್ಲಿ.
0: ಈಗ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ದು? ಸರ್ಗೂರು, ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನೀವು ಬೇರೆಯವ್ರು ಯಾರೋ ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ, ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಹ್ಞೂ, ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ
1: ಮೈಸೂರಲ್ಲಿ BDRC ಇಲಾಖೆ ಸ್ಟಾಪ್ ಆಗ್ಬಿಟ್ಟದಲ್ಲ,
0: ಅದರಲ್ಲಿ ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ. ಓಕೆ, ನಮಸ್ಕಾರ, ನಮಸ್ಕಾರ,
2: ಓಕೆ, ಧನ್ಯವಾದಗಳು ಪುಟ್ರ.
0: ನಮಸ್ಕಾರ, ಧನ್ಯವಾದ.
2: ಓಕೆ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನು ಒಳಗೊಂಡಿದೆ ಸರ್?
0: ಅದೇ, ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟಲ್ಲಿ 3, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ, 3 ಮುಖ್ಯವಾದ. ಇದು 2 ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸೇಬಿಲಿಟಿ ಏನಂದರೆ ಕೈ ಸರಿ ಇರಲ್ಲ, ಮತ್ತು ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಮತ್ತು 2 ಅಥವಾ 2ಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 3. ಇದಕ್ಕೆ 3ಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡುತ್ತೆ.
2: ಓಕೆ ಸರ್, ಅದ್ರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
2: ಹೇಳಿ, ನಮ್ಮ ಜೊತೆ ವೈದ್ಯನ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
2: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ನಿಮ್ದು NGO
2: ಅಲ್ಲ, ನೀವು NGO ಇದ್ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ NGO ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೊಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯಾ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
2: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನಿನ ಕಾರ್ಯಕ್ರಮ ಆಗಿದೆ. ಹಲೋ, ಹಲೋ, ಇದರಲ್ಲಿ 21 ಬಗೆಯ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾರವ್ರಿಗೆ, ನಾಟ್ ಟೆಂಪ್ರರಿ,
2: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಾರವ್ರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ, ಅಂಥವ್ರಿಗೆ ಮಾತ್ರ ಆಯಿತು.
2: ಓಕೆ,
0: ಮೇಡಮ್, ಅದನ್ನ
2: ಅದೇ ಈಗ ನಾವು ನೀವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲಿ ಭೇಟಿ ಮಾಡಿ, ನಿಮ್ದು ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲಿ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದ್ರು ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವಂತ ಒಂದ್ ಸ್ವಲ್ಪ ಚೆಕ್ ಮಾಡಕ್ ಹೇಳ್ತೀವಿ.

0: ಆಯ್ತಾ,
1: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸಿದ್ದೀನಿ.
0: ಹಾ,
1: ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ ವಿಚಾರಿಸಿ, ನಾನು ಎಮ್ ಎಲ್ ಎ ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ, ಬಟ್ ಏನು ಪ್ರಯೋಜನ ಆಗ್ತಿಲ್ಲ.
0: ಅದೇ ಈಗ ನಮ್ಮ ಸ್ಟಾಫ್ ಇದಾರೆ, ಈಗ ಅಲ್ಲಿ ಕೊಡಗಿನಲ್ಲಿ ಈಗ ನಮ್ಮಲ್ಲಿ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವ್ರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಯ್ತಾ,
1: ಸರಿ ಸರ್.
0: ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷನೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
2: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ, ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದ್ರೆ, ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನ ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮ್ಗೇನ ಹೆಲ್ತಿಗೆ ಸಂಬಂಧಪಟ್ಟಂತ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗ ಏನಪ್ಪ ಅಂತಂದ್ರೆ, ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡರ್ಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಅದು ಆದ್ಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
0: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
2: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಇಸ್ ನಾಟ್ ಎ ಪೆನ್ಷನ್. ನಾವೆಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನಂದ್ರೆ, ಯಾವ್ದಾದ್ರು ಒಂದು ರಿಟೈರ್ಮೆಂಟ್ ಆದ್ಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ತರ, ಈಗ ಅದರಲ್ಲೂ ಏನ್ ಮಾಡಿದ್ದಾರೆ, ಈ PWD ಆಕ್ಟ್ ಬಂದ್ಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳ. ಆದರೆ ಇದು ಏನಪ್ಪ ಅಂತಂದರೆ, ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದೆ 2016 ಇಸ್ವಿನಲ್ಲಿ. ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೇ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ, ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ಇಲ್ಲೇನಂದರೆ ಅದನ್ನ ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನ ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರುಡ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಗಳಿಗೆ ಅವ್ರಿಗೆ ಆ ಥರ ಅಂದಾಗ, ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನ ಶಿಕ್ಷೆಗೊಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, 2000 PWD Act of 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪಾ ಅಂತಂದ್ರೆ, ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರು ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನ್ ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿ

0: ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ.
1: ಹಾಂ ಸರ್.
0: ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ಟು ನಿಮ್ಮನ್ನ ಅಂಗವಿಕಲರನ್ನ ಒಳಗಡೆನೆ ಬಿಡಲ್ಲ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಅವ್ರದಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ, ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು, ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದನ್ನ ದೂರ ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು.
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇವ್ರೊಬ್ರು, 48ನೇವ್ರು, ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಒಂದು ಬಂದಾಗ ಅವನು ಅಂದನಿಗೆ ಅಂತಾನೆ ಬಂದಿರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಎಚ್ಡಿಕೋಟೆ ಹೆಬ್ಬೂರು ಗುಪ್ಪೆಯಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಾಂದ್ಯತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತನ ಮಕ್ಕಳುಗಳಿರೋಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ ಗಳಿಗೆ ಅದರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂಥ ಮಕ್ಕಳ ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕು.
0: ಅದು ಈಗ ನೀವ್ ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡೋ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದರೆ ಆನ್ಲೈನ್ ರಿಜಿಸ್ಟ್ರೇಷನಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ಕೆ ನಾನು ಮಾಡ್ತೀನಿ.
2: ಮತ್ತೆ ಅದರಲ್ಲ ಸರ್ ಇನ್ನೊಂದು
0: ನೀವು ಹೇಳಿ ಸರ್,
2: ಏನಾಗ್ಬಿಟ್ಟಿದೆ ಅಂದ್ರೆ ಬಿಲ್ಸ್ ರಿಲೇಟೆಡ್ ಸರ್ ಕ್ಲೈಮ್ ಮಾಡೋದಿಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು 6 ಮಂತ್ ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ ಒಂದ್ ಇಯರ್ದು ಕ್ಲೈಮ್ ಮಾಡ್ಬೋದಾ, ಅಥವಾ ಮಂತ್ಲಿ 2 ಮಂತ್ಸ್ ಒಂದ್ಸಲ, 3 ಮಂತ್ಸ್ ಒಂದ್ಸಲ ಆತರ ಕ್ಲೈಮ್ ಮಾಡ್ಬೋದಾ?
0: ಆಕ್ಚುಲಿ ಹಾಗಿಲ್ಲ, ಒಂದು ಇದರಲ್ಲಿ 1 ಲಕ್ಷ ರೂಪಾಯಿ ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆರ್ಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ? ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ, ಅದಾದ್ಮೇಲೆ ನಿಮಗೆ

0: ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮ ಯೋಜನೆಯ ಪ್ರಕಾರ ಇವರು ಕೊಡ್ಬೋದು ಅಂತ. ಅದಕ್ಕಾಗಿ ನಾನೀಗ ನೀವು ಹೇಳಿದ್ರಲ್ಲ ಇದು ಆನ್ಲೈನು ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಧನ್ಯವಾದ.
1: ಅದೇ
0: ತರ ಮಾಡ್ಬೇಕು ಅಂತ ಹೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನರಿಗೂ ಕೂಡ ಮಾತಾಡಿದ್ದೀವಿ, ಡಿಸೇಬಿಲಿಟಿ ಕಮಿಷನರ್ಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ. ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 1 ಲಕ್ಷ ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ, ಅದನ್ನ 6 ಮಂತ್ಸ್ 1 ಇಯರ್ ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ. ಅದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲೇ ಇರ್ಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ, ನಾವು ನೋಡಿರ್ಬೋದು ಅಲ್ವೇ. ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೆ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು, ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗುತ್ತೆ. ಹಾಗಾಗಿ
1: ಅಲ್ಲ
0: ಖಂಡಿತ ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯಿತು. ಬಟ್ ಇದಕ್ಕೆ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡೋಣ ಪ್ರಯತ್ನ ಮಾಡೋಣ. ಧನ್ಯವಾದ.
2: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ. ಅದಲ್ದೇ ಏನಾದರೂ ವಿಶೇಷಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು ದುಡ್ಡಿದೆ, ಏನು ಮಾಡ್ತೀವ? ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 ರೂಪಾಯಿ ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ. ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ತನ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 ರೂಪಾಯಿ ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ ನಿರಾಮಯದಲ್ಲಿ. ಒಂದು ಸಮಸ್ಯೆ ಈ ಪಾಪ ನಾನು ಹೇಳೋದು 1 ಲಕ್ಷ ರೂಪಾಯಿ ಸಣ್ಣ ಮೊತ್ತ ಅಲ್ಲ, ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನನ್ನ 2 ಲಕ್ಷ. ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ, ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡೂ ಮತ್ತು ಜೊತೆಗೆ ಅಂಗವಿಕಲತೆ. ಆ ಮಗುನ ಸಾಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
2: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ. ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ತರ ಅವರು ಅದನ್ನು ಸ್ಪಷ್ಟ

0: ಇಷ್ಟತೆ ಕೊಡಲ್ಲ ಈ ಸರ್ಕಾರದಲ್ಲಿ. ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು 8 ರೂಪಾಯಿ ಅದನ್ನ ಅಷ್ಟಕ್ಕೆ ನೋಡ್ತಾರೆ ಗೈಡ್ ಲೈನ್ಸ್. ಈಗ ಎನ್ ಜಿ ಒಗಳಾದ್ರೆ ಹಂಗ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನ ಬಿಟ್ಟು ಅದನ್ನ ಅವ್ರಿಗೆ ಸಹಾಯ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿ ಹಂಗಾಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು ಸರ್? ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆ.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ, MRWಗಳು VRWಗಳು ಅಂತಾರೆ. ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ, ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರೇ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಾಗ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದ ಕಾಲೆಲ್ಲ ಸೊಟ್ಟೊಟ್ಟಿಗಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಯಾರು ಕೇಳಾಗ ಇಲ್ಲಿ ಮೈಸೂರದ DDSP ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ದು ಕ್ಲೋಸ್ ಆಗಿತ್ತು, ಇಲ್ಲಿ ಅಮ್ಮ ಕೇಳಾಗ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ ಇದು ಮೂಳೆ ಮತ್ತು ಕೀಳು ತಜ್ಞರು. ಅಲ್ಲಿ ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು,
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಇದೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟು ಫಾರ್ಮೆಟ್ ಕೊಡ್ತಾರೆ.
2: ಹಾಂ,
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು VRWಗಳ ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ ಅಲ್ಲಿಗೆ ಒಬ್ರು VRWO ಇರ್ತಾರೆ, ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು ಬರುತ್ತೆ. ಧನ್ಯವಾದ.
1: ಓಕೆ, ಧನ್ಯವಾದಗಳು ಮೌರ್ಯವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾರೆ, ಈಗ ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾ ಇದ್ರೆ ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ

0: ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ ಸರ್.
1: ಅದೇ ಒಂದು ಅಂಗಡಿ ಇಟ್ಕೋಬಹುದು.
0: ಹೌದು.
1: ಆಮೇಲೆ ಅದಕ್ಕೆ 10,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳಾಯ್ತು. ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ಗಟ್ಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋ

0: ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೇ ಒಂದು ಬಹಳ ದುಃಖ ಆಗ್ಬಿಡುತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ, ಎಲ್ಲಾ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಒಂದು ಅಂಗವಿಕಲರು ಅಂತಲ್ಲ, ಒಂದು ಬಸ್ ಹೋಗಿ, ಒಂದು ಮೆಟ್ರೋ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದ್ರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರಲ್ಲ.
1: ಹೌದು,
0: ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಲೆಟ್ ದೆಮ್ ಸೀಟ್.
1: ಓಕೆ,
0: ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ಥರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡು, ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
1: ಓಕೆ ಸರ್, ನನ್ನ ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನಾವು ನಂದೂರು ತಾಲೂಕು ಕಳಲಾಯಿಂದ ದೇವನಾಯಕ ಅಂತ.
1: ಹಾಂ ದೇವನಾಯಕ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ನಮ್ಮ ನಮ್ಮ ಹುಡುಗ ಕ್ರಿಟಿಕಲ್ ಹ್ಯಾಂಡಿಕ್ಯಾಪ್ದು ಇದು ಇದು ಶ್ರವಣ ದೋಷ ಒಳ್ಳೆಯವನು.
1: ಹ್ಞೂ,
2: ಅದೇ ಆತನಿಗೆ 24 ಇದೆ, ಒಂದು ಎಜುಕೇಶನ್ ಐ ಟಿ ಓ ಮುಗಿದಿದೆ.
1: ಹ್ಞೂ,
2: ಅವನಿಗೆ ಯಾವ್ದೇ ಥರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನ್ ನಿಮ್ದು ಫೋನಿನ ಕಾರ್ಯಕ್ರಮ ಐತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ, ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಯಾವ ಏನ್ ಓದಿದಾರೆ?
2: ITI
0: ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ತಾವೇನಾರು ಅದಕ್ಕೆ ಅದಕ್ಕೂ ಪಾರ್ಟಿಸಿಪೇಟ್ ಮಾಡಿದ್ರಾ?
2: ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆನೂ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು.
0: ಅಲ್ಲ ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀವಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವು ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡೋ ಅಂತ ಉದ್ಯೋಗ ಅವ್ರು ಅಲ್ಲಿ ಇಲ್ಲದೆ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡೋಕ್ಕೂ ಬರಲ್ವಲ್ಲ, ಅದು ಒಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ, ಯಾಕೆ ಅಂತ ಯಾವ ಕಡೆ ಸಾಮಾನ್ಯಕ್ಕೆ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ITI ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
2: ಕೆಲವರು ITI ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ಬರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ. ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು, P1 ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ಗಳಿಗೆ ಅವಕಾಶ ಇಲ್ವೇ?
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ITI ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್, ಟಾಟಾ ಇದು ಇವೆಲ್ಲದ್ರಲ್ಲೂ ತಗೊಂಡಿದ್ದಾರೆ ಅವರ. ಅದನ್ನ ನೀವು ಏನಪ್ಪ ಅಂತಂದ್ರೆ ಪ್ರೈವೇಟ್ ಆಗಿ ಏನಾರ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದ್ರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದ್ರೆ ಅದನ್ನು ಮಾಡಿಸ್ಕೊಡ್ತೀನಿ ನನ್ನ ಪ್ರಯತ್ನ.
1: ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ.

0: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನರಿಗೆ ಹೇಗೆ ಈ ಸೌಲಭ್ಯಗಳನ್ನು ನಾವು ತಲುಪಿಸ್ಬೋದು ಅಥವಾ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ವಿ ಆರ್ ಡಬ್ಲ್ಯೂ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು ವಿ ಆರ್ ಡಬ್ಲ್ಯೂ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
0: ಓಕೆ,
1: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನು ಸಮಸ್ಯೆ ಉಂಟಾಗೋದಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
0: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ ವಿ ಆರ್ ಡಬ್ಲ್ಯೂ ಮುಂದೆ ನಿಂತ್ಕೊಂಡ್ರೆ ವಿ ಆರ್ ಡಬ್ಲ್ಯೂನು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು ಯು ಡಿ ಐ ಡಿ ಕಾರ್ಡ್ ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ ಮೂಲಭೂತವಾಗಿ ಏನು ಬೇಕು ಅನ್ನೋದು.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
2: ನಾನು ಜೀವನ್ ಜ್ಯೋತಿ ಚೇತನ ಸಂಘದ ಅಧ್ಯಕ್ಷ ಶ್ರೀಕೋಟೆ ತಾಲೂಕು ನಾಗರಾಜ್ ಅಂತ.
0: ಹಾಂ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಮ್ಗೆ ಹೊರಗಡೆ ಬರೋದು ಕಷ್ಟ. ಅಂಥದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಬಂದ್ರೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ಸಚೇತನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅದ. ಮತ್ತೆ ಬಸ್ ಹೋಗುವಾಗ ವಿಶೇಷ ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಓಡ್ಬಿಟ್ರೆ ಲೇಟ್ ಆಯ್ತಾ ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರ. ಈ ತರದ ಸಮಸ್ಯೆಗಳು ತನ್ನಿಟ್ಟು ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ ಆಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಿಂದ ಬಸ್ ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದಾರೆ ಸರ್. ಇಲ್ಲಿ ನಮ್ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆನೆ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಸರ ಪಟ್ಕೊಂಡು ಹೊರಗಡೆನೆ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೆ ಇದ್ದು.
0: ಓಕೆ ಸರ್, ಮಾತನಾಡ್ತಾರೆ ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವ್ರೆ, ನೀವ್ ಹೇಳಿದ ಸಮಸ್ಯೆ ನೀವ್ ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ನಂಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕೆ ಆಗದೆ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ. ಅದು ನಮ್ಮ ಜನ ತಾನೆ, ಈಗ ನಮ್ಮ ಜೊತೆ ಸುತ್ತ ಓಡಾಡ್ಕೊಂಡಿರೋ ನಮ್ಮ ಅಣ್ಣ ತಮ್ಮಂದ್ರೆ ತಾನೆ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ, ಪ್ರಶ್ನೆಲ್ಲೇ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟ್, ಅವೇರ್ನೆಸ್ ಮಾಡ್ತಾನೆ ಇದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಎನ್ ಜಿ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನ್ ಮಾಡ್ತೀರಾ? ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದ್ರೆ ನಾವು ಅದನ್ನು ಕ್ವಶ್ಚನ್ ಮಾಡಿ ಕೇಳಿ

0: ನಾವು ಒಂದು ಜಾಗ ಗಿಟ್ಟಿಸ್ಕೊಳ್ಳೋ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟರ್ ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾ, ಹೀಗಿರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ, ಅದು ಇದೆ. ಎರಡು ತರನು ಇದೆ. ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗುತ್ತೆ. ಧನ್ಯವಾದಗಳು. ನಮಸ್ಕಾರ.
1: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ ಈಗ ವಿಶೇಷ ಚೇತನರು ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
0: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
1: ಹೌದು.
0: ಅಲ್ಲಿ ಶುರುವಾಗುತ್ತೆ ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ರು ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆಯಿಂದ ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ. ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಪ ಗುಣ ಸ್ಥಿತಿ ಆಗತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನೆ ಯಾರು ಸರಿ ಮಾಡಬೇಕು? ತಾಯಿ ತಂದೆನೇ ಸರಿ ಮಾಡಬೇಕು.
1: ಹೌದು.
0: ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವಳು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು ಫಸ್ಟ್, ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗ ಆಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಆ ಜೀವನ. ಮೋಟಿವೇಶನ್ ಅನ್ನೋದು
1: ಇರಬೇಕು,
0: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನ್ಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು, ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
1: ಹೌದು.
0: ಎರಡನ್ನೂ ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲನ ಅಂತ ಕನ್ಸಿಡ್ರೇ ಮಾಡಬೇಡಿ. ನಾನು ಈಗ ಅಲ್ಲಿ ತನಕ ಹೋಗ್ತೀನಿ ಅಂದ್ರೆ ಇನ್ನೊಂದಷ್ಟು ದೂರ ಹೋಗೋ ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
1: ಹೌದು.
0: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೆ. ಈಗ ಅವನಿಗೂ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅವನಿಗೆ ಏನಾದ್ ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನ ನಾವು
1: ಮಾಡ್ಕೊಡ್ಬೇಕು. ಹೌದು.
0: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DCಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇವತ್ತು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನನ್ನು ಎಲ್ಲೂ ನಿಂದನೆ ಮಾಡದೇ ಇರೋಂಥಾಗೆ.
1: ಹೌದು.
0: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್

0: ಪರ್ಸನಲ್, ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ. ಹೀಗೆ ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಹೇಳಿ ಹೇಳಿ, ತಮ್ಮ ಹೆಸರೇನು?
2: ಕೆಪಿ ಮಹೇಶ್ ಅಂತ ಸರ್.
1: ಕೆಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮಗೆ ಏನಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್.
1: ಓಕೆ, ತಮ್ಗೆ ಏನು ಸಮಸ್ಯೆ
2: ಮಾಡಬೇಕು ಅಂತ ಸರ್? ನಿರುದ್ಯೋಗ ಕುಂತುಕೊಳ್ತಿದ್ದೀವಿ.
1: ತಮ್ದು ಏನು ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನು ಸಮಸ್ಯೆ? ತಮ್ಗೆ ಏನು ಸಮಸ್ಯೆ ಆಗಿದೆ
2: ಸರ್? ನಮಗೆ ಕಣ್ಣು ಸರ್, ಕಣ್ಣು ಸಮಸ್ಯೆ ಇದೆ. ಅದಕ್ಕೆ ನಮಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಇದು
2: ಸರ್ ನಮಗೆ 80% ಇದೆ ಸರ್.
0: ನಿಮ್ಗೆ UDAD ಕಾರ್ಡ್ ಇದೆಯಾ?
2: ಇದೆ ಸರ್.
0: ವಿದ್ಯಾಭ್ಯಾಸ ಎಲ್ಲಿ ತಂಗ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ
2: ಮಾಡಿದ್ದೀರಾ?
0: ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನನ್ನ ತಗಡೂರು ಅಂತ ಬರ್ತದೆ ಸರ್, ಅಲ್ಲಿ ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೀಗ?
2: ಸರ್ ನಮಗೆ 46 ಸರ್. ಇವಾಗ
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
2: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್. ಮಾಡ್ತಾ ಇದ್ದೇವೆ, ಸ್ವಲ್ಪ ಕೃಷಿ ಕೃಷಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದೇ ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟೇ.
0: ಅಲ್ಲ 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ?
2: ಹಾಂ,
0: ಈಗ ಅದೇ ಉದ್ಯೋಗ ಮಾಡ್ಕೊಂಡಿದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೇನು ಅದರಲ್ಲಿ ಲಾಭ ಮನೆಗೆ ಏನು
0: ಮಾಡಕ್ಕಾಯ್ತಲ್ಲ
2: ಸರ್? ನಮ್ಗೆ
0: ನಿಮ್ಗೀಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅದೇ ಮಾಸಿಕ ವೇತನ
2: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್. 3 ಮಂತ್ಸ್ ಆಯ್ತು ಸರ್. ಇವಾಗ
0: ಎಷ್ಟು ಬರುತ್ತೆ? ಈಗ ನಿಮ್ಮ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ವರ್ಷ ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋವಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನ ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅವ್ರಿಗೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬಹುದು.
2: ಅದೇ
0: ಅದು ನಿಮ್ VRW ಅವರನ್ನ MRW ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.
1: ಓಕೆ, ಧನ್ಯವಾದಗಳು. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ನ ಸೇವೆಗಳ ಕುರಿತು ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
0: ಅದು ಆನ್ಲೈನಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನು ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOsಗಳು ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದು ವರ್ಷದಿಂದ ಆ ನಿರಾಮಯ ಸ್ಕೀಮಲ್ಲೂ ತುಂಬ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಿದ್ನಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನು ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದ್ದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ವಾಸ್ತವಾಂಶ.
1: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOsು ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ನ ಮೇಯ್ನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕ

0: ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂತದ್ದು ಇದು, ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡ್ಬೇಕಾಗುತ್ತೆ.
1: ಓಕೆ, ಸರಿ. ತಾವು ಹೇಳದಂಗೆ ಏನಾದ್ರು ವಿಶೇಷ ಚೇತನ ಕೆಲವರು ಕನಿಕಾ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
0: ಇದು ಏನಪ್ಪಾ ಅಂದರೆ, ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿ ಆಗಿರ್ಬೋದು, ಪರ್ಮನೆಂಟ್ ಆಗಿ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನು ಸಮಾಜ ಮೇಲೆ ಹೊತ್ತಾಕೋದು ತಪ್ಪು.
1: ಹೌದು,
0: ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವ?
1: ಹೌದು,
0: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದ್ರೆ ನಾವು ಬಿಟ್ಟು ಹಾಕ್ಬೇಕಾಗುತ್ತೆ.
1: ಹೌದು,
0: ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನ್ನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡ್ಬೇಕು, ಗುದ್ದಾಡ್ದಾಗ್ಲೇ ನಮಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋರು ಎಲ್ಲರ ಜೊತೆ ಗುದ್ದಾಡಲ್ವೇ?
1: ಹೌದು,
0: ಹಾಗೆ ನಾವು ಕೂಡ ಗುದ್ದಾಡ್ಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು, ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ ಬೆಳೆಸ್ಕೊಳ್ಬೇಕು.
1: ಹೌದು,
0: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಬಂದು ನಿಂತ್ಕೋತೀನಿ.
1: ಹೌದು,
0: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
1: ಹೌದು,
0: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತೀನಿ ನಿನ್ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದು ಮಾಡ್ಕೊಂಡು ಅವನ್ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
1: ಹೌದು,
0: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗೆ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನು ಇರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ ಅದು.
1: ಹೌದು,
0: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮ ಮುಂದೆ ಬರಲ್ಲ.
1: ಖಂಡಿತ.
0: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್, 20 ನಂಬರ್ ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸಿದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
0: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು. ಆ ಭಾವನೆಯನ್ನು ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನು ಮೆಂಟಲ್ ಆಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು.

0: ಅದು ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ, ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ ವಿವೇಕಾನಂದ ಯೂತ್ ಮೂಮೆಂಟ್ನವರು ಎಲ್ಲ ಥರ ರಿಹ್ಯಾಬಿಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್, ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರು ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವ್ ಮಾಡುವಂತಹ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ ನೀತಿ ಧರ್ಮ ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಅವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಹದೇಸ್ವಾಮಿ ಅಂತ.
1: ಮಹದೇಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ರಾ?
2: ಸರ್ ನಮ್ಮ ಮೈಸೂರಿಂದ.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಏನಿಲ್ಲ, ಅಂಗವಿಕಲರಿಗೆ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ, ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರ ಸರ್?
2: ಅಂಗವಿಕಲರ.
0: ನಿಮ್ಮ ಹತ್ರ ಇದು ಯು ಡಿ ಐ ಡಿ ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ
0: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು ವಿ ಆರ್ ಡಬ್ಲ್ಯೂ ಅಂತ ಇರ್ತಾರಲ್ವಾ, ಅವ್ರನ್ನ ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ ಮಾದೇಸ್ವಾಮಿ ಅವ್ರ ಸುಮಾರು ಸೌಲಭ್ಯಗಳಿದೆ ಆಯ್ತಾ, ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ, ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ ಧನ್ಯವಾದಗಳು ಮಹದೇಶ್ವರ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು, ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಚಿರೋಣಿಗೆ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ, ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ

ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ನಿಜಗುಣರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಆಯುಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಂದರ ಗೀತೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
4: ಸಿದ್ದಣ್ಣ? ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಂಕಿಂ ಚಂದ್ರ ಚಟರ್ಜಿಯವರ ಜನ್ಮದಿನಾಚರಣೆ ಹಾಗೂ ಪಿಟಿ ಉಷಾರವರ ಜನ್ಮದಿನಾಚರಣೆ. ಬಂಕಿಂ ಚಂದ್ರ ಚಟರ್ಜಿಯವರು ಜೂನ್ 26ರಂದು 1838ರಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8 1994ರಲ್ಲಿ ಕೋಲ್ಕತ್ತಾದಲ್ಲಿ ನಿಧನರಾದರು. ಭಾರತೀಯ ಲೇಖಕ. ಅವರ ಕಾದಂಬರಿಗಳು ಬಂಗಾಳಿ ಭಾಷೆಗೆ ಸಾಹಿತ್ಯಿಕ ವಾಹನವಾಗಿ ಗತಿಯನ್ನು ದೃಢವಾಗಿ ಸ್ಥಾಪಿಸಿದವು ಮತ್ತು ಭಾರತದಲ್ಲಿ ಯುರೋಪಿಯನ್ ಮಾದರಿಯಲ್ಲಿ ಕಾಲ್ಪನಿಕ ಶಾಲೆಯನ್ನು ರಚಿಸಲು ಸಹಾಯ ಮಾಡಿದವು. ಬಂಕಿಂ ಚಂದ್ರರವರು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ಸದಸ್ಯರಾಗಿದ್ದರು ಮತ್ತು ಹೂಗ್ಲಿ ಕಾಲೇಜು, ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದರು. ಅದರಲ್ಲಿ ಅವರು ಮೊದಲ ಪದವೀಧರರಲ್ಲಿ ಒಬ್ಬರಾಗಿದ್ದರು. 1858ರಿಂದ

1891ರಲ್ಲಿ ನಿವೃತ್ತಿಯಾಗುವವರೆಗೂ ಭಾರತೀಯ ನಾಗರಿಕ ಸೇವೆಯಲ್ಲಿ ಉಪ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು. ಬಂಕಿಂ ಚಂದ್ರರವರ ಕೆಲವು ಯೌವನದ ಸಂಯೋಜನೆಗಳು ಸಬಾದ್ ಪ್ರಭಾಕರ್ ಪತ್ರಿಕೆಯಲ್ಲಿ ಪ್ರಕಟವಾದವು ಮತ್ತು 1858ರಲ್ಲಿ ಅವರು ಲಲಿತಾ ಓ ಮನಸ್ಸೆಂಬ ಕವನ ಸಂಕಲನ ಪ್ರಕಟಿಸಿದರು. ಸ್ವಲ್ಪ ಸಮಯದವರೆಗೆ ಅವರು ಇಂಗ್ಲಿಷ್ನಲ್ಲಿ ಬರೆದರು ಮತ್ತು ಅವರ ಕಾದಂಬರಿ

0: 1873ರಲ್ಲಿ ಪ್ರಕಟವಾದವು. 1884ರಲ್ಲಿ ಯುಗಲಂಗೂರಿಯ, 1875ರಲ್ಲಿ ರಾಧಾರಮಣಿ, ರಾಧಾರಾಣಿ ಮತ್ತು ಚಂದ್ರಶೇಖರ್, 1877ರಲ್ಲಿ ರಜನಿ, ಲೇಖಕ ಮತ್ತು ಶ್ರೇಷ್ಠ ಕಾದಂಬರಿಕಾರ ಎಂದು ಪರಿಗಣಿಸಿದ ಕೃಷ್ಣ ಆಕಾಂತರ್ ಉಯಿಲ್, 1878ರಲ್ಲಿ ರಜಪೂತ ವೀರತೆ ಮತ್ತು ಮುಸ್ಲಿಂ ದಬ್ಬಾಳಿಕೆಯ ಕಥೆಯಾದ ರಾಜಸಿಂಹ 1881ರಲ್ಲಿ, ಹಾಗೆ 1882ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮುಸ್ಲಿಂ ಪಡೆಗಳ ವಿರುದ್ಧ ಸನ್ಯಾಸಿಗಳು ನಡೆಸಿದ ದಂಗೆಯ ದೇಶಭಕ್ತಿಯ ಕಥೆಯಾದ ಆನಂದ್ ಮಠ್, 1884ರಲ್ಲಿ ಡಕಾಯಿತ ಹಿನ್ನೆಲೆಯನ್ನು ಹೊಂದಿರುವ ದೇಶೀಯ ಕಾದಂಬರಿಯಾದ ದೇವಿ ಚೌಧುರಾಣಿ ಮತ್ತು ಅಂತಿಮವಾಗಿ 1886ರಲ್ಲಿ ಮುಸ್ಲಿಂ ದಬ್ಬಾಳಿಕೆ ವಿರುದ್ಧ ಹಿಂದೂಗಳ ವೈವಾಹಿಕ ಜಗಳ ಮತ್ತು ಹೋರಾಟದ ಸೀತಾರಾಮ್ ಬಂಕಿಮಚಂದ್ರ ಚಟರ್ಜಿರವರ ಕಾದಂಬರಿಗಳನ್ನು ಓದಲು ರೋಮಾಂಚನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ರಚನಾತ್ಮಕವಾಗಿ ದೋಷಪೂರಿತವಾಗಿದೆ. ವಿವಿಧ ಕಂತುಗಳ ಅಪೂರ್ಣ ಏಕೀಕರಣಕ್ಕೆ ಧಾರಾವಾಹಿ ಪ್ರಕಟಣೆಯು ಭಾಗಶಃ ಕಾರಣವಾಗಿದೆ. ಕಥಾವಸ್ತುವಿನ ವಿಕಸನವು ಆಗಾಗ್ಗೆ ಆಕಸ್ಮಿಕ ಮತ್ತು ಅಲೌಕಿಕ ಹಸ್ತಕ್ಷೇಪವನ್ನ ಅಧೀನವಾಗಿರುತ್ತದೆ. ಆದಾಗ್ಯೂ ಅವರ ಸಾಧನೆಗಳು ಈ ತಾತ್ವಿಕ ಪೂರ್ಣತೆಗಳನ್ನ ಮೀರಿಸುತ್ತದೆ. ಅವರ ಸಮಕಾಲೀನವರಿಗೆ ಅವರ ಧ್ವನಿಯು ಪ್ರವಾದಿಯಾಗಿರುತ್ತದೆ. ಅವರ ಧೀರ ಹಿಂದೂ ನಾಯಕರು ಅವರ ದೇಶಭಕ್ತಿ ಮತ್ತು ಜನಾಂಗದ ಹೆಮ್ಮೆಯನ್ನು ಹುಟ್ಟು ಹಾಕಿದರು. ಅವರಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದೂ ಧರ್ಮವು ಒಂದಾಗಿ ವಿಲೀನಗೊಂಡಿತು ಮತ್ತು ಅವರ ಧರ್ಮವು ಹಾಡಿನಲ್ಲಿ ಸಾಕಾರಗೊಂಡಿತು. ವಂದೇ ಮಾತರಂ ಅವರ ಆನಂದಮತ ಕಾದಂಬರಿಯಿಂದ ಇದು ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಭಾರತದ ಮಂತ್ರವಾಗಿ ಮತ್ತು ಘೋಷಣೆಯಾಯಿತು. ಪಿಟಿ ಉಷಾರವರು ಜೂನ್ 27 1964ರಂದು ಜನಿಸಿದರು. ಅವರು ಕೇರಳದ ಕೊಯ್ಸಿಕೋಡ್ನ ಕುಟ್ಟಲಿಯಲ್ಲಿ ಜನಿಸಿದರು ಮತ್ತು 1979ರಿಂದ ಭಾರತೀಯ ಅಥ್ಲೀಟ್ನೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ಪಿಟಿ ಉಷಾರವರನ್ನ ಭಾರತೀಯ ಟ್ರ್ಯಾಕ್ ಮತ್ತು ಕ್ಷೇತ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಪಿಟಿ ಉಷಾರವರು ಕೊಯ್ಸಿಕೋಡ್ನ ಪ್ರಾವಿಡೆನ್ಸಿ ಮಹಿಳಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಇವರು 1991ರಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಪಿವಿ ನರಸಿಂಹರವರನ್ನ ವಿವಾಹವಾದರು. 1977ರಲ್ಲಿ ಕ್ರೀಡಾ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಅಥ್ಲೆಟಿಕ್ ತರಬೇತುರಾಗಿದ್ದ ಓಂ ಎಂ ನಂಬಿಯರ್ ಅವರಿಂದ ಪಿಟಿ ಉಷಾರವರನ್ನ ಮೊದಲು ಗುರುತಿಸಲ್ಪಟ್ಟರು. ಅದೇ ಸಮಯದಲ್ಲಿ ಅವರಿಗೆ ತರಬೇತಿ ನೀಡಲು ಪ್ರಾರಂಭಿಸಿದರು. 1978ರಲ್ಲಿ ಕೊಲ್ಲಂನಲ್ಲಿ ನಡೆದ ಅಂತಾರಾಜ್ಯ ಜೂನಿಯರ್ ಕ್ರೀಡಾಕೂಟದಲ್ಲಿ ಅವರು 6 ಪದಕಗಳನ್ನು ಗೆದ್ದ ನಂತರ ತ್ವರಿತ ಫಲಿತಾಂಶಗಳು ಬಂದವು. ಇದರಲ್ಲಿ 100 ಮೀಟರ್, 200 ಮೀಟರ್, 60 ಮೀಟರ್ ಹರ್ಡಲ್ಸ್ ಮತ್ತು ಐ ಜಂಪ್ನಲ್ಲಿ 4 ಚಿನ್ನದ ಪದಕಗಳನ್ನು ಗೆದ್ದು ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಮತ್ತು 4x100 ರೆಲೆನಲ್ಲಿ ಕಂಚು ಸೇರಿಸಿದರು. ಪಿಟಿ ಉಷಾರವರ ಅತ್ಯುತ್ತಮ ಕ್ಷಣ 1984ರಲ್ಲಿ ಲಾಸ್ ಎಂಜಲ್ಸ್ ಒಲಿಂಪಿಕ್ಸ್ನಲ್ಲಿ ಬಂದಿತು. ಆ ವರ್ಷದ ನವದೆಹಲಿ ಅಂತಾರಾಜ್ಯ ಕೂಟ ಮತ್ತು ಮುಂಬೈ ಓಪನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಅವರು ಪ್ರವೇಶಿಸಿದರು. 1985ರಲ್ಲಿ ಜರ್ಕತ್ತಾ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಅವರು 6 ಪದಕಗಳನ್ನು ಗೆದ್ದು 5 ಚಿನ್ನ ಮತ್ತು 1 ಕಂಚನ್ನು ಗೆದ್ದರು. 1983ರಿಂದ 86ರವರೆಗೆ ಪಿಟಿ ಉಷಾರ್ ಅವರು ATF ಕೂಟಗಳಲ್ಲಿ 13 ಚಿನ್ನದ ಪದಕಗಳನ್ನು ಗೆದ್ದರು. 1986ರಲ್ಲಿ ದಕ್ಷಿಣ ಕೊರಿಯಾದ ಸಿಯೋಸ್ನಲ್ಲಿ ನಡೆದ 10ನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಪಿಟಿ ಉಷಾ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ 4 ಚಿನ್ನದ ಪದಕಗಳು ಮತ್ತು 1 ಬೆಳ್ಳಿ ಪದಕವನ್ನು ಗೆದ್ದರು. ಪ್ರಸ್ತುತ ಪಿಟಿ ಉಷಾ ಅವರು ವಿಶ್ವಸಂಸ್ಥೆಯ ಭಾರತದ ಅಂತಾರಾಷ್ಟ್ರೀಯ ಚಳುವಳಿಯ ಸಲಹೆಗಾರರ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಇವರ ಸಾಧನೆಗಳು 1988ರಲ್ಲಿ ಏಷ್ಯಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪಿಟಿ ಉಷಾ ಅವರು 4x100 ಮೀಟರ್ ರಿಲೆಯಲ್ಲಿ ವಾಲಿಡ್ ವಿಲ್ ಜಯಲಕ್ಷ್ಮಿ, ರಚಿತಾ ಮಿಸ್ರಿ ಮತ್ತು ಇವಿ ಶೈಲಾರವರೊಂದಿಗೆ ಭಾರತವನ್ನು ಪ್ರತಿನಿಧಿಸಿದರು. ಅಲ್ಲಿ ಅವರ ತಂಡವು 44.43 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸುವ ರೀತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು

ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು, ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ದಾರುಣಿಯೊಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ.

0: ತೋರೋ ಮುಕುಂದನಿ ಮುಕುಂದನಿ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 27/6/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663. ಧನ್ಯವಾದಗಳು.

ಯಾಚನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ

ಬಂಕಿಂಚಂದ್ರ ಚಟರ್ಜಿಯವರ ಜನ್ಮದಿನಾಚರಣೆ ಹಾಗೂ ಪಿಟಿ ಉಷಾರವರ ಜನ್ಮದಿನಾಚರಣೆ. ಬಂಕಿಂಚಂದ್ರ ಚಟರ್ಜಿಯವರು ಜೂನ್ 26ರಂದು 1838ರಲ್ಲಿ ಜನಿಸಿದರು. ಹಾಗೆ ಏಪ್ರಿಲ್ 8 1994ರಲ್ಲಿ ಕೋಲ್ಕತ್ತಾದಲ್ಲಿ ನಿಧನರಾದರು. ಭಾರತೀಯ ಲೇಖಕ ಅವರ ಕಾದಂಬರಿಗಳು ಬಂಗಾಳಿ ಭಾಷೆಗೆ ಸಾಹಿತ್ಯಿಕ ವಾಹನವಾಗಿ ಗತಿಯನ್ನು ದೃಢವಾಗಿ ಸ್ಥಾಪಿಸಿದವು ಮತ್ತು ಭಾರತದಲ್ಲಿ ಯುರೋಪಿಯನ್ ಮಾದರಿಯಲ್ಲಿ ಕಾಲ್ಪನಿಕ ಶಾಲೆಯನ್ನು ರಚಿಸಲು ಸಹಾಯ ಮಾಡಿದವು. ಬಂಕಿಂಚಂದ್ರರವರು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದ ಸದಸ್ಯರಾಗಿದ್ದರು ಮತ್ತು ಹೂಗ್ಲಿ ಕಾಲೇಜು, ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದರು. ಅದರಲ್ಲಿ ಅವರು ಮೊದಲ ಪದವೀಧರಲ್ಲಿ ಒಬ್ಬರಾಗಿದ್ದರು. 1858ರಿಂದ 1891ರಲ್ಲಿ ನಿವೃತ್ತಿಯಾಗುವವರೆಗೂ ಭಾರತೀಯ ನಾಗರಿಕ ಸೇವೆಯಲ್ಲಿ ಉಪ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಬಂಕಿಂಚಂದ್ರರವರ ಕೆಲವು ಯೌವನದ ಸಂಯೋಜನೆಗಳು ಸಬಾದ್ ಪ್ರಭಾಕರ್ ಪತ್ರಿಕೆಯಲ್ಲಿ ಪ್ರಕಟವಾದವು ಮತ್ತು 1858ರಲ್ಲಿ ಅವರು ಲಲಿತಾ ಓ ಮನಸ್ಸೆಂಬ ಕವನ ಸಂಕಲನ ಪ್ರಕಟಿಸಿದರು. ಸ್ವಲ್ಪ ಸಮಯದವರೆಗೆ ಅವರು ಇಂಗ್ಲಿಷ್ನಲ್ಲಿ ಬರೆದರು ಮತ್ತು ಅವರ ಕಾದಂಬರಿ ರಾಜ್ಮೋಹನ್ಸ್ ವೈಫ್ 1864ರಲ್ಲಿ ಇಂಡಿಯನ್ ಫೀಲ್ಡ್ನಲ್ಲಿ ಧಾರಾವಾಹಿಯಾಗಿ ಕಾಣಿಸಿಕೊಂಡಿತು. ವಿಧವೆ ಪುನರ್ವಿವಾಹದ ಸಮಸ್ಯೆಯನ್ನು ಒಡ್ಡುವ ಕೆಲವು ಕಾದಂಬರಿಗಳು ಮತ್ತು ಇಂದಿರಾ 1873ರಲ್ಲಿ ಪ್ರಕಟವಾದವು. 1884ರಲ್ಲಿ ಯುಗಲಂಗೂರಿಯ, 1875ರಲ್ಲಿ ರಾಧಾರಮಣಿ, ರಾಧಾರಾಣಿ ಮತ್ತು ಚಂದ್ರಶೇಖರ್, 1877ರಲ್ಲಿ ರಜನಿ, ಲೇಖಕ ಮತ್ತು ಶ್ರೇಷ್ಠ ಕಾದಂಬರಿಕಾರ ಎಂದು ಪರಿಗಣಿಸಿದ ಕೃಷ್ಣ ಆಕಾಂತರ್ ಉಯ್ಯಲ್, 1878ರಲ್ಲಿ ರಜಪೂತ ವೀರತೆ ಮತ್ತು ಮುಸ್ಲಿಂ ದಬ್ಬಾಳಿಕೆಯ ಕಥೆಯಾದ ರಾಜಸಿಂಹ 1881ರಲ್ಲಿ ಹಾಗೆ 1882ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮುಸ್ಲಿಂ ಪಡೆಗಳ ವಿರುದ್ಧ ಸನ್ಯಾಸಿಗಳು ನಡೆಸಿದ ದಂಗೆಯ ದೇಶಭಕ್ತಿಯ ಕಥೆಯಾದ ಆನಂದ್ ಮಠ್, 1884ರಲ್ಲಿ ಡಕಾಯಿತ ಹಿನ್ನೆಲೆಯನ್ನು ಹೊಂದಿರುವ ದೇಶೀಯ ಕಾದಂಬರಿಯಾದ ದೇಬಿ ಚೌಧುರಾಣಿ ಮತ್ತು ಅಂತಿಮವಾಗಿ 1886ರಲ್ಲಿ ಮುಸ್ಲಿಂ ದಬ್ಬಾಳಿಕೆ ವಿರುದ್ಧ ಹಿಂದೂಗಳ ವೈವಾಹಿಕ ಜಗಳ ಮತ್ತು ಹೋರಾಟದ ಸೀತಾರಾಮ್ ಬಂಕಿಮಚಂದ್ರ ಚಟರ್ಜಿಯವರ ಕಾದಂಬರಿಗಳನ್ನು ಓದಲು ರೋಮಾಂಚನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ರಚನಾತ್ಮಕವಾಗಿ ದೋಷಪೂರಿತವಾಗಿದೆ. ವಿವಿಧ ಕಂತುಗಳ ಅಪೂರ್ಣ ಏಕೀಕರಣಕ್ಕೆ ಧಾರಾವಾಹಿ ಪ್ರಕಟಣೆಯು ಭಾಗಶಃ ಕಾರಣವಾಗಿದೆ. ಕಥಾವಸ್ತುವಿನ ವಿಕಸನವು ಆಗಾಗ್ಗೆ ಆಕಸ್ಮಿಕ ಮತ್ತು ಅಲೌಕಿಕ ಹಸ್ತಕ್ಷೇಪವನ್ನು ಅಧೀನವಾಗಿರುತ್ತದೆ. ಆದಾಗ್ಯೂ ಅವರ ಸಾಧನೆಗಳು ಈ ತಾತ್ವಿಕ ಪೂರ್ಣತೆಗಳನ್ನು ಮೀರಿಸುತ್ತದೆ. ಅವರ ಸಮಕಾಲೀನವರಿಗೆ ಅವರ ಧ್ವನಿಯು ಪ್ರವಾದಿಯಾಗಿರುತ್ತದೆ. ಅವರ ಧೀರ ಹಿಂದೂ ನಾಯಕರು ಅವರ ದೇಶಭಕ್ತಿ ಮತ್ತು ಜನಾಂಗದ ಹೆಮ್ಮೆಯನ್ನು ಹುಟ್ಟುಹಾಕಿದರು. ಅವರಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದೂ ಧರ್ಮವು ಒಂದಾಗಿ ವಿಲೀನಗೊಂಡಿತು ಮತ್ತು ಅವರ ಧರ್ಮವು ಹಾಡಿನಲ್ಲಿ ಸಾಕಾರಗೊಂಡಿತು. ವಂದೇ ಮಾತರಂ ಅವರ ಆನಂದಮತ ಕಾದಂಬರಿಯಿಂದ ಇದು ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಭಾರತದ ಮಂತ್ರವಾಗಿ ಮತ್ತು ಘೋಷಣೆಯಾಯಿತು. ಪಿಟಿ ಉಷಾರವರು ಜೂನ್ 27, 1964ರಂದು ಜನಿಸಿದರು. ಅವರು ಕೇರಳದ ಕೊಯ್ಸಿಕೋಡ್ನ ಕುಟ್ಟಲಿಯಲ್ಲಿ ಜನಿಸಿದರು ಮತ್ತು 1979ರಿಂದ ಭಾರತೀಯ ಅಥ್ಲೀಟ್ನೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಪಿಟಿ ಉಷಾರವರನ್ನ ಭಾರತೀಯ ಟ್ರ್ಯಾಕ್ ಮತ್ತು ಕ್ಷೇತ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಪಿಟಿ ಉಷಾರವರು ಕೊಯ್ಸಿಕೋಡ್ನ ಪ್ರಾವಿಡೆನ್ಸಿ ಮಹಿಳಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು. ಇವರು 1991ರಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಪಿವಿ ನರಸಿಂಹರವರನ್ನ ವಿವಾಹವಾದರು. 1977ರಲ್ಲಿ ಕ್ರೀಡಾ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಅಥ್ಲೆಟಿಕ್ ತರಬೇತುರಾಗಿದ್ದ ಓಂ ಎಂ ನಂಬಿಯರ್ ಅವರಿಂದ ಪಿಟಿ ಉಷಾರವರನ್ನ ಮೊದಲು ಗುರುತಿಸಲ್ಪಟ್ಟರು. ಅದೇ ಸಮಯದಲ್ಲಿ ಅವರಿಗೆ ತರಬೇತಿ ನೀಡಲು ಪ್ರಾರಂಭಿಸಿದರು. 1978ರಲ್ಲಿ ಕೊಲ್ಲಂನಲ್ಲಿ ನಡೆದ ಅಂತಾರಾಜ್ಯ ಜೂನಿಯರ್ ಕ್ರೀಡಾಕೂಟದಲ್ಲಿ ಅವರು 6 ಪದಕಗಳನ್ನು ಗೆದ್ದ ನಂತರ ತ್ವರಿತ ಫಲಿತಾಂಶಗಳು ಬಂದವು. ಇದರಲ್ಲಿ 100 ಮೀಟರ್, 200 ಮೀಟರ್, 60 ಮೀಟರ್ ಹರ್ಡಲ್ಸ್ ಮತ್ತು ಹೈ ಜಂಪ್ನಲ್ಲಿ 4 ಚಿನ್ನದ ಪದಕಗಳನ್ನು ಗೆದ್ದು ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಮತ್ತು 4x100 ರಿಲೇನಲ್ಲಿ ಕಂಚು ಸೇರಿಸಿದರು. ಪಿಟಿ ಉಷಾರವರ ಅತ್ಯುತ್ತಮ ಕ್ಷಣ 1984ರಲ್ಲಿ ಲಾಸ್ ಎಲೆಂಜಸ್ ಒಲಿಂಪಿಕ್ಸ್ನಲ್ಲಿ ಬಂದಿತು. ಆ ವರ್ಷದ ನವದೆಹಲಿ ಅಂತಾರಾಜ್ಯ ಕೂಟ ಮತ್ತು ಮುಂಬೈ ಓಪನ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಅವರು ಪ್ರವೇಶಿಸಿದರು. 1985ರಲ್ಲಿ ಜರ್ಕತ್ತಾ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಅವರು 6 ಪದಕಗಳನ್ನು ಗೆದ್ದು 5 ಚಿನ್ನ ಮತ್ತು 1 ಕಂಚನ್ನು ಗೆದ್ದರು.

0: 1983 86 ಪಿಟಿ ಉಷಾರವರು ಎಟಿಎಫ್ ಕೂಟಗಳಲ್ಲಿ 13 ಚಿನ್ನದ ಪದಕಗಳನ್ನಾಗಿದ್ದರು. 1986 ದಕ್ಷಿಣ ಕೊರಿಯಾದ ಸಿಯೋಸ್ನಲ್ಲಿ ನಡೆದ 10ನೇ ಏಷ್ಯಾ ಕ್ರೀಡಾಕೂಟದಲ್ಲಿ ಪಿಟಿ ಉಷಾ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ 4 ಚಿನ್ನದ ಪದಕಗಳು ಮತ್ತು 1 ಬೆಳ್ಳಿ ಪದಕವನ್ನಾಗಿದ್ದರು. ಪ್ರಸ್ತುತ ಪಿಟಿ ಉಷಾರವರು ವಿಶ್ವಸಂಸ್ಥೆಯ ಭಾರತದ ಅಂತಾರಾಷ್ಟ್ರೀಯ ಚಳುವಳಿಯ ಸಲಹೆಗಾರರ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಇವರ ಸಾಧನೆಗಳು 1988 ಏಷ್ಯಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪಿಟಿ ಉಷಾರವರು 4x100 meter ರಿಲೇಯಲ್ಲಿ ವಾಲಿಡ್ ವಿಲ್ ಜಯಲಕ್ಷ್ಮಿ, ರಚಿತಾ ಮಿಸ್ರಿ ಮತ್ತು ಇವಿ ಶೈಲಾರ ಅವರೊಂದಿಗೆ ಭಾರತವನ್ನು ಪ್ರತಿನಿಧಿಸಿದರು. ಅಲ್ಲಿ ಅವರ ತಂಡವು 44.43 seconds ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸುವ ರೀತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 57 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಸೃಷ್ಟು ಸಂಕಲ್ಪ ಲಿಪಿ
5: ಎಲ್ಲ ನಮ್ಮೆದುರಿಲ್ಲ
4: ದೃಷ್ಟಿಗೋಚರವದರುಳ್
5: ಒಂದು ಗೆರೆ ಮಾತ್ರ
4: ಅಷ್ಟರಿಂದಿದು ನಷ್ಟ
5: ಅದು ಶಿಷ್ಟವೆನ್ನುವುದೇ
4: ಕ್ಲಿಷ್ಟದ ಸಮಸ್ಯೆಯಿದು
5: ಮಂಕುತಿಮ್ಮ.
3: ನಿನ್ನೆಯ ಮುಕ್ತಕದ ವಿಚಾರವನ್ನೇ ಮುಂದುವರಿಸ್ತಾ DVG ಅವರು ಇನ್ನೂ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ, ನಿನಗೆ ತಿಳಿದಿರುವಂತ ಅರ್ಧಂಬರ್ಧ ವಿಷಯನ ಇಟ್ಕೊಂಡು ದೊಡ್ಡ ತೀರ್ಮಾನಗಳನ್ನು ತಗೊಳ್ಳುವಂಥ ಸಾಹಸಕ್ಕೆ ಹೋಗಬೇಡ ಅಂತ. ಅರ್ಧಂಬರ್ಧ ಕೂಡ ಅಲ್ಲ, ಅದು ಒಂದು ಗೆರೆ ಮಾತ್ರ ಅಂತ. ಒಂದೇ ಗೆರೆ ನಮಗೆ ಕಾಣಿಸ್ತಾ ಇರೋದು, ಆ ಗೆರೆ ನಮಗೆ ಕಾಣಿಸ್ತಾ ಇರೋಷ್ಟು ನೇರ ಇದೆ ಅಥವಾ ಸೊಟ್ಟಿಗಿದೆ. ಆದರೆ ಚಿತ್ರಪಟ ನನ್ನ ಕಾಣಿಸ್ತಾ ಇರೋವಂಥ ಗೆರೆಗಿಂತ ಬಹಳ ದೊಡ್ಡದು. ಈಗ ಒಂದು ಸುಂದರವಾದಂಥ ಡ್ರಾಯಿಂಗು, ಒಂದು ಪೇಂಟಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ಗೆ ಫ್ರೇಮ್ ಹಾಕಿ ನಾವು ಗೋಡೆ ಮೇಲೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳೋಣ. ಹೊರಗಿನಿಂದ ನಾವು ನೋಡ್ತೀವಿ, ಓ ತುಂಬ ಚೆನ್ನಾಗಿದೆಯಪ್ಪ, ಯಾವುದೋ ಒಂದು ಸೀನರಿ, ಸೂರ್ಯೋದಯದ ಒಂದು ಚಿತ್ರ ಇದೆ ಅಂದ್ಕೊಂಡು, ಸುಂದರವಾದಂಥ ಒಂದು ವಾತಾವರಣ, ನದಿ ಹರಿತಾ ಇದೆ, ಅಲ್ಲೆಲ್ಲೋ ದೂರದಲ್ಲಿ ಬೆಟ್ಟ, ಸೂರ್ಯನ ಉದಯ ಆಗ್ತಾ ಇದೆ, ಇಲ್ಲೆಲ್ಲೋ ಪಕ್ಷಿಗಳು, ಇಲ್ಲೊಂದು ಮರ, ಸೊ ಇವೆಲ್ಲ ಇದೆ. ಸಾಧಾರಣವಾಗಿ ಮಕ್ಕಳು ಚಿತ್ರ ಬಿಡಿಸಿ ಅಂದಾಗ ಇದನ್ನೇ ಬಿಡಿಸೋದು ಅಲ್ವಾ, ಹಿಂಗೆ ಗೆರೆಗಳು ಹಾಕ್ಬಿಟ್ಟು ಬೆಟ್ಟ ಅದ್ರ ಮಧ್ಯದಲ್ಲಿ ಒಂದು ಸೂರ್ಯ ಕಿರಣ ಎಲ್ಲ ಬರೀತು. ಈಗ ಅಕಸ್ಮಾತ್ ಯೋಚನೆ ಮಾಡೋಣ, ನಮ್ಮ ಮನೆಯಲ್ಲಿ ಅದನ್ನು ಹಾಕಿದ್ವಿ, ಒಬ್ಬರು ಯಾರೋ ಅತಿಥಿ ನಮ್ಮ ಮನೆಗೆ ಬರೋದಕ್ಕೆ ಮುಂಚೆ ನಾನು ಒಂದು ತಮಾಷೆ ಮಾಡೋಣ ಅಂತನ್ಬಿಟ್ಟು ಆ ಚಿತ್ರಪಟಕ್ಕೆ ಒಂದು ಪೇಪರ್ ಅಂಟಿಸ್ಬಿಡು, ಪೇಪರ್ ಅಂಟಿಸ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಪೇಪರ್ನ ಕಟ್ ಮಾಡಿಬಿಡ್ತೀನಿ. ಅದು ಬಹುಶಃ ಆ ಮೂಲೆಯಲ್ಲಿ ಒಂದು ಮರದ ಚಿತ್ರ ಇತ್ತು ಅಂದ್ಕೊಂಡು, ಮರದ ಭಾಗ, ಅದರದ್ದು ಒಂದು ಗೆರೆ ಇದೆ ಅಲ್ಲಿ ಕಾಣಿಸ್ತಾ ಇದೆ, ಬೇರೆ ಯಾವುದು ಕಾಣಿಸ್ತಿಲ್ಲ, ಯಾಕೆ ನಾನು ಪೇಪರ್ ಮುಚ್ಚಿಬಿಟ್ಟಿದ್ದೀನಿ. ಬಂದಂಥ ಅತಿಥಿಯನ್ನು ನೋಡಪ್ಪ ಈ ಚಿತ್ರದಲ್ಲಿ ಏನು ಕಾಣಿಸುತ್ತೆ ಅಂತಂದಾಗ ಆತ ಏನು ಹೇಳ್ತಾನೆ, ಅಲ್ಲ ಅಲ್ಲೊಂದು ಗೆರೆ ಕಾಣಿಸ್ತಾ ಇದೆ ಅಷ್ಟೇ ಅವನಿಗೆ ಕಾಣಿಸ್ತಾ ಇರೋದು ಈಗ. ಆದರೆ ಆ ಚಿತ್ರಪಟದಲ್ಲಿ

0: ಆ ಗೆರೆಯ ಸಹಸ್ರಪಟ್ಟು ಬೇರೆ ಎಲ್ಲ ಗೆರೆಗಳನ್ನು ಸೇರಿಸಿ ಒಂದು ಸುಂದರವಾದಂಥ ಚಿತ್ರ ವ್ಯಕ್ತವಾಗಿದೆ. ಆ ಚಿತ್ರಪಟವೂ ನಮಗೆ ಕಾಣಿಸ್ತಾ ಇಲ್ಲ, ಚಿತ್ರವೂ ನಮಗೆ ಕಾಣಿಸ್ತಾ ಇಲ್ಲ, ಈಗ ಕಾಣಿಸ್ತಾ ಇರುವಂಥದ್ದು ಒಂದು ಸಣ್ಣ ಗೆರೆ ಮಾತ್ರ. ಆ ಗೆರೆಯನ್ನು ನಮ್ಮ ಅತಿಥಿ, ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಸೊಟ್ಟಿಗಿದೆ, ಇದು ಹಿಂಗಿರಬೇಕಾಗಿತ್ತು ಅಂತೆಲ್ಲ ವ್ಯಾಖ್ಯಾನ ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ಹಾಸ್ಯಾಸ್ಪದವಾಗುತ್ತೆ. ಸೃಷ್ಟಿಯ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕೆ ಹೊರಡೋದು ಕೂಡ ಇದೇ ರೀತಿಯ ಹಾಸ್ಯಾಸ್ಪದವಾದಂತಹ ಒಂದು ಪ್ರಯತ್ನ. ನಮ್ಗೆ ಕಾಣುವಂಥ ಸಣ್ಣ ಗೆರೆಯನ್ನೇ ಆಧಾರವಾಗಿಟ್ಕೊಂಡು ಇದರಿಂದ ಇದು ನಷ್ಟ, ಇದರಿಂದ ಇದು ಸರಿ ಅಂತ ಹೇಳುವಂಥದ್ದು ಬಹಳ ಕೀಳು ಮಟ್ಟದ ಬುದ್ಧಿಯನ್ನು ತೋರಿಸುತ್ತೆ. ಮಾಡಬೇಕಾಗಿರೋದೇನು, ನಮಗೆ ದೃಷ್ಟಿಗೋಚರವಾಗಿರುವಂತಹ ಗೆರೆಯ ಆಚೆ ಈಚೆ ಏನಿದೆ ಅಂತ ಸ್ವಲ್ಪ ನೋಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಾಗ ಬಹುಶಃ ಆ ಚಿತ್ರಪಟದ ಮೇಲಿರುವಂತಹ ನಾನೇ ಅಂಟಿಸಿದ್ದಂಥ ಒಂದು ಪೇಪರ್, ಆ ತೆರೆಯನ್ನು ನಾನು ಸ್ವಲ್ಪ ಸ್ವಲ್ಪ ತೆಗೀತಾ ಬಂದೆ ಅಂದ್ಕೊಳ್ಳೋಣ. ಆವಾಗ ನೋಡ್ತಾ ಇರುವಂಥ ಅತಿಥಿಗೆ ಕಾಣಿಸುತ್ತೆ, ಓ ಈ ಗೆರೆ ಮರದ್ದಲ್ವಾ, ಓ ಮರದ್ದಂದ್ರೆ ಹಿಂಗೆ ಇರುತ್ತೆ ಕರೆಕ್ಟ್, ಇನ್ನೊಂದು ಸ್ವಲ್ಪ ತೆಗೆದಾಗ ಅದೊಂದು ಕೊಂಬೆ, ಓ ಹೌದಲ್ವಾ ಕೊಂಬೆ. ಸೊ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಆ ಇಡೀ ಚಿತ್ರಪಟ ಕಾಣಿಸಿದಾಗ ಇಡೀ ವಿಶ್ವದ ಒಂದು ವ್ಯಾಪ್ತಿ, ಒಂದು ಸಮಷ್ಟಿಯ ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತೆ. ಆಗ ಇದರಲ್ಲಿರುವಂಥ ರಹಸ್ಯ ನಮಗೆ ಬಹುಶಃ ಗೋಚರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲ ಅರೆ ಬೆಳಕು,
1: ಎಲ್ಲ ಅರೆ ಬೆಳಕು,
0: ಅರೆ ಸುಳಿವು,
1: ಅರೆ ಸುಳಿವು,
0: ಅರೆ ತಿಳಿವಿಲ್ಲಿ,
1: ಅರೆ ತಿಳಿವಿಲ್ಲಿ,
0: ಎಲ್ಲಿ ಪರಿಪೂರ್ಣವೋ,
1: ಎಲ್ಲಿ ಪರಿಪೂರ್ಣವೋ,
0: ಅದನರಿಯುವನಕ,
1: ಅದನರಿಯುವನಕ,
0: ಸೊಲ್ಲಿಸುವರಾರು,
1: ಸೊಲ್ಲಿಸುವರಾರು,
0: ಸೃಷ್ಟಿಯ ಪೇಟಿಯೊಳಗುಟ್ಟ,
1: ಸೃಷ್ಟಿಯ ಪೇಟಿಯೊಳಗುಟ್ಟ,
0: ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ,
1: ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ.
0: ಸೊ ಅದೇ ಉದಾಹರಣೆನ ನಾವು ಮುಂದುವರಿಸೋದಾದ್ರೆ, ಆ ಚಿತ್ರಪಟದಲ್ಲಿ ನಾನು ಅಂಟಿಸಿದಂಥ ಒಂದು ಪೇಪರ್ ಇತ್ತು, ಆ ಪೇಪರಿನ ಸಣ್ಣ ಭಾಗವನ್ನು ಮಾತ್ರ ನಾನು ತೆಗೆದಿದ್ದಾಗ ಒಂದು ಗೆರೆ ಕಾಣಿಸಕ್ಕೆ ಪ್ರಾರಂಭ ಆಯಿತು. ಆಗ ನಮಗೆ ಕಾಣಿಸ್ತಾ ಇದ್ದಿದ್ದು ಸ್ವಲ್ಪವೇ, ಯಾಕೆ ಅಲ್ಲಿ ಅರೆ ಬೆಳಕು, ಅರೆ ಸುಳಿವು, ಅದರಿಂದಾಗಿ ನಮಗೆ ಸಿಗ್ತಾ ಇದ್ದಂಥದ್ದು ಅರೆ ತಿಳಿವು, ಸ್ವಲ್ಪವೇ ತಿಳಿವು. ಆ ಸ್ವಲ್ಪವನ್ನೇ ಪರಿಪೂರ್ಣ ಅಂತ ಅನ್ಕೊಳ್ಳೋವಂಥ ತಪ್ಪನ್ನು ನಾವು ಮಾಡಬಾರ್ದು. ಅದು ಸ್ವಲ್ಪ ನನಗೆ ತಿಳಿದಿರೋದಿಷ್ಟು, ಅದಕ್ಕಿಂತ ಹೆಚ್ಚಿನದು ಇರಬಹುದು ಅನ್ನೋಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ಆಗ ಪರಿಪೂರ್ಣದ ಒಂದು ಜ್ಞಾನದ ಕಡೆ ನಾನು ಹೋಗೋದಕ್ಕೆ ಪ್ರಾರಂಭ ಮಾಡ್ತೀನಿ. ಸೊ ಅದನ್ನು ಹೋಗಬೇಕು ಅಂತಂದರೆ ಏನು, ಆ ಅಂಟಿಸಿರೋಂಥ ಪೇಪರ್ನ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬಿಚ್ಚುತ್ತಾ ಬರಬೇಕು. ಬಿಚ್ಚುತ್ತಾ ಇದ್ದಾಗ ಅಲ್ಲಿದ್ದಂಥ ಮರ ನಮಗೆ ಕಾಣಿಸುತ್ತೆ, ಹರಿತಾ ಇದ್ದಂಥ ನದಿ ಚೂರುಚೂರು ನಮಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಓ ಇಲ್ಲೆಲ್ಲೋ ನದಿ ಇರ್ಬೋದಲ್ಲ ಅಂತ ಇನ್ನೊಂದು ಸ್ವಲ್ಪ ಅನ್ವೇಷಣೆಯನ್ನು ನಾವು ಮಾಡ್ತೀವಿ, ಇನ್ನೊಂದು ಚೂರು ಪೇಪರ್ ತೆಗಿತೀವಿ. ಸೊ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಮಗೆ ಕಾಣಿಸ್ತಾ ಇದ್ದಾಗ ಕಾಣಿಸ್ತಾ ಕಾಣಿಸ್ತಾ ಹೋದಾಗ ಓ ಇದೇನೋ ಒಂದು ಚಿತ್ರ, ಬರೀ ಗೆರೆ ಅಲ್ಲ, ಯಾವುದೋ ಗೆರೆಯ ಒಂದು ಭಾಗವನ್ನಷ್ಟೇ ನಾನು ಮೊದಲು ನೋಡಿದ್ದೆ. ಅದನ್ನು ನಾನು ಅರಸ್ತಾ ಹೋದಾಗ ಬೇರೆ ಭಾಗಗಳು ನನಗೆ ಕಾಣಿಸ್ತಾ ಹೋಯಿತು. ಆಗ ಅರಿವು ನನಗೆ ಬಂತು. ಯಾವುದರ ಅರಿವು? ಪರಿಪೂರ್ಣದ ಅರಿವು ನನಗೆ ಸ್ವಲ್ಪ ಸ್ವಲ್ಪ ಬರೋದಕ್ಕೆ ಪ್ರಾರಂಭ ಆಯಿತು. ನಂತರ ಇಡೀ ಪೇಪರ್ನ ನಾನು ತೆಗೆದುಬಿಟ್ಟಾಗ ಆಹ್ ಎಂಥ ಸುಂದರವಾದಂಥ ದೃಶ್ಯ, ಎಷ್ಟು ಚೆನ್ನಾಗಿ ಬಿಡಿಸಿದಾರಪ್ಪ ಆರ್ಟಿಸ್ಟು ಅಂತ ನನಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು, ಏ ಈ ಗೆರೆ ಸೊಟ್ಟಗೆ ಬಿಟ್ಬಿಟ್ಟಿದ್ದಾರೆ, ಇದೇನು ಚೆನ್ನಾಗಿಲ್ಲ, ಇದು ಬರೀ ಗೆರೆ ಎಳೆದಿದ್ದಾರೆ, ಏನು ಮಹಾ ಇದು ಅಂತಲೇ ಅನ್ನಿಸ್ತಾ ಇತ್ತು. ಚಿತ್ರದ ಮೇಲೆ ನಾನು ಅಂಟಿಸಿದಂತಹ ಪೇಪರ್ನ ತೆಗೆದು ಹಾಕೋದಕ್ಕೆ ನನಗೆ ಒಂದು ಕೆಪ್ಯಾಸಿಟಿ ಇದೆ, ಸಾಮರ್ಥ್ಯ ಇದೆ. ನಾನು ತೆಗೀತಾ ತೆಗೀತಾ ಚೂರು ಚೂರು ಅರ್ಥ ಮಾಡಿಕೊಂಡೆ. ಆದರೆ ಸೃಷ್ಟಿಯ ಪೇಟಿಯ ಒಳಗಡೆ ಇರುವಂಥ ಗುಟ್ಟನ್ನು ನಮಗೆ ಬಿಡಿಸಿ ಹೇಳೋವಂಥವ್ರು ಯಾರು? ಈ ಅರೆ ಬೆಳಕು ಅರೆ ತಿಳಿವು ಇರೋ ತನಕನೂ ಬಾಳು ರಹಸ್ಯ ಅಂತಲೇ ಅನ್ನಿಸ್ತಾ ಇರುತ್ತೆ. ರಹಸ್ಯ ಅಂತ ಅನ್ನೋದನ್ನ ಅನೇಕ ರೀತಿಯಲ್ಲಿ ನಾವು

ಅರ್ಥ ಮಾಡ್ಕೊಳ್ಬೋದು. ಅಂದರೆ ಯಾರಿಗೂ ಏನೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರವನ್ನು ರಹಸ್ಯ ಅಂತ ನಾವು ಅನ್ಬೋದು. ನನಗೆ ಗೊತ್ತೇ ಇಲ್ಲ ಅಂದರೆ ಅದು ರಹಸ್ಯ ಅಂತಲೂ ನನಗೆ ಗೊತ್ತಿರಲ್ಲ. ಈಗ ಯಾವುದೋ ಒಂದು ವಿಷಯ ಅದು ಇದೆ ಅಂತಲೇ ನನಗೆ ಗೊತ್ತಿಲ್ಲದೆ ಹೋದರೆ ಅದು ರಹಸ್ಯ ಅಂತ ಕೂಡ ನನಗೆ ಗೊತ್ತಿರಲ್ಲ. ಯಾಕೆ? ಅದರ ಇರುವಿನ ಅರಿವೇ ನನಗಿಲ್ಲ. ಅದು ರಹಸ್ಯ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನನಗೇನೋ ಅದ್ರ ಬಗ್ಗೆ ಒಂಚೂರು ಗೊತ್ತಿರಬೇಕು. ಅಲ್ಲಿ ಇದೆಯಪ್ಪ ಅಂತ

0: ಗೊತ್ತಾಗುತ್ತೆ. ಸೊ ಹಾಗೆ ಈ ರಹಸ್ಯ ಅಂತ ಅನ್ನೋಂಥದ್ದು ಏನೋ ಇದೆ ಅಂತ ಮೊದಲು ನನಗೆ ಅನ್ನಿಸಿದ ವಿಚಾರ. ಹಾಗೆ ಸೃಷ್ಟಿಯ ಬಗ್ಗೆ, ಸೃಷ್ಟಿಯ ಒಂದು ಮಹತ್ತರವಾದಂಥ ವಿಚಾರದ ಬಗ್ಗೆ ನನಗೆ ಎಲ್ಲೋ ಒಂದು ತಿಳಿಯೋಣ ಅನ್ನೋ ಭಾವನೆ ಇದೆ. ಆ ಭಾವನೆ ನನಗೆ ಪೂರ್ತಿ ತಿಳಿತಾ ಇಲ್ಲ, ಬರೀ ಒಂದು ಗೆರೆ ಮಾತ್ರ ನನಗೆ ಕಾಣಿಸ್ತಾ ಇದೆ. ಆ ಗೆರೆಯನ್ನು ಅರಸ್ತಾ, ಆ ಗೆರೆಯನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಪೂರ್ತಿ ಚಿತ್ರ ಅನಾವರಣಗೊಳ್ಳುತ್ತೆ. ಆಗ ಸೃಷ್ಟಿಯ ಪೆಟ್ಟಿಗೆ ಒಳಗಿರೋಂಥ ಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 27ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ. ದೇಣಿಗೆಗೆ ಕನ್ನ, 8 ಬಂಧನ. 12 ಲಕ್ಷ ತೆರಿಗೆ ಪಾವತಿದಾರರ ಮೇಲೆ ಕಣ್ಗಾವಲು, ಡಿಕೆ ಶಿವಕುಮಾರ್ ಎಚ್ಚರಿಕೆ. ಜಿಎಸ್ಟಿ ವಂಚನೆ ತಡೆಗೆ ಹದ್ದಿನ ಕಣ್ಣು. ರೈತರ ಕಷ್ಟಕ್ಕೆ ಬೆಲೆ ಇಲ್ಲವಾಗಿದೆ. 8.5 ಲಕ್ಷ ಕೋಟಿ ಹೂಡಿಕೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಕಂಪನಿಗಳ ಘೋಷಣೆ. ಆಪಲ್ ಉತ್ಪನ್ನಗಳ ಬೆಲೆ ಭಾರಿ ಏರಿಕೆ. ಗೊಂಜಾಲು ಅಮೋಘ ಆಟ. ನಾಕೌಟ್ಗೆ ಲಗ್ಗೆ ಇಟ್ಟ ಈಕ್ವೆಟಾರ್ ತಂಡ. ಬಲಿಷ್ಠ ಜರ್ಮನಿಗೆ ಸೋಲಿನ ಕಹಿ. 32 ಘಟ್ಟಕ್ಕೆ ಡಚ್ ಬಳಗ ಲಗ್ಗೆ. ಶ್ರೇಯಸ್ ನಾಯಕತ್ವದ ಮೊದಲ ಪಂದ್ಯದಲ್ಲಿ ನಿರಾಸೆ. ಅಭಿಷೇಕ್ ಅರ್ಧಶತಕ. ಭಾರತ ತಂಡಕ್ಕೆ ಐರ್ಲೆಂಡ್ ಆಘಾತ. ಪ್ರಮುಖ ಅಂಶಗಳ ವಿವರಣೆ: ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ. ವೆನೆಜುವೆಲಾದಲ್ಲಿ ಬುಧವಾರ ಸಂಜೆ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ ಶುಕ್ರವಾರ 589ಕ್ಕೆ ಏರಿಕೆಯಾಗಿದ್ದು 2980ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಕಟ್ಟಡಗಳ ಅವಶೇಷಗಳಲ್ಲಿ ಸಿಲುಕಿಕೊಂಡಿರುವವರ ರಕ್ಷಿಸುವ ಕಾರ್ಯಾಚರಣೆ ನಡೆಸುತ್ತಿದ್ದು ಹಲವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸಾವಿರಾರು ಜನರು ನಾಪತ್ತೆಯಾಗಿದ್ದು ಅವರಿಗಾಗಿ ಶೋಧ ಮುಂದುವರಿಸಿದೆ. ದೇಣಿಗೆಗೆ ಕನ್ನ, 8 ಬಂಧನ. ರಾಮ ಮಂದಿರ ದೇಣಿಗೆ ದುರುಪಯೋಗ ವಿವಾದ. ಆರೋಪಿಗಳಿಂದ 79.85 ಲಕ್ಷ ನಗದು ವಶಕ್ಕೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬಂದ ದೇಣಿಗೆ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ಎಫ್ಐಆರ್ನಲ್ಲಿ ಹೆಸರಾದ 8 ಮಂದಿಯನ್ನು ಬಂಧಿಸಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ನೀಡಿದ ದೂರಿನನ್ವಯ 8 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಹಣದ ಅವ್ಯವಹಾರದ ಕುರಿತಂತೆ ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಎಫ್ಐಆರ್ ಹಾಗೂ ಎಸ್ಐಟಿ ಪ್ರಾಥಮಿಕ ತನಿಖೆಯ ಶಿಫಾರಸು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. 12 ಲಕ್ಷ ತೆರಿಗೆ ಪಾವತಿದಾರರ ಮೇಲೆ ಕಂಗಾವಲು, ಡಿಕೆ ಶಿವಕುಮಾರ್ ಎಚ್ಚರಿಕೆ. ಜಿಎಸ್ಟಿ ವಂಚನೆ ತಡೆಗೆ ಹದ್ದಿನ ಕಣ್ಣು. ಬೆಂಗಳೂರು ಸರಕು ಮತ್ತು ಸೇವಾ ತೆರಿಗೆ ಪಾವತಿಯ ರಸೀದಿ, ದಾಖಲೆಗಳಿಲ್ಲದ ಸರಕು ಸಾಗಣೆ ವಾಹನಗಳ ಚೆಕ್ಪೋಸ್ಟ್ ಹಾಗೂ ರಾಜ್ಯದ ಗಡಿಯನ್ನು ದಾಟದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ತೆರಿಗೆ ಸೋರಿಕೆಯ ಅವಕಾಶ ನೀಡಬಾರದು. ಜಿಎಸ್ಟಿ ನೋಂದಾಯಿಸುವ 12 ಲಕ್ಷ ತೆರಿಗೆ ಪಾವತಿದಾರರ ಮೇಲೂ ನಿಗಾ ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದರು. ರೈತರ ಕಷ್ಟಕ್ಕೆ ಬೆಲೆ ಇಲ್ಲವಾಗಿದೆ. ಕೆಆರ್ ನಗರ ಇಂದು ವಿಶ್ವ ವೇಗವಾಗಿ ಬೆಳೆಯುತ್ತಿದ್ದು ಒಂದೆಡೆ ಶ್ರೀಮಂತರ ಬೆಳವಣಿಗೆ, ಇನ್ನೊಂದೆಡೆ ರೈತರ ಸಮಸ್ಯೆ ಕಾಣುತ್ತಿದೆ. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ತಾಲೂಕಿನ ಮಾರಗೌಡನಹಳ್ಳಿಯಲ್ಲಿ ಶುಕ್ರವಾರ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು. ಎಫ್ಎಂಸಿಜಿ ಐಟಿಸಿ 37,000 ಕೋಟಿ ವಹಿವಾಟು. ನವದೆಹಲಿ ಐಟಿಸಿ ಕಂಪನಿಯ ಶೀಘ್ರ ವಿಲೇವಾರಿಯಾಗುವ ಗ್ರಾಹಕ ಸರಕುಗಳ ಮಾರಾಟವು 2026ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಶೇಕಡಾ 8.8% ಹೆಚ್ಚಿದ್ದು 37,000 ಕೋಟಿ ವಹಿವಾಟು ದಾಖಲಾಗಿದೆ ಎಂದು ಕಂಪನಿಯ ವಾರ್ಷಿಕ ವರದಿ ಹೇಳಿದೆ. ಐಟಿಸಿಯ ಎಫ್ಎಂಜಿಇ ವಿಭಾಗವು ಆಶೀರ್ವಾದ್ ಬಿಂಗೋ, ಸನ್ಫಿಸ್ಟ್, ಕ್ಲಾಸ್ಮೇಟ್, ಇಪ್ಪಿ, ಮಂಗಳದೀಪ್, ಫಿಯಾಮಾ ಸೇರಿದಂತೆ 30 ಬಗೆಯ ವಿವಿಧ ಬ್ರ್ಯಾಂಡ್ಗಳನ್ನು ಒಳಗೊಂಡಿದೆ. 8.5 ಲಕ್ಷ ಕೋಟಿ ಹೂಡಿಕೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಕಂಪನಿಗಳ ಘೋಷಣೆ. ನವದೆಹಲಿ ಜಾಗತಿಕ ಮಟ್ಟದಲ್ಲಿ ಉಂಟಾಗುವ

ಅನಿಶ್ಚಿತತೆಯ ನಡುವೆಯೂ ಈ ವರ್ಷ ಆರಂಭದಿಂದ ಇದುವರೆಗೆ ಪ್ರಮುಖ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ 8.5 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಿಸಿವೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ, ಕ್ಲೌಡ್ ಕಂಪ್ಯೂಟಿಂಗ್, ಡಿಜಿಟಲ್ ಮೂಲಸೌಕರ್ಯ, ತಯಾರಿಕೆ ಮತ್ತು ಕೈಗಾರಿಕಾ ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಮಾಡಲು ಜಾಗತಿಕ ಮಟ್ಟದಲ್ಲಿನ ಕಂಪನಿಗಳು ಯೋಚಿಸಿವೆ. ಇದು ಭಾರತವನ್ನು ಜಾಗತಿಕ ಬಂಡವಾಳಕ್ಕೆ ಪ್ರಮುಖ ತಾಣವಾಗಿ ಭಾರತದ ಸ್ಥಾನವನ್ನು ಒಳಪಡಿಸುತ್ತದೆ ಎಂದು ಮೂಲಗಳು ತಿಳಿಸಿವೆ. ಆಪಲ್ ಉತ್ಪನ್ನಗಳ ಬೆಲೆ ಭಾರಿ ಏರಿಕೆ. ನವದೆಹಲಿ, ಆಪಲ್ ಕಂಪನಿಯು ಐಫೋನ್ ಹೊರತುಪಡಿಸಿ ಬಹುತೇಕ ಉಳಿದೆಲ್ಲ ಉತ್ಪನ್ನಗಳ ಬೆಲೆಯನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ಮೆಮೊರಿ ಚಿಪ್ಗಳ ಬೆಲೆ ಏರಿಕೆಯಿಂದ ಈ ದರ ಹೆಚ್ಚಳ ಮಾಡಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಕಂಪನಿಯ ಮ್ಯಾಕ್ಬುಕ್ ಮತ್ತು ಐಪ್ಯಾಡ್ ಮಾದರಿಯ ಆರಂಭಿಕ ಬೆಲೆಯನ್ನು 20%-24% ಹೆಚ್ಚಿಸಿದೆ. 14-ಇಂಚಿನ ಮ್ಯಾಕ್ಬುಕ್ ಪ್ರೋ ದರ 299,900 ಏರಿಕೆಯಾಗಿದೆ. ಈ ಮೊದಲು ಇದರ ಆರಂಭಿಕ ಬೆಲೆ 249,900 ಇತ್ತು. 13-ಇಂಚಿನ ಐಪ್ಯಾಡ್ ಏರ್ ಬೆಲೆಯು 41%-ರಷ್ಟು ಹೆಚ್ಚಳವಾಗಿದ್ದು 84,900 ರಿಂದ 119,900 ಏರಿಕೆಯಾಗಿದೆ ಎಂದು ಕಂಪನಿ ತಿಳಿಸಿದೆ. ಗೊಂಜಾಲು ಅಮೋಘ ಆಟ. ನಾಕೌಟ್ಗೆ ಲಗ್ಗೆ ಇಟ್ಟ ಈಕ್ವೆಡಾರ್ ತಂಡ, ಬಲಿಷ್ಠ ಜರ್ಮನಿಯ ಸೋಲಿಗೆ ಕಹಿ. ಅಮೆರಿಕ, ಗೊಂಜಾಲು ಪ್ಲಾಟಾ ತಮ್ಮ ಕಾಲಿನ ಹೆಬ್ಬೆರಳಿನಿಂದ ಫಿಕ್ಸ್ ಮಾಡಿದ ಚೆಂಡು ಗೋಲು ಬಲೆಯೊಳಗೆ ನುಗ್ಗಿತ್ತು. ಇದರೊಂದಿಗೆ ಈಕ್ವೆಡಾರ್ ತಂಡವು ಬಲಿಷ್ಠ ಜರ್ಮನಿಯ ಎದುರು ಐತಿಹಾಸಿಕ ಜಯ ಸಾಧಿಸಿತು. ಫಿಫಾ ವಿಶ್ವಕಪ್ ಟೂರ್ನಿಯ ನಾಕೌಟ್ ಹಂತಕ್ಕೆ ಪ್ರವೇಶಿಸಿತು. ಗುರುವಾರ ನಡೆದ ಪಂದ್ಯದ 77ನೇ ನಿಮಿಷದಲ್ಲಿ ಜರ್ಮನಿಯ ಗೋಲ್ ಕೀಪರ್ ಮ್ಯಾನುವೆಲ್ ನ್ಯೂರ್ ಅವರ ಹಿಂದಿನಿಂದ ಗೋಲು ದಾಖಲಿಸಿದ ಪ್ಲಾಟಾ ಈಕ್ವೆಡಾರ್ ವಿಜಯದ ರೂವಾರಿಯಾದರೂ ತಂಡವು 2-1 ಜರ್ಮನಿಯನ್ನು ಸೋಲಿಸಿತು. 2026ರ ನಂತರ ಮೊದಲ ಬಾರಿಗೆ ವಿಶ್ವಕಪ್ ಟೂರ್ನಿಯ ನಾಕೌಟ್ ಪ್ರವೇಶಿಸಿತು. 32ರ ಘಟ್ಟಕ್ಕೆ ಡಚ್ ಬಳಗಲಗ್ಗೆ. ಕಾನ್ಸಸ್ ಸಿಟಿ, ನೆದರ್ಲೆಂಡ್ಸ್ ತಂಡವು ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಎಫ್ ಗುಂಪಿನಿಂದ 32ರ ಘಟ್ಟಕ್ಕೆ ಪ್ರವೇಶಿಸಿತು. ಗುರುವಾರ ನಡೆದ ಪಂದ್ಯದಲ್ಲಿ ಡಚ್ ಪಡೆಯು 3-1 ಟ್ಯುನಿಫಿಯಾ ಎದುರು ಗೆಲುವು ಸಾಧಿಸಿತು. ಹ್ಯಾರೋಹೆಡ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದ 3ನೇ ನಿಮಿಷದಲ್ಲಿ ಟ್ಯುನಿಷಿಯಾದ ಎಸಿ ಸಿಕ್ರಿ ಅವರು ಉಡುಗೊರೆ ಗೋಲು ನೀಡುವುದರೊಂದಿಗೆ ನೆದರ್ಲೆಂಡ್ಸ್ 1-0 ಮುನ್ನಡೆ ಪಡೆಯಿತು. ಶ್ರೇಯಸ್ ನಾಯಕತ್ವದ ಮೊದಲ ಪಂದ್ಯದಲ್ಲಿ ನಿರಾಸೆ, ಅಭಿಷೇಕ್ ಅರ್ಧಶತಕ, ಭಾರತ ತಂಡಕ್ಕೆ ಐರ್ಲೆಂಡ್ ಆಘಾತ. ಬೆಲ್ಫಾಸ್ಟ್, ಐರ್ಲೆಂಡ್ ತಂಡವು ಮೊದಲ ಬಾರಿಗೆ ಭಾರತದ ವಿರುದ್ಧ ಪಂದ್ಯ ಗೆದ್ದು ಚಾರಿತ್ರಿಕ ಸಾಧನೆ ಮಾಡಿತ್ತು. ಶುಕ್ರವಾರ ಇಲ್ಲಿ ನಡೆದ ಮೊದಲ ಟಿ20 ಪಂದ್ಯದಲ್ಲಿ 183 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ್ದ ಭಾರತ ತಂಡವು ಅಭಿಷೇಕ್ ಶರ್ಮಾ ಅವರ ಅಬ್ಬರ ಅರ್ಧಶತಕದ ಹೊರತಾಗಿಯೂ ಸೋತಿತ್ತು. ಪ್ರಮುಖ ಬ್ಯಾಟರ್ಗಳಾದ ಸಂಜು ಸ್ಯಾಮ್ಸನ್, ಇರಾನ್ ಕಿಶನ್, ನಾಯಕನಾಗಿ ಮೊದಲ ಪಂದ್ಯ ಮಾಡಿದ್ದ ಶ್ರೇಯಸ್ ಅಯ್ಯರ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರ ವೈಫಲ್ಯವು ತಂಡವನ್ನು ಕಾಡಿದ್ದು ಆತಿಥೇಯ ತಂಡದ ಮ್ಯಾಥ್ಯೂ ಹಂಪ್ರಿಸ್ ಮತ್ತು ಮ್ಯಾಥ್ಯೂ ಹೋಲಾರ್ಟ್ ಅವರ ಅಮೋಘ ಬೌಲಿಂಗ್ ಮುಂದೆ ಟಿ20 ವಿಶ್ವಕಪ್ ಚಾಂಪಿಯನ್ ಭಾರತ ತಂಡವು ಮಣಿಯಿತು. 18.5 ಓವರ್ಗಳಲ್ಲಿ 148 ರನ್ ಗಳಿಸಿ ಆಲೌಟ್ ಆಯಿತು. ಕರ್ನಾಟಕ ಮಹಿಳಾ ರಿಲೇ ತಂಡಕ್ಕೆ ಚಿನ್ನದ ಪದಕ, ತೇಜಸ್ ಪ್ರವೀಣ್ಗೆ ಏಷ್ಯನ್ ಗೇಮ್ಸ್ ಟಿಕೆಟ್. ಭುವನೇಶ್ವರ, ರಾಷ್ಟ್ರೀಯ ದಾಖಲೆ ಹೊಂದಿರುವ ತೇಜಸ್ ಇಸ್ತ್ರೆ 65ನೇ ರಾಷ್ಟ್ರೀಯ ಅಂತಾರಾಜ್ಯ ಅಥ್ಲೆಟಿಕ್ಸ್ ಕೂಟದ 3ನೇ ದಿನವಾದ ಶುಕ್ರವಾರ 111 ಮೀಟರ್ ಹರ್ಡಲ್ಸ್ ಓಟವನ್ನು ಸಲ್ಲಿಸಾಗಿ ಗೆದ್ದರು. ಮಾತ್ರವಲ್ಲ, ಏಷ್ಯನ್ ಗೇಮ್ಸ್ಗೆ ಟಿಕೆಟ್ ಕಾದಿರಿಸಿದರು. ಮಹಿಳೆಯರ 4x100 ಮೀಟರ್ ರಿಲೇ ಓಟದಲ್ಲಿ ಕರ್ನಾಟಕ ತಂಡ 44.75 ಸೆಂಟಿಮೀಟರ್ಗಳಲ್ಲಿ ದೂರ ಕ್ರಮಿಸಿ ಚಿನ್ನ ಗೆದ್ದಿತ್ತು. ತಮಿಳುನಾಡು ಸಹ ಅರ್ಹತೆ ಗಿಟ್ಟಿಸಿಕೊಂಡಿತ್ತು. ಈ ದಿನದ ಶುಭಾಷಿತ: ನನ್ನನ್ನು ಬೈದ, ನನ್ನನ್ನು ಹೊಡೆದ, ನನ್ನನ್ನು ಸೋಲಿಸಿದ, ನನ್ನದನ್ನು ಅಪಹರಿಸಿದ ಎನ್ನುವವನ ದ್ವೇಷ ಶಾಂತವಾಗದು. ಗೌತಮ ಬುದ್ಧ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರ

0: ಇದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ, ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾರೆ, ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.

0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಡರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಹೆಸರು ಮಂಜುನಾಥ್ ಕಾಲ್ ಅಂತೇಳಿ. ನಾನು ಕೂಡ ಮೊರದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. ಪಿ ಯು ಸಿ ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ದೆ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004 ಕೃಷಿಯನ್ನ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ ಎದುರಿಸಿದ್ವಿ. ಆರ್ಥಿಕವಾಗಿ ಅಥವಾ ಸದೃಢರಲಿಕ್ಕೆ ಒಂದು ಕೃಷಿ ಚಾಲು ಮಾಡಿದಾಗ ಬರೇ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು, ಬರೇ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ. ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರ ಈಗ ನಮ್ ಭಾಗದಾಗ ನಾವು ನವರಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ. ಅದು ನಮ್ದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮಣಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDBಗೆ ಹೋಗಿ 7 ದಿನದ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನದ ತರಬೇತಿಯನ್ನು ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರೆ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನ ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡ್ತೀವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗೆ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು, ಅಂದ್ರೆ ಬೇರೆದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳು ಕಳೆದ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ

ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೆ ಏನು ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಏನು ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ. ಹೈನುಗಾರಿಕೆ ಒಳಗೆ ಸಾಕಷ್ಟು ಏಳುಗಳು, ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಬಂದ್ ಆಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF, ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ ಯಾಕಂದ್ರೆ 2 ಹೊತ್ತು ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರೋದು KMF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ನ ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರಬದಲ್ಲಿರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ 7-10 ಲೀಟರ್ ಹಾಲು ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತಹ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನಮ್ಗೆ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿರುವಂತಹ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು, ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3,000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮೇಲೆ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೆ 1,000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಾಡೇ ಮಾಡ್ತಾವೆ. ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾಯಿದ್ದೀನಿ. ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ. ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರು ಸ್ವಲ್ಪ ಏನೋ ಅಂದ್ರೆ ಖರ್ಚುಗಳು ಏನ್ ಇರ್ತಾವಲ್ಲ ನಮ್ಗೆ ಸಗಣಿ ಬರಾಕತಿ, ಆಮೇಲೆ ಹೊಲದಾಗ ಬೆಳೆದಿರತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ ಅವ್ನ ನಾವು ನಮ್ ಭಾಗದಾಗ ಏನ್ ಮಾಡ್ತಾರ ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದೈತಿ ತಿಂತೇವ. ಅದಕ್ಕ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತ ಬೈಬೇಕಾಗಿ ಏನಾರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅವತ್ತು ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು. ಇವತ್ತು ನಮ್ಮೂರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಾಲೂ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಾಲೂ ಮಾಡಿದೆ. ಅಂದ್ರೆ ಏನು ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಟಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆನ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು 4 ಕುರಿ ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆ ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದು ಹೆಂಗಪ್ಪ ಅಂದ್ರೆ 4-8, 8-16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಾವು ಈಸಿಯಾಗಿ ಸಾಕಾಣಿಕೆ ಮಾಡಬಹುದು ಅಂತೇಳಿ ನಾವು ಒಂದು 30-40 ಸೈಜ್ನ್ಯಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ಒಳಗೆ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನ್ ಚಾಲೂ ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು. ಹಾಗೆ ನಮ್ಮ ಕಿವಿಗೆ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ. ಅಲ್ಲಿಂದ ಇಲ್ಲ ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ಸತಿ ಹಾಕಿದ್ರೆ 2-3 ಮರಿ ಹಾಕ್ತವು, ಹಾಗೆ 1 ವರ್ಷದಲ್ಲಿ 2 ಸಲ ಮರಿ ಹಾಕ್ತವು. ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಾತಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕ ನಾವು ಏನ್ ಮಾಡಿದೀವಿ ಅವತ್ತಿನ ದಿವಸ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5-6 ತಿಂಗಳ ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೇರಳ ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತ್ತೆ ನಮ್ಗೆ.
ಸುತ್ತಮುತ್ತ ಭಾಗದಾಗ. ಅದಕ್ಕೆ

ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಮಾಡಿದ್ವಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇನ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನು ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೆ ಸರ್ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ, ಏನು ಮಂಜುನಾಥ್ ಅವರೇ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ, NLM ಸ್ಕೀಮು ನಾವು ಮಿನಿಮಮ್ 1 crore ಮಾಡ್ಬೇಕಿತ್ತು ಅಂದ್ರೆ 500 ಕುರಿ 25 ಸಾಕಾಣಿಕೆ ಮಾಡ್ಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್, ನನಗೆ 1 crore ಪ್ರೊಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದೀನಿ, ನಂದು 12 acres ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನ್ ಬ್ಯಾಂಕ್ ಕೊಡ್ತೈತಿ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯ, ಹೆಂಗೋ 100 crore ಸಾಕಾಗಿ ಮಾಡ್ಕೊಂಡು ನಾನು ಇದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವರೇ, ನಿಮ್ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರು ಅಂತೇಳಿ, ಅವರು ರಿಟೈರ್ಡ್ KVG Bank ಮ್ಯಾನೇಜರ್. ಅವ್ರ ನಂಬರ್ ಅನ್ನ ಕೊಟ್ಟು ನನಗೆ, ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 crore ಪ್ರೊಜೆಕ್ಟ್ ಮಾಡಿದ್ರೆ 50 lakh rupees ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀವು ಬೇಕಲ್ರಿ, ನಾ 100 ಕುರಿ ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಸಾಕ್ಬಿಡ್ರಿ ಸರ್ ಅಂದ್ರು ಕೂಡ ನನಗೆ, ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರು ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗೆ ಅಪ್ಲಿಕೇಶನ್ ಹಾಕಕ್ಕ ಶ್ರೀ ನಬಾರ್ಡ್ DDM ಆಗಿರತಕ್ಕಂಥ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ ಅಂದ್ರೆ, ನನಗೆ NLM ಅಂದ್ರೆ ಎಲ್ಲಿ ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳ್ಬೇಕು, ಏನೋ ಅದ್ರ ಬಗ್ಗೆ ಗೊತ್ತಿಲ್ದನ. 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಒಂದು 7-8 ಸ್ಟೆಪ್ ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DDA ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್ಡು, ಹಂಗೆ 7 ಸ್ಟೆಪ್ಗಳಲ್ಲಿ ಆ NLM ಯೋಜನೆಯನ್ನು ಒಂದು ಇದು ಏನು ಅಂತೀವಿ ನಾವು, ಒಂದು NLM ಯೋಜನೆದ್ದು ಒಂದು 7 ಸ್ಟೆಪ್ ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ನಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನು ಮಾಡ್ಬೇಕು ನಾನು, 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನಮಗೆ ಚಾಲೆಂಜ್ ಆಯ್ತು ಅವತ್ತಿನ ದಿವಸ. ಅಲ್ಲೇ ಊರು ಹತ್ತಿರ 4 acres ನಾವು, 4 acres ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್ ಅಂದ್ರೆ ಒಂದು 2.5 inch ನೀರಿನ ಬೋರ್ವೆಲ್ ಕೂಡ ಐತಿ. ಅದ ಅಲ್ಲೇ ಶಡ್ ನಿರ್ಮಾಣ ಮಾಡಬೇಕು, ಏನ್ ಮೊದಲಿತ್ತ ಶಡ್ಡಿನ ಮೊದಲು ಇನ್ನೂ ಒಂದು ಶಡ್ ಮಾಡಬೇಕು ಅದನ್ನೇ ಅಂತೇನೆ ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸುತ್ತ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೊಬ್ಬನ್ನ ಕಟ್ ಮಾಡೋವನ್ನ ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300-200 ಅಳತೆಯಲ್ಲಿ ಒಂದು ಶೆಡ್ ಅನ್ನ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೋಟೀನ್ ಶೆಡ್ ಇರ್ಬೋದು ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ, ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡಬೇಕು ಶೆಡ್ಡು, ಅದು 34 ಸೈಜ್ ನಲ್ಲಿ ಇರತಕ್ಕಂಥ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತೇಳಿ ಒಂದು ಮಾಡ್ಬೇಕಾಗುತ್ತೆ ಅಂದ್ರೆ ಲೇಬರ್ಗಳಿಗೆ ಇರಲಿಕ್ಕೆ ಆ ಲೇಬರ್ ಶೆಡ್ ಅನ್ನು ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತ ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿರ 50 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನ್ ಮಾಡಕ್ ಸಾಧ್ಯ ಐತಿ, ನಾವು ಏನ್ ಮಾಡಿದ್ರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬಹುದು ಅನ್ನೋದಕ್ಕ ಒಂದು ಉದಾಹರಣೆ ಆಯ್ತು. ಅಂದ್ರೆ ಈ ಕೃಷಿ ಬರೇ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು.

ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತತಿ ಅದನ್ನೆಲ್ಲಾನು ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ ಕೋಳಿ ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು, ಮೇವು ಬೆಳಿಬೇಕು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ, ಅಂದ್ರೆ ಒಳಗೆ ಕೊಟ್ಟಿಗೆ ಮಾತ್ರ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನ ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ, ಏನು ನಾವು ಕಡ್ಲಿ ಹೊಟ್ಟಿವಿ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಬಾರಿ ಅಂದ್ರ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ಗೆ ಮೇವಿನ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸೆಮೇವನ್ನ 4 ಸಲ ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದ್ರದ ಏನು ತಿಂದದ್ದನ್ನ ಅದ ಅರಗಿಸ್ಕೊಳ್ಳಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು 2.5 ತಾಸ ಅವಧಿ ಬೇಕಾಗತಿ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂಡಿರ್ತಿ, ಅದಕ್ಕೆ ಪ್ರತಿ 2.5 ತಾಸಿಗೆ ಒಂದ್ಸತಿ ಫೀಡಿಂಗ್ ಮಾಡಬಹುದು. ಅಂದ್ರೆ ಹಸೆಮೇವನ್ನ ನಾವು ಹಸೆಮೇವ ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ, ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತೆ ಅದ್ರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ, ಈ ತರ ಗೋವಿನ ಜೋಳ ಇರ್ಬೋದು, ಇವೆಲ್ಲವನ್ನು ಸಮತೋಲನವಾಗಿ ಸಮೀಪವಾಗಿ ಕಟ್ ಮಾಡ್ಕೊಂಡು ಒಂದು ಬೆಳಿಗ್ಗೆ ಅವನ್ನೆಲ್ಲಾನು ಸೇರಿಸಿ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಪ್ರತಿ 2 ಸತಿ ಹಸಿಗೆ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರ ಮೇವು ಇದ್ದಾಗ ಗ್ರೇಸಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದ್ವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಟಾವಿರ್ತಾವ, ಹೆಸರು ಇರ್ಬೋದು, ಯಾವಾಗ ಕೂಲಾಕವ ಅಲ್ಲೆಲ್ಲ ಮೇಯಕ್ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ ಪ್ರವೃತ್ತಿ ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತಾವ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರೋ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೇವೆ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಸಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈವ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಂದ್ರೆ ಒಂದ್ ಎಮ್ಮೆ ಆಕಳ ಇದ್ರೆ ಅದು ಬೇರೆ, ಎಮ್ಮೆ ಆಕಳದ ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತೆ ಈ ಕುರಿ ಮತ್ತು ಆಡಿನ ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರೆ ಒಂದ್ ಕುರಿಗೆ ಏನಾರ ಆರಾಮ ಇಲ್ತೆ ಒಂದ್ 3 ದಿನ ಕಳೀತ ಅಂದ್ರೆ ಅದು ಯಾವುದೇ ರೋಗ ಇರ್ಬೋದು, 3 ದಿನ ಕಳೀತ ಅಂದ್ರೆ ಎಂತ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತವೆ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರೆ ಆಳುಗಳ ಮೇಲೆ ನಾವು ಆಳ ರೊಕ್ಕ ಕೊಟ್ಬೇಕಾದಷ್ಟು ಆಳು ಇಡ್ಬೋದು, ಹಾಗೆ ಮಾಡಿದ್ರ ಇದರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತ ನಾವೊಂದು 3 ಆಳು ತೊಗೊಂಬಂದಿಟ್ಟಿವಿ, ಒಂದ್ 4 ಆಳು ಕರ್ಕೊಂಡ್ಬಂದು ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೇವೆ, ಊಟ ಕೊಡ್ತೇವೆ, ಎಲ್ಲ ಮಾಡ್ತೇವೆ ಅಂದ್ರು ಕೂಡ ಅವರಿಗೆ ಅವರ ಎಫೆಕ್ಟ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರ. ಬಟ್ ಅದ್ ಹೆಂಗಾಗತ್ತಂದ್ರೆ ನಮ್ಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ರಿ ಸರ ನನಗೆ ನೀವು ಕೊಡ್ತಕ್ಕಂಥ ಪಗಾರ ಕಡಿಮೆ ಆಕತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವು ಒಮ್ಮೆ ಡಿಪೆಂಡ್ ಆಗಿರ್ತೀವಿ, ನಮ್ಮ ಅಷ್ಟೇ ಎಕ್ಸ್ಪೀರಿಯನ್ಸ್ ಹೇಳದನ್ನ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದು ಬಂದ ಹೊಂದ್ಕೋಬೇಕಾದ್ರೆ ಅದು ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗೆ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ

ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ, ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ, ಉಳ್ಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳ್ಮೆ ಹೆಂಗ್ ಮಾಡ್ಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, ಒಂದ್ ಎಕರೆಕ್ಕೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರ ಅಂದ್ರೆ ಕುರಿ ಒಂದಿನಕ್ಕೆ ಎಷ್ಟಲ ಆಹಾರ ಹಾಕ್ಬೇಕು, ಅದಕ್ಕೆ ಒಂದ್ ವರ್ಷಕ್ಕೆ ಎಷ್ಟಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವ್ ಬಾಯಿಲ್ಲದ ಮೂಕ ಪ್ರಾಣಿಗಳು, ಅವಕ್ಕೆ ನನಗೆ ಜ್ವರ ಬಂದವು, ನನ್ ಹೊಟ್ಟೆ ಉಸಾತತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡಿಡಿದು. ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆ ಎಲ್ಲಾರು ಗೊತ್ತಿರ್ತೈತಿ, ಅವ್ರು ಡಾಕ್ಟರ್ಗಿಂತ ಬಹಳ ಶಾಣಿರ್ತಾರು. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ ಒಂದ್ ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ ಒಂದ್ ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ, ಪ್ರತಿನಿತ್ಯ ಮೇವು ಹಾಕುವಾಗ ನಾವು ಒನ್ ಟೈಮ್ ಮೇವು ಹಾಕುವಾಗ ಅದು ಕುರ್ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ಬಂದು ಈಸಿಯಾಗಿ ತಿನ್ನತಾವು, ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದಾವ ಇಲ್ಲೋ, ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ್ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ ಹೋಗ್ಕೇನಂದ್ರವ ನಾವ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ ಹೋಗ್ಕೇನಂದ್ರೆ ಈಗ ನಮ್ ಕಡೆ ಇರುವಾಗೆಲ್ಲ ಹಂಗಾಗ್ತಾವ, ನಾವ್ ಇವತ್ ನಾವು ಹೋಗ್ಕೇನೆ ಅಂದ್ರೆ ನಾವು ತಗೋ ನಿನ್ ಪಗಾರ ಹೋಗ್ಬಿಡ್ಪ, ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವ್ ಎಲ್ಲಾರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದ್ ನಾಲ್ಕು ಸಲ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು ನಾಲ್ಕು ಸತಿ ವರ್ಷದಲ್ಲಿ ನಾಲ್ಕು ಸತಿ ಹಾಕ್ತೇವೆ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ ನಾಲ್ಕು ಸತಿ ಮಾಡ್ತೀವಿ. ಇಟಿ, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮೇಲೆ ಚಳಿಗಾಲದಾಗ ಒಂದು ಇರ್ತೈತಿ, ಆಮೇಲೆ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗೆ ಬಿಫೋರ್ ಆಗಿ ಹೇಳ್ತಾರೆ, ಇಂಥ ಈಗ ಇನ್ನೊಂದು 15-20 ದಿವಸ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂಟಂಗನ್ನ ಎದುರಿಸ್ಬೇಕು, ಈ ಬ್ಲೂಟಂಗ್ ಆ ಭಾಗದಲ್ಲಿ ಭಾಳ ಬರತೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲಿ ಕೂಡ ಸಿಗುದಿಲ್ಲ. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಅನಿಮಲ್ ಅದಾವ ನಮ್ ಕಡೆ ಅವನ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡ್ತೈತಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿಂದ ಏನಾರ ಆಗೈತಿ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ, ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲಾ ಕಡೆನು ಡಾಕ್ಟರ್ ಸಿಗುವುದಿಲ್ಲ. ಇದು ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ, ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರೋ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮ್ಗೆ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ ಲೀಸ್ಟ್ ಫಸ್ಟ್ ಏಡ್ ಮಾಡಕ್ಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರಾದ್ರೂ ಫಸ್ಟ್ ಏಡ್ ಮಾಡೋದಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮೇಲೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವ್ದಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮೇಲೆ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತೆ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ ಕಡೆ ಇರ್ಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗಾಕತ್ತೆ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರು ಮಂದಿ ಲೇಬರ್ ಕೆಲಸ ಮಾಡ್ತಾರ. ಆ ಮೂರು ಮಂದಿ ಲೇಬರು ಮತ್ ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದ್ 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗ್ಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ನಮ್ಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗಿತ್ತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ. 500 ಕುರಿಗೆ 10 ನಿಮಿಷದಾಗ ಒಂದ್ 2-3 ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗಿತ್ 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನ, ಅದಕ್ಕೆ ಖಾಲಿ ಟೈಮ್

ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗ ಎತ್ತುಗಳಿರ್ಬೋದು, ಎರಡು ಎತ್ತು ತಂದಿದೀವಿ, ಜವಾರಿ ಆಕಳ, ಜವಾರಿ ಬಾಯಿ ಆಕಳ ನೀವು ಅಂದ್ರ ಅದ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರ ಈಗ ನಾವ್ ಒಂದ್ ಮಾಡಿ ಖಾಲಿ ಕುಂತೀವಿ, ಆ ಖಾಲಿ ಕೊಟ್ಟಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರೂ ಮಾಡ್ಬೇಕು. ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತ ಹೈನುಗಾರಿಕೆಯನ್ನ ತೆರವಡಿದೀವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ಆಮೇಲೆ ಎರಡು ಹಳಿಕಾರಿ, ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವ್ಕುರ್ದ ಚಾಕರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮ್ಗ ಏನು ಅದರದ್ದು ಕೂಡ ಸಾಕಷ್ಟು ತಮ್ಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್. ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವ್ ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ ಮೂರು ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲಾರ ಮನ್ಯಾಗ ನವಣಿ ಅನ್ನ ಅಂತಿದ್ವಿ. ಸಾಕಷ್ಟು ಮಂದಿ ಮನ್ಯಾಗ ಮಜ್ಜಿಗೆ ಹಾಕೊಂಡು ನವಣಿ ಅನ್ನ ಅಂತ. ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸು ಆದವ್ರ ಆರೋಗ್ಯ ಹೆಂಗದಾರ ಅಂದ್ರೆ ನಮ್ಕಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ಆಯಸ್ಸು ಎಷ್ಟಾಗೈತೆ ಅಂದ್ರೆ 40-50-60 ಲಾಸ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನ ನಾವು ಹೇಳ್ತೀವಿ ಅವೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತ್ತೈತಿ. ಕಾರಣ ಎಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವಿ. ಅದಕ್ಕೆ ಇದನ್ನೆಲ್ಲಾನು ಮಾಡ್ಕೊಂಡು ನಾವು ಈಗೇನ ಜರ್ಸಿ ಆಕಳ ಹಾಕಿ ದಬಾಸಿ ಹಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮ್ಗ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ್. ಒಂದ್ ಹಾಕಿದ್ರು ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ್. ನಮ್ಗೆ ಹಾಲಿನಿಂದ ಏನೂ ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ ಗೋಮೂತ್ರ ಇರ್ಬೋದು. ಆಮ್ಯಾಗ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದಂತಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳ ಕರ ತಗೊಂಡಿದ್ದೆ, ಅದು ಇವತ್ತು ಕರು ಹಾಕೈತಿ. ಆ ಕರುನನ 40,000 ರೂಪಾಯಿ ಕೇಳತ್ತಾರೆ. ಇವತ್ತು ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ಸತಿ ಏನು ಪೀರಿಯಡ್ ಮಾಡ್ತೀವಿ, ಇಳಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಬೇಕೈತಿ. ಇಲ್ಲಿ ಕೆಲಸನೂ ಕಡಿಮೆ, ಹೆಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮ್ಯಾಗೆ ಏನು ಹಿಂಡೋದು ಆ ಥರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಕೊಡ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳುಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದ್ವಿ ನಾವು. ಮೊದಲೆಲ್ಲ ಒಂದು 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದು 50 ಕೋಳಿಗೆ ನಾವು ಬಂದಿದ್ದೀವಿ. ಒಂದು 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂಥ ತತ್ತಿಯನ್ನು ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿಂದ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ತು ನಮ್ಮ ಮಾರ್ಕೆಟ್ ಭಾಳ ಬೇಡಿಕೆ ಐತಿ. ಅದಕ್ಕೆ ಇವತ್ತಿನ ದಿವಸ ಅದ್ರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೆ ಇವತ್ತ ನಮ್ಮ ಮನ್ಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದ್ರೂ ಡಬ್ಬಿ ಈ ತರ ಇಟ್ಟೋಗಿರ್ತ. ಆ ತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರೆ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಇದಕ್ಕೆಲ್ಲದಕ್ಕೂ ಇದನ್ನೆಲ್ಲಾನು ಮಾಡ್ಬೋದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನು ಹೆಂಗ್ ನಡೆದತ್ತ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವ ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸಿಕೊಡುದಿಲ್ಲ ಅಷ್ಟು ಸರಳ. ಈಗ ನಾ ಹೇಳಿನಲ್ಲ, ಮೊದ್ಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ದೆ. ದಿನ 50-60 ತತ್ತಿ ಕೊಡ್ತಿದ್ವಿ. ಏನ್ ಮಾಡ್ಬೇಕು ನಾವು ಅಲ್ಲಿ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡತ್ರ, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಭಾಳ ತತ್ತಿ ನನ್ನ ಕಡೆ ಸಿಗ್ತಾವ್ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10 ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡು ಅಂತ ಕೇಳತ್ತರಿ. ಅವತ್ತು ನನಗೆ ಯಾಕೋ ಬೇಜಾರಂತ. ಜವಾರಿ ತತ್ತಿ 8 ರೂಪಾಯಿಗೆ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳತ್ತಾರಲ್ಲ ಅಂತ ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು
ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತಿ, ಮತ್ತ ತತ್ತಿ ಕೂಡ ಒಂದ್ ಐದ

0: ಇದರಿಂದ 6 ತಿಂಗಳು ಅವ್ರು ತತ್ತಿನ ಹಾಕೋದ್ರು ಬಾಳೆ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನ ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ ನಿಂದ ಮರಿ ಮಾಡ್ಸಕತ್ತೆ ನಾನು ಸಂದರ್ಭ. ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲಿ, ನಮ್ಮ ಬೆಳೆದದ್ ಏನೇ ಇರ್ಲಿ, ಅವ ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿರ್ಲಿ, ಕಾಯಿಪಲ್ಯ ಇರ್ಲಿ, ಅಥವಾ ಇಂತಹ ಏನು ಈಗ ನಾವು ಕೋಳಿ ತತ್ತಿರ್ಬಹುದು ಅಥವಾ ಏನೇ ಇರ್ಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರ್ಬೇಕು ಮಾರ್ಕೆಟ್ ಹೆಂಗ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನ ಏನ್ ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ, ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡೆದುಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರಲಿ ಅಥವಾ ಏನೋ ನಾವು ಬೆಳೀತಿರ್ಕಂತ ಅದು ಏನೇ ಇರಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರ, ಇಲ್ಲಿ ಕುತ್ಕೊಂಡು ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದೆ ಅಂದ್ರ, ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲ ಮಾರಿದ್ರೆ ನಾವು ಬೆಳೆದಿರ್ತಕ್ಕಂಥ ಎಲ್ಲಾ ಮಾಲು ಹೋದ್ ಮಾರಿದ್ರು ಕೂಡ ನಮ್ ಸಾಲ ಹರಿಯುದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರೆ ನಮಗೆ ಇವತ್ತ ಎಲ್ಲರೂ ಹೆಂಗಾಗಿಬಿಟ್ಟೆವು ಅಂದ್ರೆ, ರೈತರ ನನ್ನ ಬಾಜು ಹೊಲದವನ್ ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಅಂತ. ಅದಕ್ಕೆ ದಯಮಾಡಿ ರೈತರಲ್ಲಿ ಏನಂತ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ, ಮಣ್ಣನ್ನ ಬಹಳ ಕಲುಷಿತ ಮಾಡಕ್ಕೆ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ತು ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ವಿನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವು. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನ ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಗತ್ತಿ, ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, ಡಿ ಎ ಪಿ ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂದು, ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಇಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗೆ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ, ಅದರ ಒಳಗಡೆ ಕೋಟ್ಯಾನು ಕೋಟಿ ಜೀವಾಣು ರಾಶಿಗಳು ಇರ್ತವೆ, ಅವನ್ನೆಲ್ಲರೂ ನಾವು ಇವತ್ತು ಸಾಯ್ಬಿಡಾತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ, ಗೊಬ್ಬರ ಬಳಕೆ ಮಾಡ್ರಿ ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದು ಆಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ, ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋಗಿ ನಮ್ಮ ಹೊಲಗಡೆಗೆ ಹಾಕೋಬಹುದು, ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ ಇವುಗಳಿಗೆ ನಾವು ಹಾಕೋಬಹುದು.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮವನ್ನ ಕೇಳಿದ್ರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮೂರು ಮಿದುಳುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಿಮ್ಮೊಳಗಿನ ಮೂರು ಮೆದುಳುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ವಿಷಯವನ್ನು ಓದಿದ ಮೇಲೆ ಮೆದುಳಿದೆಯೇ ಎಂಬ ಅನುಮಾನ ಮೂಡಿದರೆ ಆಶ್ಚರ್ಯವಿಲ್ಲ, ಏಕೆಂದರೆ ನಮಗಿರುವುದು ಒಂದೇ ಮೆದುಳು, ಒಂದೇ ಹೃದಯ ಮತ್ತು ಒಂದೇ ಉದರ ಎನ್ನುವುದು ಸಾರ್ವತ್ರಿಕ ತಿಳುವಳಿಕೆ. 30 ವರ್ಷಗಳ ಹಿಂದೆ ಅಂದರೆ ಹೃದಯದೊಳಗಿನ ನರಕೋಶಗಳು ಎಂಬ ಶೀರ್ಷಿಕೆಯ ಲೇಖನವೊಂದು 1990 ಸಂಚಿಕೆಯಲ್ಲಿ ಪ್ರಕಟವಾಗಿತ್ತು. ಈ ಲೇಖನದ ವಿಸ್ತೃತ ವಿವರಣೆಯ ಪುಸ್ತಕವು ನಂತರ ಪ್ರಕಟವಾಯಿತು. ಈ ಪ್ರಕಟಣೆಯಲ್ಲಿ ಡಾಕ್ಟರ್ ಹರ್ಮನ್, ಹೃದಯವು ಸಂವೇದನಾಶೀಲ ಹಾಗೂ ಸುರಕ್ಷಿತ ವಿಮರ್ಶನಾ ಸಾಮರ್ಥ್ಯ ಹೊಂದಿರುವ ಜ್ಞಾನಾಂಗ ಎಂದು ಪ್ರತಿಪಾದಿಸಿದ. ಹಾಗಾಗಿ ಇದನ್ನು ಹೃದಯದ ಮೆದುಳು ಎಂದು ಪರಿಗಣಿಸಿ ಹೃದಯದ ಅಂಗವಿನ್ಯಾಸ, ಕಾರ್ಯಚಟುವಟಿಕೆ ಹಾಗೂ ಜೀವನ ಶೈಲಿಯ ಶ್ರುತಿ ಲಯಗಳ ಹೊಂದಾಣಿಕೆಯಿಂದ ಸುಶ್ರಾವ ಸಂಗೀತ ಹೊರಡಿಸಬಲ್ಲ ಸಾಮರ್ಥ್ಯವಿರುವ ಅದ್ಭುತ ಅಂಗ ಎನ್ನಬಹುದು. ಕೇವಲ ಮುಷ್ಟಿಯ ಗಾತ್ರದ 350 ಗ್ರಾಂನಿಂದ 400 ಗ್ರಾಂ ತೂಕಬಲ್ಲದ ಈ ಪುಟ್ಟ ಅಂಗ ತನ್ನ ನಿರಂತರ ಸ್ಪಂದನೆಯಿಂದ ಶಕ್ತಿಯನ್ನು ಒದಗಿಸುವ ಜೀರ್ಣಾಂಗ ಮತ್ತು ತಾರ್ಕಿಕ ನಿಯಮಗಳನ್ನು ತೆಗೆದುಕೊಳ್ಳುವ ಮೆದುಳಿನೊಂದಿಗೆ ಇಡೀ ದೇಹದ ಸುಸ್ಥಿರತೆ ಮತ್ತು ಆರೋಗ್ಯ ಕಾಪಾಡಬಲ್ಲ ನಮ್ಮೊಳಗಿನ ಮೊದಲ ಮೆದುಳು ಎಂದು ವಿವರಿಸಿದ್ದಾರೆ. ಹೃದಯವು ಸೂಕ್ಷ್ಮ ಸಂವೇದಿ, ವಿವೇಚನೆ, ಸ್ಥೈರ್ಯ ಮತ್ತು ಭಾವನೆಗಳ ಮಹಾಪೂರ ಅರಿಸುವ ಆಕಾರ ಎಂದು ಪರಿಗಣಿಸಿದ. ಹೃದಯವು ನರಚೋದಕ ಗ್ರಂಥಿಯಂತೆಯೂ ಕಾರ್ಯನಿರ್ವಹಿಸುವುದು ಮತ್ತೊಂದು ವಿಶೇಷ. ಇದು ಇಂಡ್ರಿಯಲ್ ನೈಟ್ರಿಯೋಟ್ರಿಕ್ ಫ್ರ್ಯಾಕ್ಟರ್ ಸ್ರವಿಸುವುದು. ಈ ಪ್ರಚೋದಕ ರಕ್ತನಾಳ, ಮೂತ್ರಪಿಂಡ, ಅಡ್ರಿನಲ್ ಗ್ರಂಥಿ ಹಾಗೂ ಮೆದುಳಿನ ಕಾರ್ಯಗಳನ್ನು ಹತೋಟಿ ಇಡಲು ಸಹಾಯಕ. ಈ ಪ್ರಚೋದಕ ಸ್ರವಿಕೆ ಮತ್ತು ಕಾರ್ಯಕ್ಕೆ ಪ್ರೇರಣೆ ನೀಡುವ ಚೋದಕ ಕೂಡ ಹೃದಯದಲ್ಲಿ ಉತ್ಪತ್ತಿಯಾಗುವುದು. ಒಟ್ಟಾರೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುವುದು ಜೀರ್ಣಾಂಗ ಅಥವಾ ಉದರ ತಾರ್ಕಿಕ ಸಂವೇದಕ ಮೆದುಳು ಮತ್ತು ಕ್ರಿಯಾಶೀಲ ಹೃದಯಗಳ ನಡುವಿನ ತ್ರಿಕೋನೀಯ ಸಂಬಂಧ, ಆಹಾರ ಆಚಾರ ವಿಚಾರಗಳ ತ್ರಿವೇಣಿ ಸಂಗಮ ಎನ್ನಬಹುದಾಗಿದೆ. ದೇಹವೊಂದು ದೇಶದಂತೆ ಎಂದು ಪರಿಗಣಿಸಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಉದರ ಅಥವಾ ಶಾಸಕಾಂಗ, ಹೃದಯ ರಾಜ್ಯಾಡಳಿತ, ಮೆದುಳು ಕೇಂದ್ರಾಡಳಿತ, ಈ ಮೂರು ಅಂಗಗಳ ವ್ಯವಸ್ಥೆಯಲ್ಲಿ ಸಾಮರಸ್ಯವಿದ್ದರೆ ಅದು ಸುಸ್ಥಿರತೆಯ ಸಂಕೇತ. ಇಲ್ಲಿ ಯಾವುದೇ ಅಂಗ ಮತ್ತೊಂದು ಅಂಗದ ಮೇಲೆ ಒತ್ತಡ ಹೇರಿ ಪ್ರಭಾವ ತೋರಿದರೆ ಆಯಾ ಅಂಗಗಳ ಚೌಕಟ್ಟಿನ ಜವಾಬ್ದಾರಿ ಪಲ್ಲಟಗೊಂಡು ಅನಾರೋಗ್ಯ ಅಥವಾ ಅಸ್ಥಿರತೆ ತಲೆದೋರಬಹುದು. ಇದರಿಂದ ಇಂದಿನ ಜೀವನ ಶೈಲಿ ಹಾಗೂ ರಾಜಕಾರಣಿಗಳ ನಡುವಿನ ಒದ್ದಾಟ ಗುದ್ದಾಟಗಳು ಹೇಗೆ ದೇಹದ ಆರೋಗ್ಯ ಮತ್ತು ದೇಹದ ಅಸ್ಥಿರತೆಯು ಕೂಡ ಆಡಳಿತಕ್ಕೆ ದೇಶದ ಅಸ್ಥಿರತೆಯ ಆಡಳಿತಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂಬುದು ಗಮನಾರ್ಹ ವಿಷಯವಾಗಿದೆ. ಮೊದಲ ಮೆದುಳಾದ ಹೃದಯ ಒಂದು ಸಮರ್ಥನ ನೈಚಿಕ ವಿಶೇಷ ಸ್ನಾಯುಗಳಿಂದಾದ ಪ್ರಕೃತಿಯ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆಯಾಗಬಲ್ಲದು. ಹುಟ್ಟಿನಿಂದ ಮರಣದವರೆಗೆ ಅಲ್ಲದೆ ನಿರಂತರವೂ ಕೆಲವು ಗಂಟೆಗಳು ಮಿಡಿಯಬಲ್ಲ ಸಾಮರ್ಥ್ಯವಿರುವ ಹೃದಯ ಮತ್ತೊಬ್ಬರಿಗೆ ಜೀವದಾನವನ್ನು ನೀಡಬಲ್ಲದು. ಪರಿಸರದ ಸನ್ನಿವೇಶಗಳಿಗೆ ಅನುಗುಣವಾಗಿ ದೈಹಿಕ ಶ್ರಮ, ಲಿಂಗ, ವಯಸ್ಸು, ತೂಕ, ಉಷ್ಣತೆ, ಅಯಾನುಗಳ ಸಾಂದ್ರತೆ, ಪ್ರಚೋದಕಗಳ ಮೂಲಕ ಮಿಡಿತದಲ್ಲಿ ವ್ಯತ್ಯಯಗಳನ್ನು ಮಾಡಿ ಜೀವನ ನಡೆಸಬಲ್ಲ ಕೀಲಿ ಕೈ ತನ್ನಲ್ಲಿರಿಸಿಕೊಂಡಿರುವುದು. ಇಂತಹ ಹೃದಯಕ್ಕೆ ಉದರ ಮತ್ತು ಮೆದುಳು ಸಹಕಾರ ನೀಡಿದರೆ ಎರಡು ಪ್ರಮುಖ ಕಾರಣಗಳಿಗೆ ಹೃದಯದ ಕಾರ್ಯ ಏರುಪೇರಾಗಿ ಮಾರಣಾಂತಿಕವಾಗಿ ಪರಿಣಮಿಸಬಹುದು.

0: ಬರಬಹುದು. ಅವೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ. ಹೃದಯ ಸ್ತಂಭನ ಬಡಿತಕ್ಕೆ ಶ್ರುತಿಯಾಗುವ ವಿದ್ಯುತ್ ಸಂವಹನ ಕಾರಣವಾದರೆ ಹೃದಯಾಘಾತಕ್ಕೆ ರಕ್ತನಾಳಗಳಲ್ಲಾಗುವ ಅಡಚಣೆಗಳು ಅಪಾಯ ಸೂಚಕವಾಗಬಹುದು. ಹೃದಯದ ಸ್ನಾಯುಗಳಿಗೆ ರಕ್ತ ಸರಬರಾಜು ಮಾಡುವ ರಕ್ತನಾಳ ಜಾಲವೇ ಕರೋನರಿ ಧಮನಿ. ಈ ಧಮನಿಗಳ ನಾಳದಲ್ಲಿ ಯಾವುದೇ ಅಡಚಣೆಯಾದರೆ ರಕ್ತ ಸರಬರಾಜು ವ್ಯಕ್ತಯಗೊಂಡು ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶಗಳ ಕೊರತೆಯಿಂದ ಹೃದಯದ ಕಾರ್ಯ ಸ್ಥಗಿತಗೊಳ್ಳಬಹುದು. ಇದೇ ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಆಡು ಮಾತಿನಲ್ಲಿ ಹಾರ್ಟ್ ಅಟ್ಯಾಕ್ ಎಂದು ಕರೆಯಬಹುದು. ಇಂತಹ ಪರಿಸ್ಥಿತಿಗೆ ಉದರ ಮತ್ತು ಹೃದಯಗಳ ನಡುವೆ ಸಾಮರಸ್ಯದ ಕೊರತೆ ಕಾರಣವಾಗಬಹುದು. ವಿಶೇಷವಾಗಿ ಕಡಿಮೆ ಸಾಂದ್ರತೆಯುಳ್ಳ ಲಿಪೋಪ್ರೋಟೀನ್, ಕೊಬ್ಬಿನ ಬಳಕೆ, ಕೊಲೆಸ್ಟ್ರಾಲ್ ಸಂಗ್ರಹಣೆ, ಇದರೊಂದಿಗೆ ರಕ್ತ ಹೆಪ್ಪುಗಟ್ಟುವಿಕೆ, ದುರಭ್ಯಾಸಗಳಾದ ಸೇವನೆಯಿಂದ ಇವು ಪೂರಕವಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಜಾಗತಿಕ ಮಟ್ಟದಲ್ಲಿ ಹಲವಾರು ವೈದ್ಯರ ಪದ್ಧತಿಗಳು ರೂಢಿಯಲ್ಲಿವೆ. ಈ ವೈವಿಧ್ಯತೆಯಲ್ಲಿ ಶರೀರ ಧರ್ಮ ಮತ್ತು ಮಾನಸಿಕ ಸಮತೋಲನವೇ ಆರೋಗ್ಯ ಎನ್ನುವುದು ಸಾಮಾನ್ಯ ವಿಶ್ಲೇಷಣೆ. ಹಾಗಾಗಿ ಆಹಾರ ಸಂಭ್ರಮ ವಸ್ತು ರೋಗಸ್ತು ಆಹಾರಂ, ಅಂದರೆ ಆಹಾರದಲ್ಲಿ ದೇಹ ಆರೋಗ್ಯದಿಂದಲೇ ಆರೋಗ್ಯ. ನಾಡಿ ವೈದ್ಯ ಪದ್ಧತಿ ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿದೆ. ಆಯುರ್ವೇದದಲ್ಲಿ ನಾಡಿ ಪರೀಕ್ಷೆ, ತ್ರಿದೋಷಿ ಅಂದರೆ ವಾತ ಪಿತ್ತ ಕಫ, ಜೈವಿಕ ಕ್ರಿಯೆ, ಮಾನಸಿಕ ಸ್ಥಿತಿಗಳನ್ನು ಅರಿಯುವ ಸಾಧನವಾಗಿದೆ. ನಾಡಿ ಪರೀಕ್ಷೆಯ ವಿಸ್ತೃತ ವಿವರಣೆ ಸಾರಾಂಗಧರ ಸಹಿತ ಯೋಗ ರತ್ನಕರ ಇವುಗಳನ್ನು ಒಳಗೊಂಡಿದೆ. ಸ್ವಯಂ ವಿದ್ಯುತ್ ಸಂಕೀರ್ಣ ವ್ಯವಸ್ಥೆ, ಗತಿಚಾಲಕ ಸಂವಹನ ಜಾಲ, ಈ ವ್ಯವಸ್ಥೆಯು ಏರುಪೇರು ಹೃದಯ ಸ್ತಂಭನಕ್ಕೆ ದಾರಿ ಮಾಡಿಕೊಡುವುದರಿಂದ ಈ ದಿಸೆಯಲ್ಲಿ ಮಹತ್ತರ ಬೆಳವಣಿಗೆಯಾಗಿದ್ದು ಕೃತಕ ಗತಿಚಾಲಕ ಅಳವಡಿಸಿ ಪುನರ್ಜನ್ಮ ನೀಡುವ ಸುಲಭೋಪಾಯಗಳು ಇಂದು ಲಭ್ಯವಿವೆ. ಮೊದಲ ಬಾಹ್ಯ ಅಳವಡಿಕೆಗಳಾಗಿದ್ದ ಗತಿಚಾಲಕಗಳಲ್ಲಿ ಬಳಸಿದ ಬ್ಯಾಟರಿಗಳನ್ನು ಆಗಿಂದಾಗಲೇ ಬದಲಿಸಬೇಕಾಗುತ್ತಿತ್ತು. ಆನಂತರ ದೀರ್ಘಾವಧಿ ಕಾರ್ಯನಿರ್ವಹಿಸುವ ಪ್ರೋಟೀನ್ ಗತಿಚಾಲಕ ಎದೆಯ ಭಾಗದೊಳಗೆ ಒದಗಿಸುವ ತಂತ್ರಜ್ಞಾನ ಬಳಕೆಯಾಯಿತು. ಇಂದು ಅತ್ಯಂತ ಸಣ್ಣ ಗಾತ್ರದ ಲಿಥಿಯಂ ಅಯಾನ್ ಗತಿಚಾಲಕ ಸ್ವಯಂ ಪೂರಣದಿಂದ ಶಾಶ್ವತವಾಗಿ ಕಾರ್ಯನಿರ್ವಹಿಸುವತ್ತ ವೈದ್ಯರ ಗಮನ ಸೆಳೆದಿದೆ. ಇಂತಹ ತಂತ್ರಜ್ಞಾನ ಪರಿಚಯಿಸಿದ ಮೂರು ಸಂಶೋಧಕರಿಗೆ 1919 ರಸಾಯನ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ಅವು ಮೊದಲು ಬಳಕೆಯಾಗಿದ್ದ ಪಾದರಸ ಸತುವಿನ ಬ್ಯಾಟರಿಗಿಂತ ಮರುಭರಣ ಸಾಮರ್ಥ್ಯ ಹಾಗೂ ಅತಿ ಅಗುರವಾಗುವುದಲ್ಲದೆ ಸೋಲಾರ್ ಮತ್ತು ಮಾರುತ ಶಕ್ತಿಯನ್ನು ಬಳಸಿ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬಿಡಿ, ಹುಚ್ಚಪ್ಪಗಳಿರ. ಕಣ್ಣು, ಕೈ, ಕಾಲು, ಕಿವಿ, ನಾಲ್ಕು ಇರಲು ಮಣ್ಣು ಮುಕ್ಕಿ ಹುಚ್ಚರಾಗುವವರೇ ಎಂಬ ಎಚ್ಚರಿಕೆ ಗಂಟೆಯನ್ನು ಸಂಗೀತ ಶಾಸ್ತ್ರಜ್ಞರು ಪರಂಪರೆಯ ಪುರಂದರ ದಾಸರು ಸಾರಿದ್ದಾರೆ. ತಂತ್ರಜ್ಞಾನದ ಕೈಗೊಂಬೆಗಳಾಗಿ ಪ್ರತಿದಿನ ವರದಾನದ ಮೂರು ಮಿದುಳುಗಳನ್ನು ಮನಸ್ಸು ಇಚ್ಛೆ ಬಳಸುತ್ತಿರುವ ಮತಿವಂತ ಬಿರುದಕ್ಕಿಂತ ಹೋಮ ಸ್ಟೀಫಿನ್ ಮತಿಗೆಟ್ಟು ಕಾರ್ಯಾಚರಣೆಗಳಿಂದ ಫೋಮೋಸೆಫಿಯನ್ ಆಗುತ್ತಿರುವ ಆಧುನಿಕ ಮಾನವ ಎತ್ತ ಸಾಗುತ್ತಿದ್ದಾನೆ ಎಂಬ ಚಿಂತನೆ ಇಂದಿನ ಅಗತ್ಯವಾಗಿದೆ. ಮೂರು ಮೆದುಳುಗಳ ಭಾಷೆ ಅರ್ಥೈಸಿ ಜೀವನ ಹಸನವಾಗುವಂತೆ ಕೈಜೋಡಿಸಿ ಮಾನವ ಜನ್ಮ ಸಾರ್ಥಕವಾಗಿಸಿ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮೂರು ಮೆದುಳುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮೂರು ಮಿದುಳುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ.

ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900003

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಂದು ಕಿಡಿ ಸಾಕು, ವರ್ಷಗಳ ಕಾಲ ಕಂಡ ಕನಸು ನನಸು ಮಾಡುವಂತೆ ಕಟ್ಟಿದ ಮನೆಯ ಸುಟ್ಟು ಕೆಡವಲು ಒಂದೇ ಒಂದು ಮಾತು ಸಾಕು. ಬೆಸೆದು ಹಸಿದ ಬದುಕ ಬಾಂಧವ್ಯವ ಮುರಿಯಲು, ಜೀವಮಾನವಿಡೀ ಉಳಿಯುವ ನೋವನ್ನು ಹುಟ್ಟಿಸಲು, ಹೌದು ಒಂದೇ ಒಂದು ಕ್ಷಣದ ಆ ವೇಗ ಸಾಕು. ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಲು, ಇನ್ನತ್ತೆಲ್ಲ ಕೊಂಡೊಯ್ಯಲು ಈ ಆವೇಗ ಆವೇಶದ ಇಂದಿನ ಶಕ್ತಿಯೇ ಕೋಪ. ಈ ಕೋಪ ಎನ್ನುವುದು ಮನುಷ್ಯನ ಶತ್ರುವಲ್ಲ, ಅದು ಒಂದು ಭಾವನೆ. ಆದರೆ ಭಾವನೆಗೆ ನಾವು ಗುಲಾಮರಾದಾಗ ಅದುವೇ ನಮ್ಮ ಶತ್ರುವಾಗಿ ಪರಿಣಮಿಸುತ್ತದೆ. ಅದಕ್ಕಾಗಿಯೇ ಜಗತ್ತಿನ ಎಲ್ಲ ಧರ್ಮಗಳು, ಸಂಸ್ಕೃತಿಗಳು ಮತ್ತು ತತ್ವಜ್ಞಾನಿಗಳು ಹೇಳಿದ್ದು, ಒಂದೇ ಕೋಪವನ್ನು ಗೆಲ್ಲು, ಇಲ್ಲವಾದಲ್ಲಿ ಅದು ನಿನ್ನನ್ನೇ ಕೊಲ್ಲುತ್ತದೆ. ಇಂದು ನಾವು ತಂತ್ರಜ್ಞಾನದ ಹಾದಿಯಲ್ಲಿ ಸಾಗಿ ಕೃತಕ ಬುದ್ಧಿಮತ್ತೆಯ ಕರಮನೆತ್ತಿನೊಳಗೆ ಸಿಲುಕಿದ್ದೇವೆ, ಆಗಸವನ್ನು ಮುಟ್ಟಿದ್ದೇವೆ. ಆದರೆ ನಮ್ಮದೇ ಮನಸ್ಸಿನ ಕೋಪವನ್ನು ನಿಯಂತ್ರಿಸುವ ಕಲೆಯನ್ನು ಮಾತ್ರ ಇನ್ನೂ ಸಂಪೂರ್ಣವಾಗಿ ಕಲಿತಿಲ್ಲ. ಪರಿಣಾಮವಾಗಿ ಮನೆಯಲ್ಲಿ, ಕಚೇರಿಯಲ್ಲಿ, ರಸ್ತೆಯಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಹೀಗೆ ಎಲ್ಲೆಂದರಲ್ಲಿ ನಮ್ಮ ಮಾತು ವರ್ತನೆಗಳಲ್ಲಿ ಕೋಪದ ಜ್ವಾಲೆ ಸಿಡಿಯುವುದು ಸಾಮಾನ್ಯವಾಗಿದೆ. ಯಾರಿಗೆ ಆಗಲಿ, ಸಾಮಾನ್ಯವಾಗಿ ಕೋಪವು ಕಾರಣವಿಲ್ಲದೆ ಬರುವುದಿಲ್ಲ. ಅದರ ಹಿಂದೆ ಗಾಯಗೊಂಡ ಸ್ವಯಂ ಅಹಂ, ಕಳಚಿದ ನಿರೀಕ್ಷೆ, ನಿರಾಕರಣೆಯ ನೋವು ಅಥವಾ ಅಸಹಾಯಕತೆಯ ಭಾವನೆಯು ಇದ್ದೇ ಇರುತ್ತದೆ. ಒಬ್ಬ ವಿದ್ಯಾರ್ಥಿಯು ಕಡಿಮೆ ಅಂಕಗಳು ಬಂದಾಗ ಕೋಪಗೊಳ್ಳುತ್ತಾನೆ. ಪೋಷಕರು ಮಕ್ಕಳು ತಮ್ಮ ಮಾತುಗಳನ್ನು ಕೇಳದಿದ್ದಾಗ ಸಿಡಿಮಿಡಿಗೊಳ್ಳುತ್ತಾರೆ. ಉದ್ಯೋಗಿಯು ತನ್ನ ಪರಿಶ್ರಮಕ್ಕೆ ತಕ್ಕ ಮೌಲ್ಯವು ಸಿಗದಿದ್ದಾಗ ಸಿಟ್ಟಾಗುತ್ತಾನೆ. ರಾಜಕಾರಣಿಯು ಟೀಕೆಗಳನ್ನು ಸಹಿಸಲಾಗದೆ ಹೋದಾಗ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾನೆ. ಹೀಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಕೋಪವು ಹೊರಗಿನ ಘಟನೆಗೆ ಪ್ರತಿಕ್ರಿಯೆಯಾಗಿರದೆ ಅದು ನಮ್ಮೊಳಗಿನ ಅಪೂರ್ಣ ನಿರೀಕ್ಷೆಗಳ ಪ್ರತಿಧ್ವನಿಯಾಗಿರುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಅದೆಷ್ಟು ಕುಟುಂಬಗಳು ಒಂದು ಕ್ಷಣದ ಕೋಪದ ಕಾರಣಕ್ಕೆ ಹೊಡೆದು ಹೋಗಿವೆ, ಅದೆಷ್ಟು ಸ್ನೇಹಗಳು ಒಂದೇ ಒಂದು ಮಾತಿನ ಕಾರಣದಿಂದ ಮುರಿದು ಹೋಗಿವೆ, ಅದೆಷ್ಟು ಪ್ರತಿಭಾವಂತರು ತಮ್ಮ ಆವೇಗದ ಕಾರಣದಿಂದ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ. ಈ ಕೋಪದ ಕ್ಷಣದಲ್ಲಿ ವ್ಯಕ್ತಿ ಮಾತನಾಡುವುದಿಲ್ಲ, ಬದಲಾಗಿ ಕೋಪವೇ ಮಾತನಾಡುತ್ತದೆ. ರಸ್ತೆಯಲ್ಲಿ ಸಣ್ಣ ಅಪಘಾತವಾದಾಗ ಉಂಟಾಗುವ ಜಗಳಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಅನಗತ್ಯ ವಾದಗಳು, ಕುಟುಂಬಗಳಲ್ಲಿ ಕೇಳಿಬರುವ ಕಟುವಾದ ಮಾತುಗಳು, ಇವೆಲ್ಲವೂ ಒಂದೇ ಸತ್ಯವನ್ನು ನೆನಪಿಸುತ್ತವೆ. ಕೋಪಕ್ಕೆ ದೂರದೃಷ್ಟಿ ಇರುವುದಿಲ್ಲ, ಅದು ಮೊದಲು ವ್ಯಕ್ತಿಯ ವಿವೇಕವನ್ನು ಸುಡುತ್ತದೆ, ನಂತರ ಸಂಬಂಧಗಳನ್ನು ನಾಶ ಮಾಡುತ್ತದೆ. ನಮ್ಮ ಸಮಾಜದಲ್ಲಿಯೂ ಒಂದು ವಿಚಿತ್ರ ತಪ್ಪು ಕಲ್ಪನೆ ಇದೆ, ಅದು ಗಟ್ಟಿಯಾಗಿ ಕೂಗುವವನನ್ನು ಧೈರ್ಯಶಾಲಿಯೆಂದು, ಕೋಪದಿಂದ ವರ್ತಿಸುವವನನ್ನು ಪ್ರಭಾವಶಾಲಿಯೆಂದು ಭಾವಿಸುತ್ತದೆ. ಆದರೆ ನಿಜವಾದ ಶಕ್ತಿ ಇರುವುದು ತನ್ನ ಕೋಪವನ್ನು ಇತರರ ಮೇಲೆ ಸುರಿಸುವವನಲ್ಲಿ ಅಲ್ಲ, ತನ್ನ ಕೋಪವನ್ನು ಅರ್ಥ ಮಾಡಿಕೊಂಡು ನಿಯಂತ್ರಿಸುವವನಲ್ಲಿ ಮಾತ್ರ. ಸಿಂಹವು ತಾನು ಕಾಡಿನ ರಾಜನೆಂದು ಕಂಡ ಪ್ರಾಣಿಯನ್ನು ನೋಡಿ ಗರ್ಜಿಸುವುದಿಲ್ಲ. ಜೊತೆಗೆ ತನ್ನ ಶಕ್ತಿಯ ಹರಿವು ಇರುವುದರಿಂದ ಅದು ಅನಗತ್ಯವಾಗಿ ಆಕ್ರೋಶಗೊಳ್ಳುವುದೂ ಇಲ್ಲ. ಅಂತೆಯೇ ಆತ್ಮವಿಶ್ವಾಸವಿರುವ ವ್ಯಕ್ತಿಗೆ ತನ್ನ ಕೋಪವನ್ನು ಪ್ರದರ್ಶಿಸುವ ಅಗತ್ಯ ಕಡಿಮೆ ಇರುತ್ತದೆ.

ಹಾಗೆಂದು ಮನುಷ್ಯ ತನ್ನ ಕೋಪವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ, ಅದರ ಅಗತ್ಯವೂ ಇಲ್ಲ. ಅನ್ಯಾಯದ ವಿರುದ್ಧ ಧ್ವನಿಯೆತ್ತಲು, ಸಮಾಜದಲ್ಲಿ ಬದಲಾವಣೆ ತರಲು ಮತ್ತು ತಪ್ಪುಗಳನ್ನು ಪ್ರಶ್ನಿಸಲು ಕೋಪದ ಶಕ್ತಿಯೇ ಬೇಕಾಗುತ್ತದೆ. ಆದರೆ ಆ ಕೋಪವು ಬೆಂಕಿಯಂತೆ ಸುಡಬಾರದು, ಬೆಳಕಿನಂತೆ ದಾರಿ ತೋರಬೇಕು ಅಷ್ಟೇ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯ ತಪ್ಪಿನ ಬಗ್ಗೆ ಕೋಪಗೊಂಡಾಗ ಅವನನ್ನು ಅವಮಾನಿಸಿದರೆ ಅದು ವಿನಾಶಕಾರಿ. ಅದೇ ಕೋಪವನ್ನು ಮಾರ್ಗದರ್ಶನವಾಗಿ ಪರಿವರ್ತಿಸಿದರೆ ಅದು ಶಿಕ್ಷಣವಾಗುತ್ತದೆ. ಅಂತೆಯೇ ಒಬ್ಬ ನಾಗರಿಕನು ಭ್ರಷ್ಟಾಚಾರದ ವಿರುದ್ಧ ಕೋಪಗೊಂಡಾಗ ಹಿಂಸೆಗೆ ಇಳಿದರೆ ಅದು ಸಮಸ್ಯೆ ಎನಿಸುತ್ತದೆ. ಆದರೆ ಆ ಕೋಪವನ್ನು ಜಾಗೃತಿಯಾಗಿ ಪರಿವರ್ತಿಸಿದರೆ ಅದು ಸಾಮಾಜಿಕ ಪರಿವರ್ತನೆಯ ಶಕ್ತಿಯಾಗುತ್ತದೆ. ನಮ್ಮ ಬದುಕಿನಲ್ಲಿ ಕೋಪವನ್ನು ನಿಯಂತ್ರಿಸಲು ಪಂಚಸೂತ್ರಗಳು ಸಹಕಾರಿ. ಮೊದಲನೆಯದು, ಕೋಪ ಬಂದಾಗ ಉತ್ತರಿಸಲು ಹೋಗಬೇಡಿ. ಬಹುತೇಕ ಪಶ್ಚಾತ್ತಾಪಗಳಿಗೆ ತಕ್ಷಣದ ಪ್ರತಿಕ್ರಿಯೆಗಳೇ ಕಾರಣ. ಕೋಪದ ಕ್ಷಣದಲ್ಲಿ ವಹಿಸುವ ಮೌನಕ್ಕೆ ಯುದ್ಧವನ್ನೇ ತಡೆಯುವ ಶಕ್ತಿಯಿದೆ. ಎರಡನೆಯದು, ಉಸಿರಿನತ್ತ ಗಮನ ಕೊಡಿ. ದೀರ್ಘ ಉಸಿರಾಟವು ನಮ್ಮ ಮನಸ್ಸಿನ ಆವೇಗವನ್ನು ಕಡಿಮೆಗೊಳಿಸುತ್ತದೆ. ಕೆಲವೇ ಕ್ಷಣಗಳ ವಿರಾಮ ಅನೇಕ ತಪ್ಪುಗಳನ್ನು ತಡೆಯುತ್ತದೆ. ಮೂರನೆಯದು, ಗಮನಿಸಬೇಕಾಗಿರುವುದು ವ್ಯಕ್ತಿಯನ್ನು ಅಲ್ಲ, ಸಮಸ್ಯೆಯನ್ನು ಎಂಬುದು ನೆನಪಿರಲಿ. ಏಕೆಂದರೆ ವ್ಯಕ್ತಿಯ ಮೇಲೆ ದಾಳಿಯನ್ನು ಮಾಡಿದರೆ ಸಂಬಂಧವು ಹಳಸುತ್ತದೆ. ಬದಲಾಗಿ ಸಮಸ್ಯೆಯ ಬಗ್ಗೆ ಚರ್ಚಿಸಿದರೆ ಪರಿಹಾರವು ಸಿಗುತ್ತದೆ. ನಾಲ್ಕನೆಯದು, ದೃಷ್ಟಿಕೋನವನ್ನು ಬದಲಿಸಿ ನಮ್ಮ ಎದುರಿನಲ್ಲಿರುವ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಯೋಚಿಸಿದಾಗ ಅದೆಷ್ಟು ಸಲ ನಮ್ಮ ಕೋಪದ ತೀವ್ರತೆ ಬಹಳಷ್ಟು ಕಡಿಮೆಯಾಗುತ್ತದೆ. ಐದನೆಯದು, ಕ್ಷಮಿಸುವುದನ್ನು ಕಲಿಯಿರಿ. ಕ್ಷಮೆ ಎನ್ನುವುದು ನಮ್ಮ ಎದುರಿನಲ್ಲಿರುವ ವ್ಯಕ್ತಿಗೆ ನೀಡುವ ಉಡುಗೊರೆಯಲ್ಲ, ಬದಲಿಗೆ ಅದು ನಮ್ಮ ಮನಸ್ಸಿಗೆ ನಾವೇ ನೀಡುವ ಬಿಡುಗಡೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಮೂರು ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟ್ರದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ಧತೆಯಲ್ಲಿ

0: ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತ ಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು

ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ. ಕಲ್ಪಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ಧ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ಧ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ಧ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ಧ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ಧ 1-1 ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ಧ 5-1 ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಕುಮಾರಿ ಸಿಂಚನ ಅವರು ಹಾಡಿರುವ ಹಾಡುಗಳು ಪ್ರಸ

0: ಅವರು. ಧನ್ಯವಾದಗಳು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರ ಸಿಂಚನ ಅವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾರ್ಥನೆ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಕ್ತ ವ್ಯಸನ ಬದುಕುವ ಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಕುರಿತು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ ಎಲ್ರಿಗೆ ನಮಸ್ಕಾರ, ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆಯಲ್ಲಿ ಮದ್ಯಪಾನದ ಸಮಸ್ಯೆ ಅಥವಾ ಅಮಲು ಸೇವನೆಯ ಬಗ್ಗೆ ಸಮಸ್ಯೆ ಮತ್ತೆ ಅದಕ್ಕೆ ಪರಿಹಾರ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಲಭಿಸಿದೆ, ಸಂತೋಷ ಕೂಡ ಆಗ್ತದೆ. ಸ್ನೇಹಿತರೆ, ಹಿಂದೂ ಸಮಾಜದಲ್ಲಿ ಮದ್ಯಪಾನ ಸೇವನೆ ಒಂದು ಸಾಮಾನ್ಯ ವಿಚಾರವಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲು ಸಿಗುವುದಿಲ್ಲ. ಮದ್ಯಪಾನ ಅಥವಾ ಅಮಲು ಸೇವನೆ, ಸಾಮಾನ್ಯವಾಗಿ ಎಲ್ಲರೂ ಮದ್ಯಪಾನ ಅಥವಾ ಅಮಲು ಸೇವನೆ ಮಾಡ್ತಾರೆ. ಬೇರೆ ಬೇರೆ ರೀತಿ

ಎಲ್ಲಿ ಬೇರೆ ಬೇರೆ ವಿಚಾರದಲ್ಲಿ. ನಾನು ಇವತ್ತು ನಿಮ್ಮ ಮುಂದೆ ಮದ್ಯಪಾನದ ವಿಚಾರದಲ್ಲಿ ಅದು ಏನು ಸಮಸ್ಯೆ ಮಾಡ್ತದೆ, ಅದು ನಮಗೆ ಏನು ತೊಂದರೆ ಮಾಡ್ತದೆ ಮತ್ತೆ ಅದಕ್ಕೆ ಪರಿಹಾರ ಏನು, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತೇನೆ. ಈಗ ಮದ್ಯಪಾನದ ಸೇವನೆಯು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಸಿಗುತ್ತದೆ, ಮುಖ್ಯವಾಗಿ ಯುವಕರಲ್ಲಿ, ಯುವತಿಯರಲ್ಲೂ ಹಾಗೂ ಜನಸಾಮಾನ್ಯರಲ್ಲಿ ನಾವು ಮದ್ಯಪಾನ ಸೇವಿಸುವುದು ನಾವು ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಮದ್ಯಪಾನ ಹಲವಾರು ಕಾರಣಗಳಿಗೋಸ್ಕರ ಮಾಡ್ತಾರೆ. ಮದ್ಯಪಾನದ ಆರಂಭ ಅಥವಾ ಮದ್ಯಪಾನದ ಕುಡಿತ ಇದು ಆರಂಭವಾಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವರು ಮನೆಯಲ್ಲಿ ಮದ್ಯಪಾನ ಸೇವಿಸ್ತಾರೆ, ಕೆಲವರು ಸಭೆ ಸಮಾರಂಭಗಳಲ್ಲಿ, ಮತ್ತೆ ಕೆಲವರು ಕೆಲವು ಆಚರಣೆಗಳಲ್ಲಿ, ಹಾಗೂ ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಈ ಮದ್ಯಪಾನ ಸೇವಿಸುವುದನ್ನು ನಾವು ನೋಡ್ತೇವೆ. ಆರೋಗ್ಯದ ದೃಷ್ಟಿಯಿಂದಲೂ, ಹಾಗೂ ಕೆಲವರು ತಮ್ಮ ಮಾನಸಿಕ ತೊಳಲಾಟವನ್ನು ಸಂತೃಪ್ತಿಗೊಳಿಗೋಸ್ಕರ ಕುಡಿದು ಉಂಟು, ನಾವು ಅದನ್ನು ಗಮನಿಸುತ್ತೇವೆ. ಅಥವಾ ಅದರ ಅನುಭವ ಇಲ್ಲೂ ನಮಗೆ ಕಾಣಸಿಗಬಹುದು ಅಥವಾ ನಮಗಿರಬಹುದು. ಮದ್ಯಪಾನ ಕುಡಿತಕ್ಕೆ ಹೀಗೆ ಹಲವಾರು ಕಾರಣಗಳಿರಬಹುದು, ಆದರೆ ಅದರ ಪರಿಣಾಮದ ವೃತ್ತಿ ಹಿಡಿದ ಕೆಲವು ವ್ಯಕ್ತಿಗಳು ಅದರ ಮೇಲೆ ಅವಲಂಬನೆಯನ್ನು ಬೆಳೆಸಿಕೊಳ್ತಾರೆ. ನಮಗೆ ಅರಿಯುತ್ತದೆ ಆ ವ್ಯಕ್ತಿಯ ಮನಸ್ಸು ಈ ಮದ್ಯಪಾನದ ಚಿಂತನೆಯಲ್ಲಿ ತೊಡಗುತ್ತದೆ. ಮದ್ಯಪಾನದ ಅವಲಂಬನೆಯೊಂದಿಗೆ ಬೆಳೆಯುತ್ತಾ ಹೋಗುವ ಇನ್ನೊಂದು ವಿಚಾರ ಏನೆಂದರೆ, ದಿನ ಕಳೆದಂತೆ ಆ ವ್ಯಕ್ತಿಯ ಕುಡಿತದ ಗಾತ್ರವು ಹೆಚ್ಚುತ್ತಾ ಹೋಗಿ ಹೆಚ್ಚು ಪ್ರಮಾಣದಲ್ಲಿ ಅದನ್ನು ಕುಡಿಯುತ್ತಾರೆ. ಮುಂದೆ ಆ ವ್ಯಕ್ತಿ ತನಗೆ ಅರಿವಿಲ್ಲದೆ ಬಿಡಿಸಿಕೊಳ್ಳಲಾಗದ ಕುಡಿತದ ಮದ್ಯಪಾನದ ಸಮಸ್ಯೆಯ ಒಂದು ಸೆಳೆತಕ್ಕೆ ಅಥವಾ ಮಾನಸಿಕ ಸೆಳೆತಕ್ಕೆ ಬಲಿಯಾಗುತ್ತಾನೆ. ಆತನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಕುಡಿಯುತ್ತಾನೆ, ಮುಂದೆ ಅದೇ ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಅದೇ ಅಮಲು ರೋಗ ಅಥವಾ ಆಲ್ಕೋಹಾಲಿಸಂ ಎಂದು ಹೇಳ್ತೇವೆ. ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ ಅದನ್ನು ನಾವು ಅಬ್ಸೆಷನ್ ಎಂದು ಹೇಳ್ತೇವೆ, ಸೆಳೆತ ಹೂವು ಎಂದು ಹೇಳ್ತೇವೆ. ಈ ರೀತಿ ಮಾನಸಿಕ ಸೆಳೆತ ಬೀಳು ಅಬ್ಸೆಷನ್ ಯಾರಿಗೆ ಇದೆಯೋ ಆತನು ಒಂದು ಕಾಯಿಲೆಯನ್ನು ಕಾಯಿಲೆ ಹೆಸರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ನಮಗೆ ತಿಳಿಸಿದಂತೆ 1956 ಅಲ್ಕೋಹಾಲಿಸಂ ಅನ್ನು ಹೇಳುತ್ತಾರೆ. ಹಾಗಾದ್ರೆ ಈ ಮದ್ಯಪಾನ ರೋಗ ಅಥವಾ ಅಲ್ಕೋಹಾಲಿಸಂ, ಈ ಮದ್ಯಪಾನ ರೋಗಕ್ಕೆ ಏನು ಲಕ್ಷಣಗಳಿವೆ? ಮುಖ್ಯವಾಗಿ ನಾನೀಗ ಹೇಳಿದೆ, ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ, ಒತ್ತಡ ಇದೆ, ಅಬ್ಸೆಷನ್ ಇದೆ, ಆತನಿಗೆ ಒಂದು ಬಿಡಿಸಿಕೊಳ್ಳಲಾಗದ ಸಮಸ್ಯೆ ಉಂಟಾಗುತ್ತೆ, ಆತನು ಒಂದು ಕಾಯಿಲೆಯಿಂದ ಬಳಲುತ್ತಾನೆ ಎಂದು ಹೇಳುತ್ತ. ಕೇವಲ ಆತನು ಮಾನಸಿಕ ಕುಡಿತ ಸೆಳೆತದಿಂದ ಬಳಲು, ಆದರೆ ಇನ್ನೊಂದು ವಿಚಾರ ಕೂಡ ಆತನಲ್ಲಿ ಇದೆ. ದೊಡ್ಡ ಸಮಸ್ಯೆ ಏನೆಂದರೆ, ಆ ವ್ಯಕ್ತಿ ತನ್ನ ಕುಡಿತದ ಸೆಳೆತವನ್ನು ಪರಿಹರಿಸುವಕ್ಕೋಸ್ಕರ ಅಥವಾ ಅಬ್ಸೆಷನ್ಗೆ ಒಳಗಾಗಿ ಆ ಕುಡಿತವನ್ನು ಕುಡಿಲಿಕ್ಕೆ ಹೋದ ಮೇಲೆ ಅವರ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತದೆ. ನಾವು ಅದನ್ನು ಫಿಸಿಕಲ್ ಎಲರ್ಜಿ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಮದ್ಯಪಾನ ಮಾಡಿದ ನಂತರ ಆತನ ದೇಹದ ಪರಿಸ್ಥಿತಿ ಅಂದ್ರೆ ಆತನ ದೇಹವು ಜಾಸ್ತಿ ಕುಡಿತವನ್ನು ಕೇಳುತ್ತದೆ, ಕ್ರೇವಿಂಗ್ ಅಂತ ಹೇಳ್ತೇವೆ, ಆಲ್ಕೋಹಾಲಿಕ್ ಕ್ರೇವಿಂಗ್. ಸ್ವಲ್ಪ ಕುಡಿದ ಮೇಲೆ ಆ ವ್ಯಕ್ತಿಗೆ ಆತನು ಸಮಾಧಾನ ಪಡೆಯುವುದಿಲ್ಲ, ಜಾಸ್ತಿ ಕುಡಿತ ಆತನ ದೇಹ ಇಳಿಯಲಿಕ್ಕೆ ಅಥವಾ ಕುಡಿಲಿಕ್ಕೆ ಆತನನ್ನು ಪ್ರೇರೇಪಿಸುತ್ತದೆ. ಇದಕ್ಕೆ ನಾವು ಫಿಸಿಕಲ್ ಎಲರ್ಜಿ ಎಂದು ಹೇಳ್ತೇವೆ. ಯಾರಿಗೆ ತನ್ನ ಅಬ್ಸೆಷನ್ಗೆ ಕುಡಿತದ ಸೆಳೆತಕ್ಕೆ ಒಳಗಾಗಿ ಸ್ವಲ್ಪ ಕುಡಿದ ಮೇಲೆ ಆತನ ದೇಹದೊಳಗೆ ಕುಡಿತ ಹೋದ ಮೇಲೆ ಇನ್ನೂ ಕೂಡ ಕುಡಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಆ ವ್ಯಕ್ತಿಗೆ ಒಂದು ಖಂಡಿತವಾಗಿಯೂ ಕಾಯಿಲೆ ಇದೆ ಅಂದೇಳಿ ಆ ವ್ಯಕ್ತಿಗೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಎರಡು ವಿಚಾರಗಳು ನಾವು ಹೇಳ್ಬೋದು. ಒಂದನೇದಾಗಿ ಒಂದು ಕುಡಿತದ ಮಾನಸಿಕ ಸೆಳೆತ, ಇನ್ನೊಂದು ಕುಡಿತ ಆತನ ದೇಹದಲ್ಲಿ ಹೋದ ತಕ್ಷಣ ಆತನಲ್ಲಿರುವ ಕ್ರಿಯೆಯು ಆ ದೈಹಿಕ ಕ್ರಿಯೆ ಉಲ್ಬಣವಾಗಿ ಜಾಸ್ತಿ ಕುಡಿಯುವುದು. ಮುಂದೆ ಇನ್ನೊಂದು ವಿಚಾರ ಇದೆ ಏನೆಂದ್ರೆ, ಒಂದು ಕಡೆ ಕುಡಿದ ಮೇಲೆ ಮದ್ಯಪಾನ ಸೇವಿಸಿದ ಮೇಲೆ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ಅವನ ವ್ಯಕ್ತಿತ್ವ ಬದಲಾಗ್ತದೆ. ಆತನು ಮಾತನಾಡುವ ಶೈಲಿ, ಆತನಲ್ಲಿ ಆತನ ನಡತೆ, ಆತನ ಹಲವಾರು ವಿಚಾರಗಳು ಅಲ್ಲಿ ಅವನನ್ನು ತೊಂದರೆಗೆ ತಿರುಗಿಸುತ್ತದೆ. ಆದುದರಿಂದ ಈ ರೀತಿ ಯಾರಿಗೆ ಆಗ್ತದೆ, ಮೊತ್ತ ಮೊದಲು ಸೆಳೆತ

ನಂತರ ಕುಳಿತ ಆದ ಮೇಲೆ ಪುನಃ ಪುನಃ ಕೂಡಿದ್ರು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಆತನ ವ್ಯಕ್ತಿತ್ವ ಬದಲಾಗುತ್ತದೆ. ಹೀಗೆ ಬಂಧುಗಳು, ಈ ರೀತಿ ಯಾರಿಗೆ ತೊಂದರೆ ಉಂಟಾಗುತ್ತದೆ ಆತನಿಗೆ ಖಂಡಿತವಾಗಿಯೂ ಆತನು ಕುಡಿತದ ಮಾನಸಿಕ ಸೆಳೆತದಿಂದ ಅಥವಾ ಕುಡಿತದ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಈ ರೀತಿ ಎಲ್ಲರಿಗೂ ಆಗುದಿಲ್ಲ. ಮದ್ಯಪಾನ ಮಾಡಲು ಯಾರು ಹೋಗುದಿಲ್ಲ, ಅಥವಾ ಯಾರಿಗೂ ಕುಡಿತ ಮಾಡಬೇಕೆಂಬ ದೊಡ್ಡ ಸೆಳೆತ ಇಲ್ಲ, ಅಥವಾ ಕುಡಿದ ಮೇಲೆ ಯಾರಿಗೆ ಈ ರೀತಿ ಉಂಟಾಗ್ತದೆ, ಇದು ಎಲ್ಲರಿಗೂ ಉಂಟಾಗುದಿಲ್ಲ. ನಮಗೆ ನಾವು ನೋಡ್ತೇವೆ, ತುಂಬಾ ಮಂದಿ ನಿಯತವಾಗಿ ಕುಡಿತಾರೆ, ಬೇಕಾದ್ರೆ ಕುಡಿತಾರೆ, ಕುಡಿತವನ್ನು ನಿಲ್ಲಿಸ್ತಾರೆ, ಅಥವಾ ಕುಡಿದ ಮೇಲೆ ಅವರಿಗೆ ದೊಡ್ಡ ಸಮಸ್ಯೆ ಉಂಟಾಗುದಿಲ್ಲ. ಆದರೆ ಕುಡಿದ ಮೇಲೆ ಯಾರಿಗೆ ಈ ರೀತಿ ತೊಂದರೆ ಆಗ್ತದೆ, ತುಂಬಾ ಮಂದಿಗೆ. ಒಂದು ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ ನೂರು ಮಂದಿ ಕುಡಿದ್ರೆ ಸರ್ವಸಾಮಾನ್ಯ 80% ಜನರಿಗೆ ಏನಾಗುದಿಲ್ಲ, ಆದ್ರೆ 20% ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. 20% ಜನರು ನಾವು ಯಾರೆಂದಿಗೆ ಗುರುತಿಸಿಕೊಳ್ಳೋಣ. ನಾನೀಗ ಹೇಳಿದ ಮೂರು ವಿಚಾರಗಳು ಯಾರಲ್ಲಿ ಇದೆಯೋ ಅವರು ಈ ಸಮಸ್ಯೆಗೆ ಅಥವಾ ಈ ಕಾಯಿಲೆಗೆ ಒಳಗಾಗಿದ್ದಾರೆ ಸ್ಪಷ್ಟವಾಗಿ ಹೇಳಬಹುದು. ನೋಡಿ, ಇದರಲ್ಲಿ ಮೂರು ವಿಚಾರಗಳು ನಾವು ಗಮನಿಸಬೇಕಾಗ್ತದೆ. ಒಂದು ಮಾನಸಿಕ ಆಯಾಮ, ಆ ಸೆಳೆತ. ಇನ್ನೊಂದು ದೈಹಿಕ ಆಯಾಮ, ಅದರಲ್ಲಿ ಆ ದೈಹಿಕ ಎಲರ್ಜಿ ಇದೆ. ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಆಯಾಮ ಎಂದು ಹೇಳ್ತೇವೆ. ನಾವು ಮನುಷ್ಯರು, ಮನುಷ್ಯ ಸ್ವಭಾವದವರು, ನಾವು ಈ ಭೂಲೋಕಕ್ಕೆ ಬರುವಾಗ ಎಲ್ಲ ರೀತಿಯ ದೈವಿಕ ಸದ್ಗುಣಗಳನ್ನು ತೆಗೆದುಕೊಂಡು ಬಂದವರು. ನಮ್ಮ ಎಲ್ಲರಲ್ಲಿಯೂ ಆ ಸದ್ಗುಣಗಳು ಇವೆ, ಒಳ್ಳೆಯ ವಿಚಾರಗಳಿವೆ. ಆದರೆ ಕಾರಣಾಂತರಗಳಿಂದ ಈ ದೈವಿಕ ಗುಣಗಳು, ಈ ಸದ್ಗುಣಗಳು ಎಲ್ಲಿಯೂ ತಿರುಗುತ್ತವೆ. ಅದಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ಕೌಟುಂಬಕ್ಕೆ ಹಿನ್ನೆಲೆ ಇರಬಹುದು, ಅಥವಾ ಇಲ್ಲಿನ ಕೆಲವು ಪರಿಣಾಮದಂದೆಲ್ಲ ಇರಬಹುದು, ಸಾಮಾಜಿಕ ವಿಚಾರಗಳಿಂದಿರಬಹುದು, ನಮ್ಮ ನಾವು ಬೆಳೆದುಕೊಂಡು ಬಂದ ರೀತಿಯಲ್ಲಿ ಇರಬಹುದು. ಎಲ್ಲಿಯಾದರೂ ಕೆಲವು ಸಮಸ್ಯೆಗಳು ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಆತನ ಈ ಸದ್ಗುಣಗಳು ಎಲ್ಲೂ ತಿರುಚಿ ಆತನು ತಾನು ಮಾಡಬಾರದು ಅಥವಾ ಮಾಡಲು ಇಚ್ಛಿಸದ ವಿಚಾರಕ್ಕೆ ಬಲಿಯಾಗಿ ಮುಂದೆ ಆತನು ಮದ್ಯಪಾನದ ಸಮಸ್ಯೆಗೆ ಒಳಗಾಗುತ್ತಾನೆ. ಮುಂದೆ ಅದು ದೊಡ್ಡ ಸಮಸ್ಯೆಯಾಗಿ ಅದು ಆತನಿಗೆ ಕಾಡುತ್ತದೆ. ಈಗ ಈ ವಿಚಾರ ಬಹುಶಃ ನಮ್ಮಲ್ಲಿ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ. ಇದೊಂದು ಕಾಯಿಲೆ, ಇದೊಂದು ತೊಂದರೆ ಹೆಚ್ಚಿನವರಲ್ಲಿ ಬೆಳೆಯುತ್ತದೆ, ಅದು ಗೊಂದಲಮಯ ಆಗ್ತದೆ. ಆದರೆ ಹೆಚ್ಚಾಗಿ ಯಾರೇ ವ್ಯಕ್ತಿ ಈ ರೀತಿ ಸಮಸ್ಯೆಗಾದ ಒಳಗಾದ ವ್ಯಕ್ತಿ ಅದನ್ನು ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನೇ ಇರುವುದಿಲ್ಲ, ಆತನು ಅದನ್ನು ನಿರಾಕರಿಸ್ತಾರೆ. ನನ್ನಲ್ಲಿ ಅದು ನಿರಾಕರಣೆ ವಿಚಾರ ಇದೆ, ದೊಡ್ಡ ಮಟ್ಟದ ನಿರಾಕರಣೆ ಇದೆ. ತನಗೆ ಈ ರೀತಿ ಸಮಸ್ಯೆ ಇದೆ, ತನಗೆ ಈ ರೀತಿ ತೊಂದರೆ ಇದೆ, ತನಗೆ ಈ ರೀತಿ ರಗಳೆಗಳು ಇವೆ. ಸರ್ವಸಾಮಾನ್ಯ ಯಾರೇ ಇರಲಿ, ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಇರಲಿ, ಆತನು ಒಪ್ಪಿಕೊಳ್ಳುತ್ತಿದೆ, ಆತನು ಅದನ್ನು ನಿರಾಕರಿಸ್ತಾನೆ. ಮತ್ತೆ ಆತನು ತನ್ನ ಕುಡಿತದ ಬಗ್ಗೆ ಯಾರಾದರೂ ಆತನಿಗೆ ಉದ್ಯೋಗವಾದಿ ಹೇಳಿದರೆ ಅಥವಾ ಆತನ ಸಮಸ್ಯೆಯನ್ನು ಆತನಿಗೆ ತಿಳಿಸಿದರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ ಮಾತ್ರ ಅಲ್ಲ, ಇಲ್ಲ ನಾನು ಅದನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಹಠಕ್ಕೆ ಬಿಡುತ್ತಾರೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕೆಂಬ ವಿಚಾರ ಏನೆಂದರೆ ಆತನ ಒಂದು ಕಾಯಿಲೆಗೆ ಒಳಗಾಗಿದ್ದಾರೆ. ಈಗ ನಮಗೆ ಒಂದು ಕಾಯಿಲೆಗೆ ನಾವು ಒಳಗಾದರೆ ಇವತ್ತು ಯಾವುದೇ ಇರಬಹುದು, ಒಂದು ಮದ್ಯಪಾನ ಕಾಯಿಲೆ ಅಂತ ಹೇಳಿ ಅಲ್ಲ, ಬೇರೆ ಯಾವುದು ಜ್ವರ ಇರಬಹುದು, ಕ್ಯಾನ್ಸರ್ ಕಾಯಿಲೆ, ಯಾವುದೇ ಕಾಯಿಲೆಗೆ ನಾವು ಒಳಗಾದರೂ ಆ ಕಾಯಿಲೆಯನ್ನು ನಾವು ಸ್ವಂತ ನಮ್ಮ ಸ್ವಶಕ್ತಿಯಿಂದ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಒಂದು ವಿಲ್ ಪವರ್ ಅಂಗಡಿ ನಾವು ಇದೆ ಎಂದು ಆಶಿಸುತ್ತೇವೆ. ನಾನು ನನ್ನ ವಿಲ್ ಪವರ್ ಇಂದ, ಸ್ವ ಇಚ್ಛೆಯಿಂದ ಈ ಕುರಿತು ನಿಲ್ಲಿಸುತ್ತೇನೆ ಅಥವಾ ನಾನು ಸ್ವೀಕಾರ ಮಾಡುವ ಅಮಲನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಸಾಮಾಜಿಕ ಚಿಂತನೆ ಎಲ್ಲರಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯನು ತನ್ನ ಸ್ವಶಕ್ತಿಯ ಮೇಲೆ ಹೊಂದಿಕೊಂಡು ಇವತ್ತು ದಿನವನ್ನು ಸಾಗಿಸುತ್ತಾನೆ ಮಾತ್ರ ಅಲ್ಲ, ಆತನು ತನ್ನ ಕುಡಿತವನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ದೊಡ್ಡ ವಿಚಾರಕ್ಕೆ ಕೊಂಡು ತಳುತ್ತಾರೆ. ಆದುದರಿಂದ ಆ ವ್ಯಕ್ತಿಯಲ್ಲಿ ಆ ನಿರಾಕರಣೆ ಇದೆ ಮಾತ್ರ ಅಲ್ಲ, ತಾನು ತನ್ನ ಕುಡಿತವನ್ನು ಅಥವಾ ಸೇವಿಸುವ ಅಮಲವನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಭ್ರಾಂತಿಗೆ ಒಳಗಾಗಿದ್ದರಿಂದ ಆತನು ಯಾವುದೇ ರೀತಿಯ ಬುದ್ಧಿವಾದಿ ಇರಲಿ ಆತನು ಸ್ವೀಕರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಇಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಚಾರ ಏನಂದ್ರೆ ಬಂದು ಆತನು ಕೇವಲ

ಕುಡಿತದ ವಿಚಾರದಲ್ಲಿ ತಾನು ಕುಡಿತ ನಿಲ್ಲಿಸಬಲ್ಲೆ ಎಂಬ ಭ್ರಮಣೆಗೆ ಒಳಗಾದುದರಿಂದ ಆತನದನ್ನು ಯಾವುದೇ ಹೊರಗಿನ ಸಹಾಯ ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನೆಂದ್ರೆ, ನಾನು ಹೇಳಿದೆ ಈಗ ಯಾವುದೇ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ವ್ಯಕ್ತಿ ತನ್ನ ಸ್ವಶಕ್ತಿಯಿಂದ ಆ ಕಾಯಿಲೆಯನ್ನು ಆತನ ಗುಣಪಡಿಸಲಿಕ್ಕೆ ಆಗುದಿಲ್ಲ. ಈಗ ಜ್ವರ ಬಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛೆಯಿಂದ, ವಿಲ್ ಪವರ್ ಇಂದ ನಾವು ಆ ಜ್ವರವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ರೀತಿ ಈ ಕಾಯಿಲೆಯನ್ನು ಕೂಡ ಸ್ವಶಕ್ತಿಯಿಂದ, ಸ್ವ ಇಚ್ಛೆಯಿಂದ ಅಥವಾ ವಿಲ್ ಪವರ್ ಇಂದ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ಕಾಯಿಲೆಗೆ ಯಾವುದೇ ಔಷಧೋಪಚಾರ ಇಲ್ಲ, ಮಾತ್ರ ಔಷಧಿಯಿಂದ ಇದನ್ನು ಗುಣಪಡಿಸಲಿಕ್ಕಾಗುದಿಲ್ಲ. ಏಕೆಂದ್ರೆ ಈ ಕಾಯಿಲೆ ಮೂರು ಆಯಾಮಗಳಿಂದ ಕೂಡಿದೆ, ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದ್ರಿಂದ ಈ ವ್ಯಕ್ತಿ ಹೊರಗಿನ ಸಹಾಯ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಇಂತಹ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ಅಲ್ಕೋಹಾಲಿಕ್ ಎಂಬ ಬಾಂಧವ್ಯ ಒಂದು ಕಲಸಿಕ್ಕಿ. ಈ ಕಲಸಿಕ್ಕಲ್ಲಿ ಆ ವ್ಯಕ್ತಿ ಬಂದು ಅಲ್ಲಿ ಅವನು ಬಂದು ಏನು ಮಾಡಬೇಕಾಗಿದೆ, ಅವನಿಗೆ ಧೈರ್ಯ ಕೊಡ್ತಾರೆ, ಅವನಿಗೆ ಬುದ್ಧಿವಾದ ಹೇಳುವುದಿಲ್ಲ, ಅವನ ವಿಚಾರಣೆ ಮಾಡಬೇಕು ಅಥವಾ ಆತನಿಗೆ ಏನೋ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಕೇವಲ ಅಲ್ಲಿ ಬಂದು ಸೀಮಿತತೆ ಪಡೆದ ಸದಸ್ಯರು ತಮ್ಮ ಅನುಭವ, ಬಲ ಮತ್ತು ಭರವಸೆಯ ಮುಖಾಂತರ ಅವರು ತಮ್ಮ ಅನುಭವಗಳನ್ನು ನೀಡ್ತಾರೆ. ಸರಿಯಾಗಿ ಆಲಿಸಿದರೆ, ಅವರು ಪಟ್ಟ ಆ ಬಲ ಮತ್ತು ಭರವಸೆಯನ್ನು ಸ್ವೀಕರಿಸಿದರೆ ಆ ಗುಂಪಿನಲ್ಲಿರಬೇಕು, ಆತನಿಗೆ ಉಳಿತ ನಿಲ್ಲಿಸಲಿಕ್ಕೆ ಆಗ್ತದೆ. ನಿಲ್ಲಿಸಿದ್ದಾರೆ, ತುಂಬಾ ಮಂದಿ ಇದ್ದಾರೆ. ಇದು ಒಂದು ಏನ್ ಹೇಳ್ತೀವಿ ಬಂಧುಗಳೇ, ನಾವು ಇದನ್ನು ಹೇಳುವಾಗ ಸ್ವಲ್ಪ ಇದು ಏನು ಯಾರಿದ್ದೋ ಮಾತು ಕೇಳಿ ನನ್ಗೆ ಕುಡಿತ ನಿಲ್ಲಿಸ್ಲಿಕ್ಕೆ ಆಗ್ತದ, ಮಾತು ಕೇಳಿ ಕುಡಿತ ನಿಲ್ಲಿಸುದಲ್ಲ. ನಾವು ಒಂದು ಸಮಸ್ಯೆ ಇಟ್ಟುಕೊಂಡು ಬರುವಾಗ ಅಲ್ಲಿ ಇದರ ಮೊದಲು ಸಮಸ್ಯೆಯನ್ನು ಪರಿಹರಿಸಿಕೊಂಡ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಒಂದು ನಮ್ಮ ವೈದ್ಯರ ತರ ಯಾವುದೇ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ಗೆ ಕೆಲವು ರೀತಿಯ ಪರಿಹಾರವನ್ನು ಹೇಳ್ತಾರೆ. ಇಲ್ಲಿ ಕೂಡ ಹಾಗೆ, ಅಲ್ಲಿ ಸದಸ್ಯರು, ಇತರೆ ಸದಸ್ಯರು ತಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡ್ರು ಅದರ ಬಗ್ಗೆ ಅವರು ಅನುಭವ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಅವರು ಆ ಗುಂಪಿನಲ್ಲಿ ಒಂದು ಉನ್ನತ ಶಕ್ತಿಯನ್ನು ನಂಬುತ್ತಾರೆ. ಇಲ್ಲಿ ಜಾತಿ, ಧರ್ಮ, ಕುಲ, ಗೋತ್ರ, ರಾಜ್ಯಕ್ಕೆ ಏನಿಲ್ಲ. ಆದರೆ ಈ ಸಭೆಯಲ್ಲಿ ಅವರು ಮೊತ್ತ ಮೊದಲು ಹೇಳ್ತಾರೆ, ನೀವು ನಮ್ಮ ಅನುಭವವನ್ನು ಆಲಿಸು, ನಮ್ಮ ಜೊತೆಗಿರು, ಈ ಗುಂಪಿನಲ್ಲಿ ಇರು. ನಮ್ದು ಒಂದು ಕಾರ್ಯಕ್ರಮ ಇದೆ, ಒಂದು 12 ಮೆಟ್ಟಿಲುಗಳ ಕಾರ್ಯಕ್ರಮ ಇದೆ, 12 ಹಂತಗಳ ಒಂದು ಕಾರ್ಯಕ್ರಮ. ಆ ಹಂತಗಳ ಕಾರ್ಯಕ್ರಮವನ್ನು ನಾನು ಒಂದು ಸುಲಭವಾಗಿ ಹೇಳುವುದಾದರೆ, ಆ 12 ಹಂತಗಳ ಕಾರ್ಯಕ್ರಮ ಮೂರು ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮೊತ್ತ ಮೊದಲು ನಾವು ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡುತ್ತೇವೆ. ಅದು ಉನ್ನತ ಶಕ್ತಿ ಯಾವ ಗುಂಪಿಗೆ ನೀನು ಸೇರಿಸಿ ಆ ಗುಂಪನ್ನು ನೀನು ಒಂದು ಉನ್ನತ ಶಕ್ತಿಯನ್ನು ಸ್ವೀಕಾರ ಮಾಡ. ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ದೈವಿಕ ಶಕ್ತಿ ನಂಬಬಹುದು. ಒಂದು ದೇವರನ್ನು ನಂಬಿ ದೇವರ ಆ ದೇವರ ಮೇಲೆ ನಾವು ಮುಂದಿಕ್ಕಿಡ್ತೇವೆ. ನಮ್ಮ ನಮಗೊಂದು ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಿದ್ದು, ನಮ್ದು ಪೀಡೆಗೊಳಗಾಗಿದ್ದು, ಇದು ಮಾನಸಿಕ ಪೀಡೆ, ಮಾನಸಿಕ ಒಂದು ತೊಂದರೆಗೊಳಗಾದ ವ್ಯಕ್ತಿಗಳಾದ ನಾವು ಇಟ್ಟುಕೊಂಡು ಸರಿಯಾಗಿ ಅರ್ಥ ಆಗ್ತದೆ. ಏಕೆಂದ್ರೆ ನಮ್ಮ ಮಾನಸ್ಸಿನಲ್ಲಿರುವ ಕುಡಿತದ ಗುಂಗನ್ನು, ಅಬ್ಸೆಷನ್ ಅನ್ನು ಬಹುಶಃ ಆ ಭಗವಂತನ ತೆಗಿಬೇಕಾಗ್ತದೆ. ಬಹುಶಃ ಎಲ್ಲ ನಿಜವಾಗಿ ಅವ್ರು ತೆಗಿತಾರೆ, ಮತ್ತೆ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಆ ಸಭೆಯಲ್ಲಿ ಇವೆ. ಇಂದು ಅಲ್ಕೋಹಾಲಿಕ್ ಅನಾನಿಮಸ್ ಸಭೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಡೀತದೆ. ಹೆಚ್ಚು ಕಡೆ 1 ಕೋಟಿ ಜನರು ಇದರ ಸದಸ್ಯರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಮಂದಿ ಕೂಡ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ, ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ಸಭೆಯನ್ನು ನಂಬ, ಈ ಕಾರ್ಯಕ್ರಮವನ್ನು ನಂಬ, ಅಥವಾ ಒಂದು ಉನ್ನತ ಶಕ್ತಿಯನ್ನು ನಂಬ, ಅಥವಾ ಒಂದು ಭಗವಂತನೇ ಓಕೆ ನಂಬುದು, ಅವರ ಮೇಲೆ ಒಂದು ವಿಶ್ವಾಸ ಇದೆ, ನಿನ್ನ ಈ ಮಾನಸಿಕ ಕುಡಿತದ ಗುಂಪನ್ನು ಅದು ನಿವಾರಿಸುತ್ತದೆ ಇಲ್ಲಿ ನಂಬಿಕೆ, ಅದು ಮತ್ತೆ ಆಗ್ತದೆ ಬಂದು. ಮತ್ತೆ ಎರಡನೇದಾಗಿ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ, ಬಹಳ ಅಗತ್ಯವಾದ ವಿಚಾರ ಏನೆಂದ್ರೆ, ಒಂದು ಆತ್ಮಾವಲೋಕನ ಮಾಡಿಕೊಡು. ಮಧ್ಯರೋಗಿ ಪಾಪಿ ಅಲ್ಲ, ಮಧ್ಯರೋಗಿಗೆ ಒಂದು ಸಮಸ್ಯೆ ಇದೆ ಅಂತ ಎಲ್ಲೂ ಕೆಲವು ತೊಂದರೆಗಳನ್ನು ತನ್ನ ಮೈನಲ್ಲಿ ಅಳೆದುಕೊಂಡಿದ್ದಾರೆ. ಬೇಕೆ ತಿಳಿಯಲ್ಲ, ಆತನಲ್ಲಿ ಕೆಲವು ದೋಷಗಳು ಇವೆ, ಆತನಲ್ಲಿ ಕೆಲವು ನ್ಯೂನತೆಗಳಿವೆ. ಅದು ಅದನ್ನು ಆತನ ಒಪ್ಪಿಕೊಳ್ಳಬೇಕು, ಆತನ ದೋಷಗಳನ್ನು ಅಥವಾ ನ್ಯೂನ ಒಪ್ಪಿಕೊಳ್ಬೇಕು. ಹೌದು,
ನನ್ನಲ್ಲಿ ಈ ರೀತಿ ಕೆಲವೊಂದು ಮೆಸೇಜ್ ಇದೆ ಇರಬಹುದು.

ಗೀಳರಿಮೆ, ನಾಚಿಕೆ ಅಥವಾ ದೋಷಗಳ ರೂಪದಲ್ಲಿ ಅಪ್ರಾಮಾಣಿಕತೆ, ಅಹಂಭಾವ ಅಥವಾ ಏನಿರುತ್ತೆ, ನಾವು ಶ್ರೇಷ್ಠರೆಂದು ನಮ್ಮನ್ನು ನಾವು ಬಣ್ಣಿಸಿಕೊಳ್ಳೋದು ಅಥವಾ ನಮಗೆ ಯಾರಿಗೆ ಹಂಗಿಲ್ಲ ಅಂತ ಹೇಳಿ ಇಷ್ಟದೆಲ್ಲ ಕೆಲ ತೊಂದರೆಗಳಿಂದ ಆತನು ಬಳಲುತ್ತಾರೆ. ಅದನ್ನು ಆತನ ಮನಸ್ಸಲ್ಲಿ ಒಪ್ಕೊಳ್ಳಿಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ. ತನ್ನ ಆತ್ಮಾವಲೋಕನವನ್ನೇ ಮಾಡಿಕೊಳ್ಳಿಕ್ಕೆ ಅವರು ಇಲ್ಲಿ ಸಹಾಯ ಮಾಡ್ತಾರೆ. ನಾನು ಯಾವ ರೀತಿ ಹೇಳ್ತೀನಿ, ಒಂದು ಕನ್ನಡಿ ಮುಂದೆ ನಿಂತಿರಬಂಧುಗಳು ನಾವು ಯಾರಲ್ಲಿ ನಮ್ಗೆ ನೋಡ್ಲಿಕ್ಕೆ, ಅದೇ ರೀತಿ ನಮ್ಮನ್ನು ನಾವು ನೋಡ್ಲಿಕ್ಕೆ ಇಲ್ಲಿ ಒಂದು ನಮ್ಗೆ ಒಂದು ಅವಕಾಶ ಬೇಕು. ಮತ್ತೆ ಕೊನೆಯದಾಗಿ, ನನಗೆ ಇಲ್ಲಿ ಏನು ಸಿಕ್ಕಿದೆ, ನಾನು ಇವತ್ತು ಚೆನ್ನಾಗಿದ್ದೇನೆ. ಹೌದು, ಚೆನ್ನಾಗಿದ್ದೆ. ನಾನು ನಿಜವಾಗಿ ನಾನೇ ಅದಕ್ಕೊಂದು ಉದಾಹರಣೆ. ನಾನು ಇವತ್ತು ಚೆನ್ನಾಗಿದ್ದೇನೆ. ನನಗಿವತ್ತು ನನಗೆ ಒಂದು ಒಳ್ಳೆ ಜೀವನ ನನಗೆ ಇವತ್ತು ನಡೆಸ್ಲಿಕ್ಕೆ ಆಗ್ತದೆ. ಈ ಆಲ್ಕೋಹಾಲಿಕ್ ನಾನ್ ಯೂನಿವರ್ಸಿಟಿ ಎಂಬ ಬಾಂಧವ್ಯದ ಸಭೆಗಳ ಆಧಾರದ ನನಗೆ ಆಗಿದೆ. ಆದ್ರೆ ಇತರರಿಗೆ ಏಕೆ ಸಾಧ್ಯ? ಖಂಡಿತ ಸರ್, ನನಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದ್ದು ನಾನು ಸಮಸ್ಯೆಯಿಂದ ಬಳಲುತ್ತಿದ್ದೆ. ಇವತ್ತು ಚೆನ್ನಾಗಿದ್ದೇನೆ, ಇದು ನಾನೊಂದು ಪುರಾವೆ ಎಂದು ಹೇಳಿ ಬಳಲುವಂತೆ ಬಿದ್ದದಿಂದ ದೂರ ನಿಲ್ಲ ಆಗ್ತದೆ. ಖಂಡಿತ ಆಗಿದೆ. ನಾನು ನೋಡಿದ್ದೀನಿ, ನನ್ನ ಕಣ್ಣೆದರುಗಳು ನೋಡಿದ್ದೀನಿ. ಏನೇ ಇರಲಿ, ಸಭೆಗೆ ಬಾಂಧವ್ಯಕ್ಕೆ ಯಾವುದೇ ರೀತಿ ನಾವು ನಾಟಿಕೆಯಲ್ಲಿ ಬಂದಿದ್ದೀವಿ. ಇಲ್ಲಿ ಎರಡು ವಿಚಾರಗಳಿವೆ. ಒಂದು ಅನಾಮಿಕತೆ ಇದೆ. ಅನಾಮಿಕತೆ ಅಂದ್ರೆ ಇಲ್ಲಿ ಬಂದವರ ಬಗ್ಗೆ ಹೊರಗಡೆ ಯಾರು ಏನ್ ಹೇಳುದು, ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವ್ರು ಯಾರು, ಹೆಸರು, ವಿಳಾಸ ಅಂತ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಗಡೆ ಹೇಳುವುದಿಲ್ಲ, ಹೊರಗಡೆ ತಿಳಿಸುವುದಿಲ್ಲ, ಎಂತವ್ರು ಬಂದಿದ್ದಾರೆ ಅಂತ ಹೇಳುವುದಿಲ್ಲ. ಮತ್ತೆ ಕೆಲವು ಬಂಧುಗಳು ಅವರು ನೀಡಿದ ಅನುಭವದ ವಿಚಾರ ಕೆಲವು ಅವರ ಹೆಸರನ್ನು ಹೇಳದೆ ಹೊರಗಡೆ ಹೇಳ್ತಾರೆ, ವಿನಃ ಅವರ ಪರಿಚಯದಿಂದ ವಿಚಾರ ಹೇಳುವುದಿಲ್ಲ. ಯಾಕೆಂದ್ರೆ ಹೊರಗಡೆ ಹೇಳುವ ಉದ್ದೇಶವೇನೆಂದರೆ ಇನ್ಯಾರಿಗಾದರೂ ಅದರ ಸಹಾಯ ಆಗಲಿ ಅಂದರೆ. ಮತ್ತೆ ಇಲ್ಲಿ ಯಾರೇ ಬರಲಿ ಅವರ ಅನ್ನಮಂತ್ರತೆಯನ್ನು ಕಾಪಾಡ್ತಾರೆ ಮಾತ್ರ ಅಲ್ಲ, ಇಲ್ಲಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಪಾತ್ರದಾಗಿ ಇಲ್ಲಿಯ ಸದಸ್ಯರು ಇಲ್ಲಿಯ ಗುಂಪು ನಡೆಸಿಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಿದೆ, ಇದು ನಾಚಿಕೆ ಕೊಡುವ ವಿಚಾರ ಅಲ್ಲ. ನನಗೊಂದು ಕಾಯಿಲೆ ಆದ್ರೆ ನಾನು ಅಲ್ಲಿ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತೇನೆ, ಔಷಧಿ ತಗೊಳ್ತೇನೆ, ಚಿಕಿತ್ಸೆ ತಗೊಳ್ತೇನೆ. ಇದೇ ರೀತಿ ಇದೊಂದು ಕಾಯಿಲೆ, ಈ ಕಾಯಿಲೆ ಎಲ್ರಿಗೂ ಬಾಧ್ಯತೆ, ನನಗೆ ಈ ಕಾಯಿಲೆ ಆಗಿದೆ ಅಂದ್ರೆ ನನಗೆ ಅರ್ಥ ಆದ್ರೆ ಖಂಡಿತವಾಗಿ ನಾನು ಯಾವುದೇ ವಿಚಾರವನ್ನು ನಾವು ಲಿಖಿಸದೆ ನನ್ನ ಒಳಿತನ್ನು ಮಾತ್ರ ನೋಡಿ ಕೇಸಿಗೆ ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ನಾನು ಭಾಗವಹಿಸಿದ್ರೆ ಖಂಡಿತವಾಗಿಯೂ ನಾನು ಚೇತರಿಸುತ್ತಾನೆ. ಪುನಃ ಹೇಳ್ತೇನೆ ಬಂಧುಗಳೇ, ಇದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದುದರಿಂದ ನಮ್ಮ ಪರಿಚಯದಲ್ಲಿ ಯಾರಾದರೂ ಈ ರೀತಿಯ ಕುಡಿತದ ಸಮಸ್ಯೆ ಇದ್ರೆ ನಮ್ಮ ಎಲ್ಲಿಯೋ ನೀವು ಈಗ ನನಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಹೇಳಿದ ಅವ್ರ ಎಲ್ಲಿ ಗುಂಪುಗಳು ಇವೆ ಎಂದು ಹೇಳ್ತಾರೆ, ಅಲ್ಲಿ ಆ ಗುಂಪುಗಳ ಸಭೆಗಳಿಗೆ ಆ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಒಂದು ಆರಂಭದ ಹಂತದಲ್ಲಿ ಕರೆದುಕೊಂಡು ಅವ್ರ ಜೊತೆ ನಾವು ಕುತ್ಕೊಳ್ಳೋಣ. ಏಕೆಂದ್ರೆ ಇದೀಗ ಅವನ ಕುಟುಂಬ ಬಳಲುತ್ತಿದೆ, ನೆನಪಿಟ್ಕೊಳ್ಬೇಕು. ಮದ್ಯಪಾನ ಮಾಡಿದ ವ್ಯಕ್ತಿ ಮಾತ್ರ ಬಳಲುತ್ತಿಲ್ಲ, ಆತನು ತನ್ನ ಕುಟುಂಬದ ಸದಸ್ಯರೊಡನೆ ಅವನಿಗೂ ತೊಂದರೆ, ಹಾಗೆ ಕುಟುಂಬದ ಸದಸ್ಯರು ಕೂಡ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಆದುದರಿಂದ ನಾವು ಮುಖ್ಯವಾಗಿ ಇವತ್ತೊಂದು ಕೆಲಸ ಮಾಡೋಣ ಏನಂದ್ರೆ, ನಮ್ಮ ಪರಿಚಯದಲ್ಲಿ ನಮ್ಮ ಗುರುತಿನಲ್ಲಿ ಯಾರಾದರೂ ಕುಡಿತದ ಸಮಸ್ಯೆಯಿಂದ ಬಳಲೋರಿದ್ದರೆ ಅವರಿಗೆ ನಾವು ಈ ಸಭೆಗೆ ಕರೆದುಕೊಂಡು ಹೋಗುವ, ಅವರಿಗೆ ಸಹಾಯ ಮಾಡೋಣ, ಅವ್ರ ಕುಟುಂಬದವರಿಗೆ ಸಹಾಯ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಸರಿಸುಮಾರು ಒಂದು 500-600 ಗುಂಪುಗಳು ಇವೆ ಅಂತ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂಕಿಅಂಶಗಳ ಪ್ರಕಾರ ಸಾಧಾರಣ ಒಂದು 10,000 ಮಂದಿ ಇಲ್ಲಿ ಇದ್ದೇವೆ ನಾವು, ಅದು ಸೀಮಿತತೆ ಬದುಕುವರಿದ್ದೇವೆ. ಸೊ ಇದು ದೊಡ್ಡ ನಾಚಿಕೆ ಬಿಡುವಂತ ವಿಚಾರ ಅಲ್ಲ. ಕೆಲವರು ನಮ್ಗೆ ಬೆರಳು ತೋರಿಸುದು ಅದು ಮುಖ್ಯ ಅಲ್ಲ, ನಮ್ಗೆ ಇದರಿಂದ ತೊಂದರೆ ಆಗಿದೆ, ನಾವು ಅದರಿಂದ ಮುಕ್ತರ ಆಗ್ತೇವೆ, ನಾವು ಅದರಿಂದ ಹೊರಗೆ ಬರ್ತೀವಿ. ಈ ಉದ್ದೇಶದಿಂದ ಕುಡಿತದಿಂದ ದೂರ ನಿಂತು ಇದರಿಂದ ದೂರ ನಿಲ್ಲಿಕ್ಕೆ ಬೇಕೆ ಬಿದ್ದವರಿಗೆ ಅವ್ರಿಗೆ ಕೂಡ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಬಂದಿದ್ರೆ ನಮ್ಗೊಂದು ಒಳ್ಳೆಯ ಬದುಕು ಸಿಗ್ತದೆ. ಅದಕ್ಕೆ ಪುನಃ ಹೇಳ್ತೇನೆ, ನಾನು ಅದಕ್ಕೊಂದು ಉದಾಹರಣೆ, ನಾನು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ತೇನೆ. ನಾನು ಕೂಡ ಅದೇ ರೀತಿ ಸಮಸ್ಯೆಗೆ ಒಳಗಾದ ವ್ಯಕ್ತಿ ಆಗಿದ್ದೇನೆ. ಆದ್ರೆ ಇವತ್ತು ಚೆನ್ನಾಗಿದ್ದೇನೆ. ಮದ್ಯಪಾನ ಇರಲಿ, ಯಾವುದೇ ರೀತಿ ಅಮಲು ಸೇವನೆ ನಾನು ಸೇವಿಸ ಅಗತ್ಯ ಕೂಡ ಇಲ್ಲ. ಕಾರಣ ಈ ನಮ್ಮ ಈ ಬಾಂಧವ್ಯದಲ್ಲಿ ಬಂಧುಗಳು ಕೊಟ್ಟ ಅನುಭವ ಬಲ ಬರುವಂತೆ ಮತ್ತೆ ಈ 12 ಹಂತಗಳ ಕಾರ್ಯಕ್ರಮ.

0: ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನನಗೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೆ ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ನಿಮಗೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಇದೆ ನನ್ನ ಸಂಖ್ಯೆ 9964280840. ಧನ್ಯವಾದಗಳು. ಅಥವಾ ಈ ಆಯೋಜಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಕುರಿತು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಸೋಯನ್ನಿರೇ ಸೋಬಾನ ಬನ್ನಿರೇ
2: ಜಾನಪದ ಸೊಗಡಿನ ಕಾರ್ಯಕ್ರಮ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ?
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ಧ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
3: ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸುಸಿ ನಡೆದಂತ ಈ ಹಸಿರು ಸುಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
2: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು

0: ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ ನಾಲ್ಕನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು, ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮ ಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು 1 ಜುಲೈವರೆಗೆ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, 36% ರಫ್ತಿನಲ್ಲಿ, 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ ಅಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ.

0: ಕೋಲಾರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರು ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದ್ರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಎಂ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ರೀಯುತ ಎಂ ಮಲ್ಲೇಶ್ ಅವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್
5: ಸ್ವಾಗತ, ನಮಸ್ಕಾರ.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ಎಂ ಮಲ್ಲೇಶ್ ಅಂತ, ತೆರಣಿಮುಂಟಿ ಗ್ರಾಮ, ಕಿತ್ತೂರು ಬಸಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀನಿ, ಮಾಜಿ ಮೆಂಬರ್ ಆಗಿದ್ದೀನಿ, ಇಲ್ಲಿ ನಾನು ತೆರಣಿಮುಂಟಿಯಲ್ಲಿ ವಾಸ ಇದ್ದೀನಿ.
4: ಸರ್, ತಮ್ಮ ಒಂದು ಗ್ರಾಮದ ಇತಿಹಾಸದ ಬಗ್ಗೆ, ತಮ್ಮ ಗ್ರಾಮಕ್ಕೆ ತೆರಣಿಮುಂಟಿ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ, ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಜನಸಂಖ್ಯೆಯ ಬಗ್ಗೆ, ಅದರ ಒಂದು ಅಂಕಿಅಂಶದ ಬಗ್ಗೆ ನಮಗೆ ತಿಳಿಸೋದಾದ್ರೆ.
5: ನಮ್ಮದು ರಿಹಾಬಿಲಿಟೇಷನ್ ಅಂದರೆ ಕಬಿನಿ ನೀರಿಂದ ಬಂದವರು ನಾವು. ಮೊದಲು ಕಿತ್ತೂರು ಅಂತಿತ್ತು, ಕಿತ್ತೂರು ಉಂಡಿಯನ್ನ ಗ್ರಾಮದಿಂದ ಕಿತ್ತೂರು ಅಂತ ಎರಡಿದ್ದು, ಅಲ್ಲಿ ಸುಮಾರು ಒಂದು 6,000 ಜನಸಂಖ್ಯೆ ಇತ್ತು. ಅಂದರೆ 1960 ಅಲ್ಲಿ ಪ್ರಾಥಮಿಕ ಶಾಲೆ ಇತ್ತು. ನಾವು ಅಲ್ಲಿಂದ ಮುಳುಗಡೆ ಆಗಿ ಈ ಸರ್ಕಾರದಿಂದ ಅವಿಭಚಿತವಾಗಿ ನಾವು ಈ ಸರ್ಕಾರ ಏನು ಹೊಸದಾಗಿ ಗೊತ್ತುಪಡಿಸ್ತು ಈ ತೆರಣಿಮುಂಟಿಯನ್ನು ಹೊಸ ಒಂದು ಕಾಲೋನಿಯಲ್ಲಿ ಬಂದು ನಾವು 1970 ಇಲ್ಲಿಗೆ ಬಂದೆ ಸರ್. 1970

0: ಸುಮಾರು 33-35 ಹಳ್ಳಿ ಅದು, ಅದರಲ್ಲಿ ನಮ್ದು ಒಂದು ಕೂಡ ಅದು ಬಂದು ಅದು ವಿಭಜಿತ ಆಗಿ ಕಿತ್ತೂರು, ಅಣ್ಣಾಪುರ, ಬಿದರಹಳ್ಳಿ, ಬಸಾಪುರ ಅಂತಾಗಿ ತಿರಣಿಮುಟ್ಟಿನ ಸದ ಒಂದು ಊರಾಗಿ ಇಲ್ಲಿ ಸುಮಾರು 1,500 ಮನೆ ಇದೆ, ವಸತಿ 500 ಇದೆ. ಒಂದು 2,500 ಜನಸಂಖ್ಯೆ ಇದೆ ಈಗ,
1: ಜನಸಂಖ್ಯೆ
0: 1,300 ವೋಟರ್ ಇದೆ, ದೊಡ್ಡ ಗ್ರಾಮ.
2: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ತಿಳಿಸೋದಾದ್ರೆ.
0: ಸರ್, ನಮ್ಮೂರು ಒಂಥರ ಪರ್ಯಾಯ ದ್ವೀಪ ಇದ್ದಂಗೆ, ಸುತ್ತಲೂ ಕಬಿನಿ ನೀರಿದೆ, 80 ಎಕರೆ ಇದೆ ಗ್ರಾಮ ಠಾಣೆ ಇದೆ, ಅದರಲ್ಲಿ ಆಲ್ರೆಡಿ 1,40 ಎಕರೆಲ್ಲಿ ಇದ್ದೀವಿ, ಇನ್ನೊಂದು 40 ಎಕರೆ ಇದೆ. ಅಂದರೆ ಏನಪ್ಪ ಅಂದರೆ ಎಲ್ಲ ಒತ್ತುವರಿ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು, ಇಲಾಖೆಯವರು, ಸಂಬಂಧಪಟ್ಟವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆ ಒತ್ತುವರಿನ ಬಿಡಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಅನುಕೂಲ ಇದೆ, ಒಳ್ಳೆ 70-50 ಸೈಟ್ ಕೊಟ್ಟಿದ್ದಾರೆ, ಒಳ್ಳೆ 40-50 ಫೀಟ್ ರೋಡ್ಗಳಿವೆ, ಅದರಿಂದ ಭಾರಿ ಚೆನ್ನಾಗಿದೆ. ಪರಿಸರದ ಬಗ್ಗೆ ಏನು ಎರಡು ಮಾತಿಲ್ಲ, ಕೋಟೆ ತಾಲೂಕಲ್ಲೇ 1 ಅಂತ ಹೇಳ್ಬೋದು ನಮ್ಮ ಗ್ರಾಮ. ಡ್ಯಾಮಿಂದ ನಮಗೇನು ಉಪಯೋಗ ಇಲ್ಲ, ಡ್ಯಾಮ್ ಕಟ್ಟಿದ್ರಿಂದ ಹಿಂದ್ಗಡೆ ಅವ್ರಿಗೆ ಉಪಯೋಗ ಪಡ್ಕೊಳೋರು ಅಷ್ಟೇ. ನಮಗೇನಪ್ಪ ಅಂತಂದರೆ ಸುತ್ತ ನೀರು ನೋಡ್ಬೋದು, ನೀರಿದೆ ಅಷ್ಟೇ. ಅದ್ರ ಬಗ್ಗೆ ಸುಮಾರು ರೆಸಾರ್ಟ್ಗಳಾಯ್ತಾವೆ ಸುತ್ತ, ಅದು ಬಿಟ್ಟರೆ ಡ್ಯಾಮ್ನಿಂದ ಏನು ನಮಗೇನು ಉಪಯೋಗ ಇಲ್ಲ.
2: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿವೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದರೆ.
0: ಸರ್, ಮೂಲಭೂತ ಸೌಕರ್ಯ ಅಂದರೆ ನೀರುಗಳು ಚೆನ್ನಾಗಿದೆ, ರೋಡ್ಗಳು ಮಾಡಿದ್ದಾರೆ ಸರ್ಕಾರದಿಂದ, ಆದಷ್ಟು ಸುಧ ಮಾಡಿದ್ದಾರೆ. ಒಂದು 60-70% ಇನ್ನು 30% ಆಗ್ತಾ ಇದೆ, ತ್ವರಿತಗತಿಯಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಸರ್, ಸಮಸ್ಯೆ ಅಂತೇನಿಲ್ಲ, ಆಯ್ತಾವೆ ಅಂತಂತವಾಗಿ. ಬೀದಿ ದೀಪಗಳ ಬಗ್ಗೆ ಚೆನ್ನಾಗಿದೆ, ರಸ್ತೆನೂ ಅಷ್ಟೇ. ನಮ್ಮ ಶಾಸಕರಾದ ಅನಿಲ್ ಚಿಕ್ಕಮ್ಮದವರು ಸುಧ 5-7 ಕೋಟಿ ಕೊಟ್ಟು ನಮ್ಮ ಗ್ರಾಮನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅವರು ಸುಧ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಅವರು ಸುಧ ಸಾಕಷ್ಟು ನಮಗೆ ಸಹಕಾರ ಕೊಟ್ಟು ನಮ್ಮ ಗ್ರಾಮನ ಅಭಿವೃದ್ಧಿ ಕೊಂಡೊಯ್ದಾರೆ. ಸರ್, ಸುಮಾರು ಸಮುದಾಯ ಬಂಧುಗಳು ಕೊಟ್ಟಿದ್ದಾರೆ, 2 ದೇವಸ್ಥಾನಕ್ಕೆ ಫಂಡ್ ಕೊಟ್ಟಿದ್ದಾರೆ, ಆಲ್ರೆಡಿ 2 ದೇವಸ್ಥಾನ ಅರ್ಧದಲ್ಲಾಗಿದೆ, ಇನ್ನು ಅದನ್ನು ಪೂರ್ಣಗೊಳಿಸುವಂಥ ಕಾರ್ಯವನ್ನು ನಮ್ಮ MLA ಸಾಹೇಬರು ಮಾಡ್ತಾರೆ, ಅದರಿಂದ ಎಲ್ಲ ಚೆನ್ನಾಗಿದೆ.
1: ಶೌಚಾಲಯಗಳು
0: ಸುಧ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರು, ಇಲಾಖೆಯವರು ಬಂದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆಯೂ ಏನು ಕಂಪ್ಲೇಂಟ್ ಇಲ್ಲ. ಶೌಚಾಲಯದ ಬಗ್ಗೆ ಆಗಲಿ, ಮೂಲಭೂತ ಸೌಕರ್ಯದ ಬಗ್ಗೆ ಆಗಲಿ ಚೆನ್ನಾಗಿದೆ. ಚರಂಡಿಗಳಾಗಿದೆ, ರೋಡ್ಗಳು ಆಯ್ತಾ ಇದೆ, ದೀಪ ಆಯ್ತಾ ಇದೆ.
2: ಸರ್, ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಕಸ ವಿಲೇವಾರಿ ಗ್ರಾಮ ಪಂಚಾಯತಿಯವ್ರಿಗೆ ಕೊಟ್ಟಿದೆ, ಅವರು ಬರ್ತಾಯಿದ್ದಾರೆ. ಅಂದರೆ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ವಹಿಸಿ ಕಸನ ಹಾಕ್ಬೇಕು. ದಯವಿಟ್ಟು ಜನಗಳು ಯಾರು ಹಾಕ್ತಾ ಇಲ್ಲ, ಹಸಿ ಕಸ ಒಣಕಸ ಅಂತ ಅವರು ಸುಧ ಗ್ರಾಮ ಪಂಚಾಯತಿಯಿಂದ ಎಲ್ಲ ವ್ಯವಸ್ಥೆ ಮಾಡವ್ರೆ. ಆದರೂ ಅದರಲ್ಲಿ ಒಂದು ಸ್ವಲ್ಪ ಜನರಲ್ಲಿ ಜಾಗೃತಿ ಮೂಡಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ತಾ ಒಳ್ಳೆಯದು ಸರ್ ಅಂತ ನನ್ನ ಭಾವನೆ. ಮನೆಯವರು ಸುಧ ನೀಟಾಗಿ ತೆರೆಮಿಟ್ಟಿ ಗ್ರಾಮದಲ್ಲಿ ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ, ನೀಟಾಗಿ ಚರಂಡಿ ಕ್ಲೀನ್ ಮಾಡ್ಕೋತಾರೆ. ಏನಿದೆ ಕಸ ಇರಬಾರ್ದಂಗೆ ರೋಡ್ ವ್ಯವಸ್ಥೆ ಆಗಿರ್ಬೋದು ನೀಟಾಗಿ ಇಟ್ಕೊಂಡಿದ್ದಾರೆ.
2: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಹಾಗೂ ಸಾರಿಗೆ ವ್ಯವಸ್ಥೆಯ ಒಂದು ಅಂಶಗಳ ಬಗ್ಗೆ ತಿಳಿಸೋದಾದ್ರೆ.
0: ಸರ್, ಆವಾಗ ನಾವು ರಿಹ್ಯಾಬಿಲಿಟೇಷನ್ ಆವಾಗ ಮುಳುಗಡೆ ಆಗಿ ಬಂದಾರ, ಆವಾಗ ನಾವು ಹೋಗ್ಬೇಕು ಅಂತಂದ್ರೆ ಸುಮಾರು ಸರಗೂರಿಗೆ ನಡ್ಕೊಂಡು 1-8 ಕಿಲೋಮೀಟರ್ ದೂರ ಹೋಗ್ತಿದ್ದೆ. ನಾವು ಮಾಡಿದ್ದೆಲ್ಲ ಸರಗೂರಲ್ಲೇ ಆ ಶಿಕ್ಷಣ, ಆವಾಗ ಬಸ್ ಇಲ್ಲ, ಆಗ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಆ ಟೈಮಲ್ಲೇ ನಾವು ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿ ಈ ಲೆವೆಲ್ ಬಂದೋ. ಅಂದರೆ ಇವಾಗ ಆದಷ್ಟು ಸುಧ 8ನೇ ತರಗತಿವರೆಗೆ ನಮ್ಮೂರಲ್ಲಿ ಶಾಲೆ ಚೆನ್ನಾಗಿದೆ, ಚೆನ್ನಾಗಿ ನಡತ್ತಾ ಇದೆ. ಮಕ್ಕಳು ಅಷ್ಟೇ, ಆಮೇಲೆ ಪ್ರೈವೇಟ್ ಸ್ಕೂಲ್ಗೂ ಹೋಗೋರು ಹೋಗ್ತಾವ್ರೆ. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೂ ಸುಧ ಎಲ್ಲ ಮೂಲಭೂತ ಸೌಕರ್ಯಗಳಾಗಿ, ಆಮೇಲೆ ಒಂದು ಕಿತ್ತೂರು ಬಳಗ ಅಂತ ಒಂದು ಸಂಸ್ಥೆ ಇದೆ, ಅವರು ಸುಧ ಸುಮಾರು ಒಂದು ಕಂಪ್ಯೂಟರ್ಗಳು ಅದ್ರ ಬಗ್ಗೆ ಒಂದು ಆಧುನಿಕವಾಗಿ ಅದನ್ನು ಏನು ಕೊಟ್ಟು ಅದನ್ನು ಇಂಪೋರ್ಟ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಈಗ ವಯಸ್ಸಿನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾವ್ರೆ. ಆಗಿನ ಸಂದರ್ಭದಲ್ಲಿ ಸರ್ಕಾರಿ ಬಸ್ಸು ಇರಲೇ ಇರಲಿಲ್ಲ, ನಡ್ಕೊಂಡು ಹೋಗ್ತಿದ್ದ, ನಡ್ಕೊಂಡು ಬರ್ತಿದ್ದ. ಏನೋ ಒಂದು ಬಸ್ ಏನೋ ಇರ್ತದ, ಟೈಮ್ ಸರಿಯಾಗಿ ಹೋಗ್ತಿರಲಿಲ್ಲ. ಆವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆವಾಗ ಆಹಾರಕ್ಕೂ ಬರ, ಪ್ರತಿಯೊಂದು ಆಗಿನ ಸನ್ನಿವೇಶ ಹಂಗಿತ್ತು. ಆಗ ಉದಾಹರಣೆಗೆ 10 ಗ್ರಾಮ್ ಚಿನ್ನ ಒಂದು ಮೂಟ ಅಕ್ಕಿ ಬರ್ತಿತ್ತು ಆವಾಗ ಚಿನ್ನಕ್ಕೂ ಗ್ರಾಮಕ್ಕೂ, ಆ ರೀತಿ ವ್ಯವಸ್ಥೆ ಇದ್ದ ಕಾಲ. ಇವಾಗೆಲ್ಲ ಭಾರಿ ಕಷ್ಟ ಆವಾಗ, ಅದರಿಂದಾಗಿ ವಂಚಿತರಾದರು ಸುಮಾರು ಜನ. ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅಂದರೆ ಒಂದು ಗ್ರಾಮದಲ್ಲಿ ಬೆರಳೆಣಿಕೆ ಅಷ್ಟೇ, 5 ಜನರು 6 ಜನರು, ಯಾರು ದುಡ್ಡಿದ್ದವರೋ ಇಲ್ಲ ಸೌಕರ್ಯ ಚೆನ್ನಾಗಿದ್ದವರೋ ಇಲ್ಲ ಅವ್ರ ನಂಟರ್

0: ಅಲ್ಲಿದ್ದವರು ಅವ್ರಿಗೆ ಯೋಗ್ಯತೆ ಇದ್ದಷ್ಟು ಮಾತ್ರ ಅವತ್ತು ಇತ್ತು. ಆಗ ದೇಶನೂ ಅದೇ ರೀತಿ ಇತ್ತು, ಈ ವಂಚಿತರಾಗಿದ್ದರು ಶಿಕ್ಷಣನ. ಆಗ ಮೂಲಭೂತ ಸೌಕರ್ಯಗಳು ಯಾವ ಇರಲಿಲ್ಲ. ಇವಾಗೆಲ್ಲ ಜನರೇಷನ್ ಆದಂತೆ, ವಿದ್ಯಾವಂತರಾದಂತೆ ಅಷ್ಟು ಗ್ರಾಮಗಳ ಅಭಿವೃದ್ಧಿ ಇವತ್ತು ಯಾವ ರೀತಿ ಚೆನ್ನಾಗಿ ಇವತ್ತು ತಳ್ಳಿಮುಟ್ಟಿ ಗ್ರಾಮ ಇದರಲ್ಲಿ ಪಂಚಾಯತಿಗೆ ಒಂದು ಮಾಡೆಲ್ಲ ಹೋಯ್ತಾ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸರ್ ಅಷ್ಟೇ, ಆವಾಗ ಶಿಕ್ಷಣ ಅನ್ನೋದು 1972 ನಾವು ಆವಾಗ ಪ್ರಾಥಮಿಕ ಓದಿದ್ದು. ಆವಾಗ ನಮ್ಮದು ಪೂರ್ತಿ ಶಿಕ್ಷಣ ಉಯ್ಯಮಳ್ಳಿ ಅಂತ ಒಂದು ಊರಲ್ಲಿ, ಹತ್ರ ನಮ್ಮೂರಲ್ಲಿ ಇರಲಿಲ್ಲ. ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ಇನ್ನು 7-8 ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಎಲ್ಲ ನಾವು ಸರ್ಗೂರಲ್ಲಿ. ಆವಾಗ ತುಂಬ ಕಷ್ಟ ಇತ್ತು, ಯಾವುದು ಮೂಲಭೂತ ಸೌಕರ್ಯ ಇರಲಿ, ಬಸ್ ಸೌಕರ್ಯ ಇರಲಿ, ಆಟೋ ಸೌಕರ್ಯ ಇರಲಿ, ಯಾವುದು ಇರಲಿಲ್ಲ. ಆಗ ನಮ್ಮ ಓದಿಸ್ಬೇಕಾದ್ರೂ ಸುದ್ಧ, ನಮ್ಮ ಪೋಷಕರಿಗೂ ಸುದ್ಧ ಭಾರಿ ತಂದೆ ತಾಯಿಗಳು ಸುದ್ಧ ತೊಂದರೆ ಆಯಿತು. ಅವ್ರು ಸುದ್ಧ ತೊಂದರೆಯಲ್ಲಿ ಓದಿ ನಮ್ಮನ್ನು ವಿದ್ಯಾವಂತರ ಮಾಡಿ ಸರಿ ಈ ಮಟ್ಟಕ್ಕೆ ನಾವು ಬಾಯಿದ್ದೀವಿ. ಅಂದರೆ ಇವಾಗ ಗ್ರಾಮದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ. ಸರ್ಕಾರವು ಸುದ್ಧ ಆದಷ್ಟು ಇವತ್ತು ಫ್ರೀ ಶಿಕ್ಷಣವನ್ನು ಕೊಟ್ಟಿರೋದ್ರಿಂದ ಉನ್ನತ ಶಿಕ್ಷಣ ಆಗಿರ್ಬೋದು, ಮಕ್ಕಳಿಗೆಲ್ಲ ಫ್ರೀ ಉಚಿತವಾಗಿ ಬುಕ್ ಆಗಿರ್ಬೋದು ಎಲ್ಲ ಕೊಟ್ಟಿರೋದ್ರಿಂದ ಈಗ ಶಿಕ್ಷಣ ಈ ಮಟ್ಟ ಇದನ್ನು ಹೋಲಿಸ್ಕೊಂಡ್ರೆ ತುಂಬ ಕಷ್ಟ ಇತ್ತು ಸರ್. ಆಗ
1: ಇವತ್ತು ಹಲವಾರು ಸೌಲಭ್ಯಗಳು
0: ಸಿಗ್ತಾ ಇದೆ. ಅವತ್ತು ಪೆನ್ನು ಇಲ್ಲ, ಸ್ಲೇಟು ಇಲ್ಲ, ಬಳಪನು ಎಲ್ಲ ನಮ್ಮ ಬುಡ್ಮೇಲೆ ತಗೋಬೇಕಾಯ್ತು ಅಂತ ಕಾಲ ಇತ್ತು. ಆ ಕಾಲದಲ್ಲಿ ಅಂದರೆ ಒಂದೊಂದು ಊರಲ್ಲಿ ಇವತ್ತೆಲ್ಲ 3 ದಿನ 4 ಜನ 5 ಜನ ವಿದ್ಯಾವಂತರಿತ್ತು. ಇವಾಗ ಹಂಗಿಲ್ಲ. 90 ಭಾಗ ಏನಾಗಿದೆ ಅಂದರೆ ಈ ಪ್ರಸ್ತುತದಲ್ಲಿ 90% ಇವತ್ತು ಎಲ್ಲ ಹಳ್ಳಿ ಸುದ ವಿದ್ಯಾವಂತರಾಗಿದ್ದಾನೆ. ಅದರೊಳಗೆ ಕೆಲಸನೇ ಖಾಲಿ ಇಲ್ಲ, ಆ ರೀತಿ ಆಗಿದೆ ಪರಿಸ್ಥಿತಿ. ಏನಾಗಿದೆ ಅಂದರೆ ಸರಿ, ಗೌರ್ಮೆಂಟ್ ಸ್ಕೂಲಲ್ಲಿ ಜನ ಏನು ತಿಳ್ಕೊಂಡ್ರೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಮಾಸ್ಟರ್ಗಳೆಲ್ಲ ಸಿ ಇ ಟಿ ಎಕ್ಸಾಮ್ ಬರೆದು ಅವ್ರು ಒಳ್ಳೆ ಸ್ಕೋರಲ್ಲಿ ಬಂದಿರ್ತಾರೆ. ಆದರೆ ನಮ್ಮಲ್ಲಿ ಏನಾಗ್ಬಿಡಿದೆ ಅಂದರೆ ಜನರಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು. ಉದಾಹರಣೆಗೆ ಅಲ್ಲಿ ನೋಡಿರ್ತೀರಲ್ಲ, ಅಲ್ಲಿ ಒಂದು SLC ಪಾಸ್ ಆಗಿರ್ದ್ರೆ PC ಆಗಿರೋರ ಬಂದು ಕೋಚಿಂಗ್ ಮಾಡ್ತಾರೆ. ಅದು ನಮ್ಮ ಜನ ಒಂದು ತಪ್ಪು ಗ್ರಹಿಕೆಯಿಂದಾಗಿ ಏನೋ ದೂರದ ಬಿಟ್ಟ ಹಂಗೆ ಅಂತಂದ್ಬಿಟ್ಟು ಸ್ಥಳೀಯವಾಗಿ ಇವತ್ತು ಏನಪ್ಪ ಅಂತಂದರೆ ಒಳ್ಳೆ CET TCET ಮಾಡಿ ಒಳ್ಳೆ ಮಾಸ್ಟರ್ಗಳು ಬಂದಿರ್ತಾರೆ. ಅದು ಒಂದು ಶಾಲಾ ಅಭಿವೃದ್ಧಿ ಕಮಿಟಿ ಅಂತ ಮಾಡಿದ್ದಾರೆ ಸರ್ಕಾರದವರು. ಆದಷ್ಟು ಸುದ್ಧ ಜನ ತಿಳ್ಕೊಂಡು ಆ ಶಾಲಾ ಅಭಿವೃದ್ಧಿ ಕಮಿಟಿನ ಬಳಸ್ಕೊಂಡು ಅದಕ್ಕಿಂತ ಸುದ ಹೆಚ್ಚಿನ ಶಿಕ್ಷಣವನ್ನು ಅವರು ಕೊಡೋಂಥ ಸಾಮರ್ಥ್ಯ ಇದೆ. ಅದನ್ನು ಮಕ್ಕಳಿಗೆ ಕೊಟ್ಟರೆ ಆ ಪ್ರೈವೇಟ್ ಸ್ಕೂಲು ಏನೇನು ವಲ ಇದ್ರ ಮುಂದೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಇಲ್ಲಿ ಖೋಖೋ, ಕಬಡ್ಡಿ ಏನು ಬೇಕಾದ್ರೆ ರಾಜರಂತ ಆಡ್ಬೋದು, ಒಳ್ಳೆ ರೀತಿ ಆಟ ಆಡ್ಬೋದು. ಅಲ್ಲಿ ಏನಾದ್ರು ಲೆಫ್ಟು ರೈಟು ಸ್ಟ್ಯಾಂಡಪ್ ಸಿನಿಮಾ ಅಷ್ಟು ಬಿಟ್ಟು ಇನ್ನೇನಿಲ್ಲ ಸರ್. ಅಲ್ಲಿ ಪ್ರೈವೇಟ್ ಸ್ಕೂಲು ನನಗಂತೂ ನನಗೆ ಅಷ್ಟು ಕಾಣಲ್ಲ. ಅಲ್ಲಿರ್ತಕ್ಕಂಥ ಜ್ಞಾನ ಪಡ್ಕೊಂಡ್ರವರು ಅಷ್ಟೇ, ಅವ್ರು ಯಾವುದೇ ಒಂದು ಟ್ರೈನಿಂಗ್ ಅಲ್ಲಿ ಕೊಟ್ಟಿರಲ್ಲ. ನಮಗೆ ಕಾಣಿಸ್ದಂಗೆ ಒಳ್ಳೆ ಉನ್ನತ ಶಿಕ್ಷಣ ಇದರಲ್ಲಿ ಇದನ್ನು ಎಲ್ಲ ರೀತಿಯಿಂದ ಅಲ್ಲಿ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಆಮೇಲೆ ನೆಕ್ಸ್ಟ್ ಇಯರಿಂದ ಮುಂದುವರ್ಸಿದ ಸರ್ಕಾರದವರು LKG ಮಾಡಬೇಕು ಅಂತ ಮಾಡಿದ್ರೆ ಸರ್ಕಾರದವರು ಸರ ಇದ್ರ ಬಗ್ಗೆ ಒಂದು LKG UKG ಮಾಡಿ ಆದಷ್ಟು ಇಂಗ್ಲೀಷ್ ಟೀಚರ್ಗಳನ್ನ ಹಾಕಿ ಮೊದಲನೇ ತರಗತಿಯಿಂದ ಸುದ ಒಂದು ಇಂಗ್ಲೀಷನ್ನು ಶಿಕ್ಷಣನ ಪ್ರಾರಂಭ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಪ್ರೈವೇಟ್ ಸ್ಕೂಲ್ನ ಮೀರ್ಸೋಂಥ ಮಕ್ಕಳು ಬೆಳತ್ತವೆ. ದಯವಿಟ್ಟು ಸರ್ಕಾರದವರು ಆದಷ್ಟು ಸುದ ಕನ್ನಡ ಮೀಡಿಯಮ್ ಇರಬೇಕು, ಇಂಗ್ಲೀಷ್ ಮೀಡಿಯಂ ಶಿಕ್ಷಣವನ್ನು ಮಾಡಲಿ ಅಂತ ನಾನು ಸರ್ಕಾರದಲ್ಲಿ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಕೇಳ್ತಾ ಇದ್ದೀನಿ ಸರ್. ಪ್ರಾಥಮಿಕ ಸೇವಾ ಕೇಂದ್ರ ಬಿದ್ರಳಲ್ಲಿದೆ, ಅದ್ರ ಬಗ್ಗೆ ಸರ್ ಅಷ್ಟೇನೋ ಇಲ್ಲ. ಅಂದರೆ ಹೋಗ್ಬೇಕು ಅಂದರೆ ನಾವು ಸರ್ಗೂರಿಗೆ ಹೋಗ್ಬೇಕು, ಅಲ್ಲಿ ಡಾಕ್ಟ್ರ್ಗಳೇನು ಬರಲ್ಲ ಬಿದ್ರಳಿಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಆ ಡಾಕ್ಟ್ರ್ಗಳನ್ನ ಇರಂಗೆ ಮಾಡಿದ್ರೆ ಆ ಪ್ಲೇಸಲ್ಲಿ ಒಳ್ಳೆಯದು. ತುರ್ತಾಗಿ ಬೇಕು ಅಂತಂದರೆ ಭಾರಿ ಕಷ್ಟ ಇದೆ. ಪ್ರೈವೇಟ್ ಮೆಡಿಕಲ್ ಶಾಪ್ಗಳು ಜಾಸ್ತಿ ಇವೆ. ಗೌರ್ಮೆಂಟ್ ಡಾಕ್ಟ್ರನ್ನ ಅಲ್ಲಿ ಹಾಕಿದ್ರೆ ವಾರದಲ್ಲಿ ಆರೋ ಒಂದು ಇಷ್ಟು ದಿವಸ ಪಾರ್ಟ್ ಟೈಮಲ್ಲಿ ಇದ್ದರೆ ಒಳ್ಳೆಯದು ಅಂತ ನಾನು ಭಾವನೆ. ಅದ್ರ ಬಗ್ಗೆ ಸರ್ಕಾರ ಅದ್ರ ಬಗ್ಗೆ ವಸಿ ಹೆಚ್ಚು ಗಮನ ಹರಿಸ್ಕೋಬೇಕು ಅಂತ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಸಾರಿಗೆ ವ್ಯವಸ್ಥೆ ಅಂದರೆ ಒಂದು 1 ತಿಂಗ್ ಒಂದು ಬಸ್ ಬೇಕು ನಮಗೆ. ಮಕ್ಕಳು ಜಾಸ್ತಿ ಇಲ್ಲಿ, ಎಲ್ಲ SC ST ಮಕ್ಕಳು, ಮುಂದುವರೆದವ್ರ ಮಕ್ಕಳಿದ್ದಾವೆ. ಅಂದರೆ ದಯವಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಹಿಂಸೆ ನಮಗೆ. ಆದಷ್ಟು ಬೇಗ ಒಂದು ಆಲ್ರೆಡಿ 2 ಬಸ್ ಬರ್ತಾ ಇದೆ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು 1 ತಿಂಗ್ ಗಾಡಿ ಕೊಟ್ಟರೆ ಒಳ್ಳೆಯದು.
2: ಸರ್, ಪ್ರಸ್ತುತ ಗ್ರಾಮದ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ
0: ಏನಿದ್ರೆ ಇವಾಗ 80% ಇದೆ ಸರ್ ಯುವಕರಲ್ಲಿ. ಈಗಿನ ಯುವಕರಲ್ಲಿ 80% ಎಲ್ಲ ವಿದ್ಯಾವಂತರಿದ್ದಾರೆ.
2: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: JJM ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಸರ್ಕಾರ ಮಟ್ಟದಲ್ಲಿ. ಎಲ್ಲರಿಗೂ ಒಳ್ಳೆ ರೀತಿ ನೀರು ಸಿಗ್ತಾ ಇದೆ. ನೀರದ ಬಗ್ಗೆ ಏನು ಸಮಸ್ಯೆ ಇಲ್ಲ. ವಾಟರ್ ಸಪ್ಲೈ ಭಾರಿ ಚೆನ್ನಾಗಿದೆ. ಅವಾಗ ಚೆನ್ನಾಗಿತ್ತು, ನಿಜ ಬರೋಕ್ಕೆ ಮುಂಚೆನೂ ಚೆನ್ನಾಗಿತ್ತು.

0: ಚೆನ್ನಾಗಿತ್ತು. ನೀನು ಸಮಸ್ಯೆ ಬಗ್ಗೆ ಎಲ್ಲ ಹೇಳಂಗಿಲ್ಲ, ಚೆನ್ನಾಗಿತ್ತು.
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಈಗ ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಯಾವ ರೀತಿಯ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನರೇಗಾದಿಂದ ಕಳೆದ ಸಾರಿನಲ್ಲಿ ನಾನು ಸುಧಾ ಮೆಂಬರ್ ಆಗಿದ್ದೆ. ಆವಾಗ ಸುಮಾರು 1.5 crore ನಾವು ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿ, ಏನು ಜನರಲ್ ಬೀದಿಲಿ ರೋಡ್ಗಳೇ ಇದು ಚರಂಡಿಗಳೇ ಇರಲಿಲ್ಲ, ಆ ನರೇಗಾದಿಂದ ಜನರಲ್ ಬೀದಿಲೆಲ್ಲ ಆದಷ್ಟು ಸುಧಾ ರೋಡ್ಗಳನ್ನ, ಆದಷ್ಟು ಸುಧಾ ಡ್ರೈನೇಜ್ಗಳನ್ನ ನರೇಗಾದಿಂದ ನಮ್ಮೂರಿಗೆ ಒಳ್ಳೆಯದಾಗಿದೆ. ಆವಾಗ ದುಡ್ಡು ಎಲ್ಲ ನೀಟಾಗಿ ಬರ್ತಿತ್ತು, ಆಗ ಚೆನ್ನಾಗಾಯ್ತು. ಈ ಪ್ರಸ್ತುತಿಯಲ್ಲಿ ನರೇಗಾದನ್ನು ಸ್ವಲ್ಪ ದುಡ್ಡು ಬರೋದು ಲೇಟಾಗಿತ್ತ, ಅದರಿಂದ ಅಡಿಗೆ ಸ್ವಲ್ಪ ನರೇಗಾ ಕುಂಠಿತ ಆಗಿದೆ. ಅಂದರೆ ಸಮುದಾಯದ ಕೆಲಸಗಳು ಯಾವುದು ಜಾಸ್ತಿ ಕಷ್ಟ ಅಂದರೆ ಮಾಮೂಲಿ ಕೊಟ್ಟಿಗೆಗಳು, ಇಂಗು ಗುಂಡಿಗಳು ಇವೆಲ್ಲ ನಡತಾವೆ. ಸಮುದಾಯ ಸ್ವಲ್ಪ ಇದ್ರ ಬಗ್ಗೆ ಬೇಗ ಸ್ವಲ್ಪ ನರೇಗಾದ್ದು ಮಾನವ ದಿನಗೂಲಿನ ಅದನ್ನು ಬೇಗ ಹಾಕಿದ್ರೆ ಇನ್ನೂ ಉತ್ತಮ. ಆ ಸಪ್ಲೈ ಅಂತ ಬರುತ್ತೆ, ಅದ್ರದ್ದು ಸುಧ ಮೆಟೀರಿಯಲ್ ದುಡ್ಡು ಕೊಟ್ಟಾಗ ಅದರಲ್ಲಿ ಹೆಚ್ಚು ಜಾಸ್ತಿ ಆಸಕ್ತಿ ವಹಿಸಿ ಜನಗಳು ಅದನ್ನು ತೊಡಗಿಸ್ಕೊಂಡು ಆ ನರೇಗಾದಿಂದ ಜೀವನ ರೂಪಿಸ್ಕೊತಾರೆ ಅಂತ ನನ್ನ ಭಾವನೆ. ಅದರಲ್ಲಿ ಕೃಷಿ ಹೊಂಡ ಬರ್ತದೆ, ನರೇಗಾದಲ್ಲಿ ಕೃಷಿ ಹೊಂಡ ಬರ್ತದೆ, ಬೇಕು ಅಂದರೆ ರೋಡ್ ಮಾಡ್ಬೋದು, ಚರಂಡಿ ವ್ಯವಸ್ಥೆ ಇದೆ, ಕೊಟ್ಟಿಗೆ ಇದೆ, ದನದ ಕೊಟ್ಟಿಗೆ ಮಾಡ್ಬೋದು. ನಮ್ಮ ಗ್ರಾಮಗಳಲ್ಲಿ ಕೃಷಿ ಹೊಂಡ ಮಾಡವ್ರೆ, ಮಾಮೂಲಿ ದನದ ಕೊಟ್ಟಿಗೆಗಳು ಮಾಡವ್ರೆ, ಕಡ ಮಾಡವ್ರೆ, ಹೆಚ್ಚಿನ ಜಾಸ್ತಿ ಸಮುದಾಯ ಅಂತ ಅಂದರೆ ರೋಡ್ಗಳನ್ನ ಮಾಡಿದ್ದೀವಿ, ಅದನ್ನು ಬಿಟ್ಟರೆ ಚರಂಡಿಗಳನ್ನ ಮಾಡಿದ್ದೀವಿ, ಅಲ್ಲದ ಬಿಟ್ಟರೆ ಇನ್ನು ಮಾಮೂಲಿ ನೀರ್ಗಾಲುವೆಗಳು ಸುಧಾ ಜಾಸ್ತಿ ಕಳೆದ ಸಾರಿ ಮಾಡವ್ರೆ. ಏನ ಎಲ್ಲ ಒಟ್ಟಲಿ 90% 80% ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಮನೆಗಳನ್ನು ಕೊಟ್ಟವ್ರೆ, ಅವರು ಸುಧಾ ಕೆಲಸ ಆಯ್ತವೆ. ಈಗ ಏನಾಗಿದೆ ಅಂದರೆ ನರೇಗಾದಲ್ಲಿ ಇವಾಗ ಆ GPS ಪ್ರಾಬ್ಲಮ್ ಇದೆ, ಆ ನೆಟ್ಟಿರಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ ಟೈಮ್ಗೆ ನೆಟ್ವರ್ಕು ಸಿಕ್ಕಲ್ಲ. ಅವತ್ತು ಏನು ಕೂಲಿಂಗ್ ಮಾಡ್ತಾರೆ, ಈ ರೂಲ್ಸ್ ಮಾಡೋದ್ರಿಂದ ಅವತ್ತು ಕೂಲಿ ವೇಸ್ಟು ಅವ್ರದ್ದು, ಪುನಃ ಬೆಳಗ್ಗೆ ಬರ್ತು ಅಂದ್ರೆ ಪುನಃ GPS ಪ್ರಾಬ್ಲಮ್ಮು. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನವಹಿಸಿ ಅದ್ರ ಬಗ್ಗೆ ತಂತ್ರಜ್ಞಾನನ ಚೇಂಜ್ ಮಾಡಿ ಆದಷ್ಟು ಬೇಗ ಪೇಮೆಂಟ್ ಆಗೋ ರೀತಿ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಭಾವ.
1: ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿದೆ, ಜೊತೆಗೆ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕು, ಅದ್ರ ಬಗ್ಗೆ ಹೇಳೋದಾದ?
0: ಸರ್, ಇವಾಗ ಊರು ರಸ್ತೆಗಳಂತೂ ಆಯಿತು, ಆದಷ್ಟು ಜಮೀನು ರಸ್ತೆಗಳಾಗಬೇಕು ಆದಷ್ಟು. ಊರಲ್ಲೂ ಕೆಲವು ರಸ್ತೆಗಳಿವೆ ಆಗಲಿ, ಇನ್ನೊಂದು 2-3 ದೇವಸ್ಥಾನಗಳಿವೆ, ಔಷಧ ಸರ್ಕಾರ ಮಟ್ಟದಲ್ಲಿ ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ರೋಡ್ಗಳು ಸಾರ್ವಜನಿಕರಿಗೆ ಜಮೀನುಗಳ ಬೇಕಾದ್ರೆ ಭಾರಿ ತೊಂದರೆ ಇದೆ, ಆದಷ್ಟು ಸುಧಾ ಆ ಮೂಲಭೂತ ಸೌಕರ್ಯನ ಕೊಟ್ಟು ರೋಡ್ಗಳನ್ನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸಮಸ್ಯೆ ಅಂತಂದರೆ ದಯವಿಟ್ಟು ನಮಗೆ ಬೇಕಾಗಿರೋದು ಗ್ರಾಮ ಕಲ್ಯಾಣ ಸರ್ವೆ ಸರ್, 80 acres ಇದೆ, ಅದರೊಂದು 40 acres ಇದೆ, 40 acres ವೇಸ್ಟ್ ಆಗಿದ್ದಿದೆ. ಆ ಲ್ಯಾಂಡನ್ನು ಸರ್ಕಾರ ನಾವು ಬಿಡಿಸ್ಕೊಟ್ರೆ ಅದರದಲ್ಲಿ ಏನಾದರೂ ಸರ್ಕಾರದ್ಗೆ ಇಲ್ಲ ಊರಿಗೆ ಒಂದು ಒಳ್ಳೆದಾಯ್ತೆ. ದಯವಿಟ್ಟು ಅದ್ರ ಬಗ್ಗೆ ತ್ವರಿತಗತಿಯಲ್ಲಿ ಬೇಗ ಗ್ರಾಮ ಕಲ್ಯಾಣನ ಒಂದು ಸರ್ವೆ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರು ಅದಕ್ಕೆ ಸರ್ಕಾರದವ್ರು ಶಿಫಾರಸು ಮಾಡಿ ಬೇಗ ಅದನ್ನು ಅರ್ಲಿಯರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು.
1: ಸರ್, ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಅವರ

0: ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಬೇಕಾದ್ರೆ ಸರ್ಕಾರ ಕೆಲಸ ಆಗಿರ್ಬೋದು, ಯಾವುದೇ ಅನುದಾನ ತರಬೇಕಾಗಿರಲಿ, ಎಲ್ಲ ಒಗ್ಗಟ್ಟಿಂದ ಒಳ್ಳೆಯ ರೀತಿ ಮನೋಭಾವದಿಂದ ಒಂದೇ ಎಲ್ಲರೂ ಒಂದೇ ಒಂದು ಅಣ್ಣ ತಂದಿರಂಗೆ ಅಂತ ಒಂದೇ ರೀತಿ ನಾವು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಯಾವುದೇ ಒಂದು ದೇವಸ್ಥಾನ ಮಾಡಲಿ ಏನೇ ಮಾಡಲಿ ಅವ್ರು ಕೊಡಿ ಇವ್ರು ಕೊಡಿ ಅಂತ ನಾವು ಯಾವುದೇ ಪಂಡಿಗೆ ಗಿಂಡಿಗೆ ಹೋಗಲ್ಲ, ಅದಷ್ಟು ಉರಿ ಆಗ್ತೀವಿ. ನಮ್ಮ ಸ್ವಾಭಿಮಾನನೂ ಎಲ್ಲೂ ಬಿಟ್ಕೊಂಡಿಲ್ಲ. ಕಿತ್ತೂರವರು ನಮ್ಮಲ್ಲಿರ್ತಕ್ಕಂಥದ್ದು 18 ಕೋಮು, ಅದ್ರಲ್ಲಿ 12 ದೇವಸ್ಥಾನ ಇದೆ. ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. 8 ದೇವಸ್ಥಾನ ಸಹ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ಆದಷ್ಟು ಸಾರ್ವಜನಿಕರು ಈ ಜನಧ್ವನಿಯಲ್ಲಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಟು ಅದನ್ನು ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಸರ್ಕಾರದಿಂದ ಅವನ ಮೂಲಭೂತಗಳನ್ನ ಪಡ್ಕಲಿ. ಜನಧ್ವನಿ ನಾವು ಸುಧಾ ಇಷ್ಟೊತ್ತು ಸುಧಾ ನಮ್ಮ ಕುರಿಸಿ ಮಾತಾಡೋದಕ್ಕೆ ಅವ್ರಿಗೂ ಸುಧಾ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತಿರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ರೀಯುತ ಎಂ ಮಲ್ಲೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಎಂ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಕಾಯ್ದೆಯ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
5: ಎಲ್ಲರಿಗೂ ನಮಸ್ಕಾರ. ಈ ದಿನ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ಮೊದಲನೇದಾಗಿ ಬಾಲಕಾರ್ಮಿಕ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋವ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆಯ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದರೆ ಒಂದು ಕಡೆ, ಅಂಥವನ್ನ ನಾವು ಬಾಲಕಾರ್ಮಿಕರು ಎಂದು ಕರಿತೀವಿ. ಬಾಲಕಾರ್ಮಿಕ ಅಂತ ಅಂದರೆ

14 ವರ್ಷಕ್ಕಿಂತ ಕೆಳಪಂಟತ್ತ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಮಾಲೀಕರ ಹತ್ತಿರ ಅಥವಾ ಕೆಲವೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನಾವು ಬಾಲಕಾರ್ಮಿಕರು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಈ ಬಾಲಕಾರ್ಮಿಕರು ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋದು. ಮೊದಲನೇದು ಬಡತನ. ಬಡತನ ಅನ್ನೋದು ಯಾವ ಮಟ್ಟಕ್ಕೆ ತರುತ್ತೆ ಅಂತ ಅಂದರೆ, ಚಿಕ್ಕ ಮಕ್ಕಳನ್ನ ಕೂಲಿಗೆ ಹೋಗೋದಕ್ಕೆ, ಮತ್ತೊಂದು ಕಡೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟು, ಸೊ ಆ ಕಾರಣದಿಂದಾಗಿ ಅವ್ರನ್ನು ಆ ಬಡತನ ನಿವಾರಣೆ ಮಾಡೋದಕ್ಕೆ ಸಲುವಾಗಿ ಮಕ್ಕಳನ್ನ ಅವರ ತಂದೆ ತಾಯಿಗಳೇ ಅಥವಾ ಮಕ್ಕಳೇ ಸ್ವಯಂ ಪ್ರೇರಿತವಾಗಿ ಒಂದು ಕಡೆ ಕೆಲಸಕ್ಕೆ ಹೋಗಿ ದುಡಿಯೋದಕ್ಕೆ ಪ್ರಯತ್ನ ಮಾಡ್ತಾವೆ. ಆದರೆ ತಾತ್ಕಾಲಿಕವಾಗಿ ಅವರಿಗೆ ಹಣ ಸಿಗ್ಬೋದು, ಆದರೆ ಭವಿಷ್ಯದಲ್ಲಿ ಅದು ಜೀವನ ಪೂರ್ತಿ ಬಡತನನೇ ಇರಬೇಕಾಗುತ್ತೆ ಅವರು ಅನ್ನೋದು ನನ್ನ ಅಭಿಪ್ರಾಯ. ಸೊ ಮತ್ತೊಂದು ಕಾರಣ ಏನಂದರೆ ಬಾಲ್ಯ ವಿವಾಹ. ತುಂಬ ಸಾರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, 18 ವರ್ಷದ ಕೆಳಪಟ್ಟಂಥ ಹೆಣ್ಣುಮಗಳಿಗೆ, 21 ವರ್ಷದ ಕೆಳಪಟ್ಟಂತಹ ಹೆಣ್ಮಗುವಿಗೆ ಅವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ. ಈ ಥರ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಣದ ಕೊರತೆ ನಮ್ಮ ದೇಶಕ್ಕೂ ಪರಿಣಾಮ ಬೀರುತ್ತೆ, ಮತ್ತು ಆ ವ್ಯಕ್ತಿಯ ಭವಿಷ್ಯ, ಆ ಉಜ್ವಲ ಭವಿಷ್ಯನ ಆ ಬಾಲ್ಯ ವಿವಾಹದಿಂದಾಗಿ ಅದನ್ನು ಹಾಳು ಮಾಡ್ತಾರೆ. ಅಥವಾ ಬಾಲ್ಯ ವಿವಾಹ ಮಾಡಿದ್ರೆ ಏನು ಪನಿಷ್ಮೆಂಟು ಏನು ಅಂತೆಲ್ಲ ಆಲ್ರೆಡಿ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಸೊ ಮತ್ತೊಂದು ಕಾರಣ ಪೋಷಕರ ದುಶ್ಚಟಗಳು. ಈಗ ತಂದೆ ತಾಯಿಗಳು ಅವ್ರದೇ ಆದಂಥ ಚಟಗಳಿರ್ತವೆ, ಈ ಕುಡಿತ ಇರ್ಬೋದು ಅಥವಾ ಧೂಮಪಾನ ಮತ್ತು ಇತರ ಗುಟಿಕೆಗಳು, ಈ ಥರಗಳನ್ನು ಅವರು ದುಶ್ಚಟಗಳಿಂದಾಗಿ ಬೇರೆ ಬೇರೆ ರೀತಿಯ ಒಂದು ಆ ಒಂದು ಚಟಗಳಿರೋದ್ರಿಂದ ಅವ್ರಿಗೋಸ್ಕರ ಮಕ್ಕಳನ್ನ ದುಡಿಲಿ, ತಾತ್ಕಾಲಿಕವಾಗಿ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವರು ಇದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೋತಾರೆ. ಇದು ಸಹ ಒಂದು ಕಾರಣ. ನಂತರ ವಲಸೆ. ವಲಸೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಬಡತನದಿಂದಾಗಲಿ ಅಥವಾ ಕೂಲಿ ಮಾಡೋದಕ್ಕೋ ಅಥವಾ ಮತ್ತೊಂದಕ್ಕೆ ಅವರು ಹೋಗ್ತಾರೆ ಫ್ಯಾಮಿಲಿ ಸಮೇತ. ಕುಟುಂಬ ಸಮೇತ ಅವರು ಹೋದಾಗ ಮಕ್ಕಳಲ್ಲಿ ಒಳ್ಳೆ ಶಿಕ್ಷಣ ಕೊಡಿಸುವಂಥ ಕಡೆ ಅವರು ಗಮನ ಹರಿಸೋದಿಲ್ಲ. ಒಂದು ಕಡೆಯಿಂದ ಒಂದು ಕಡೆ ಬಂದಿದ್ದೀವಿ ಅನ್ನೋ ಒಂದು ಮೂಢನಂಬಿಕೆ ಏನೇನೋ ಅವ್ರ ತಲೆಯಲ್ಲಿ ಇಟ್ಕೊಂಡು ಮಕ್ಕಳನ್ನು ಸಹ ಶಾಲೆಯನ್ನು ಬಿಡಿಸಿ ಅವ್ರನ್ನ ಕೆಲಸಕ್ಕೆ ಕಳಿಸ್ತಾರೆ. ಮತ್ತು ಮಕ್ಕಳ ದುಡಿಮೆಯಿಂದಾಗಿ ಅವ್ರಿಗೆ ಹಣ ಸಿಗುತ್ತೆ. ತಾತ್ಕಾಲಿಕವಾಗಿ ನಮ್ಮ ಜೀವನದಲ್ಲಿ ಹಣ ಸಿಗ್ತಿರೋದ್ರಿಂದ ಅವ್ರಿಗೆ ಏನು ಅನಿಸ್ಬಿಡುತ್ತೆ, ಓ ಹೇಗೋ ಜೀವನ ಉಳ್ತಾ ಇರುತ್ತೆ, ಇವನು ನಾವು ಶಾಲೆ ಕಳಿಸ್ಬಿಟ್ರೆ ಈ ಹಣ ನಮಗೆ ಬರೋದಿಲ್ಲ. ಸೊ ಆ ಥರ ಅವ್ರದ್ದು ಲೆಕ್ಕಾಚಾರ ಹಾಕಿ ಮಕ್ಕಳ ದುಡಿಮೆಯಿಂದಾಗಿ ಇದು ಮಾಡ್ತಾರೆ. ಇದು ಸಹ ಒಂದು ಕಾರಣ ಆಗುತ್ತೆ. ಮತ್ತು ಕೃಷಿಯಲ್ಲಿನ ಸಮಸ್ಯೆಗಳು ಸಹ ಆಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು, ಈಗ ತುಂಬ ಜನನ ನಾವು ಕಣ್ಕಣ್ ಮುಂದೆನೇ ಇರ್ತಾರೆ, ಜಮೀನಿನ ಕೆಲಸಕ್ಕಾಗಿ ಮಕ್ಕಳನ್ನ ಶಾಲೆ ಕಳಿಸೋದನ್ನು ಬಿಡ್ತಾರೆ. ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಸಲುವಾಗಿ ಶಾಲೆಗಳಿಗೆ ರಜೆ ಹಾಕ್ತಾರೆ. ಆದರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಅದೇ ಕಂಟಿನ್ಯೂ ಆಗಿಬಿಟ್ಟಿರ್ತದೆ. ಸೊ ಅದರಿಂದ ಆದಷ್ಟು ಜಮೀನಿನಲ್ಲಿ ಕೆಲಸ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ತಂದೆ ತಾಯಿಗಳು ಖಂಡಿತ ಹೊಡೋದು ಮಾಡ್ತಾ ಇರ್ತಾರೆ ನಮ್ಮದು. ಆದರೆ ಶಿಕ್ಷಣವನ್ನು ನಾವು ವಂಚಿಸಿ ಜಮೀನಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಸಹ ಅದು ತಪ್ಪೆ. ಅವನ ಭವಿಷ್ಯ ರೂಪಿಸ್ಕೊಂಡ ಮೇಲೆ ಅವನು ಇಸ್ ಬೆಟರ್ ಟು ಚಾಯ್ಸ್, ಅವ್ರು ಯಾವುದನ್ನಾದರೂ ಆಯ್ಕೆ ಮಾಡ್ಕೋಬಹುದು. ಮತ್ತು ಆಗ ನಂತರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಇದು ಸಹ ಒಂದು ಕಾರಣ ಆಗುತ್ತೆ. ಉಚಿತ ಮತ್ತು ಕಟ್ಟೆ ಶಿಕ್ಷಣ ಇದ್ದರೂ ಸಹ ಪರಿಣಾಮಕಾರಿಯಾಗಿ ಒಂದು ಅನುಷ್ಠಾನಕ್ಕೆ ಬರದೇ ಇರುವುದು ಸಹ ಒಂದು ಕಾರಣ ಆಗಿದೆ. ಇವತ್ತಿದೆ ಕಾನೂನು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದ್ದೇ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಪರಿಣಾಮಕಾರಿಗೆ ಅದನ್ನು ಎಫರ್ಟ್ ಹಾಕದೇ ಇರೋದ್ರಿಂದ ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಅವರು ಇಷ್ಟು ಮಟ್ಟಿಗೆ ಮೈನರ್ ಇದ್ದಾರೆ, 14 ವರ್ಷ ಕೆಳಪಟ್ಟಂಥ ಮಕ್ಕಳು ಎಲ್ಲಿರ್ತಾರೆ, ಇವುಗಳನ್ನು ನೋಡಿಕೊಂಡು ಅವ್ರನ್ನ ಕರೆತಂದು ಶಾಲೆಯಾಗಿ ಮರಳಿ ಶಾಲೆಗೆ ಕರೆತರಬೇಕು. ಅಂಥ ಸಂದರ್ಭಗಳಲ್ಲಿ ಇವರು ಸೋತಂಥ ಸಂದರ್ಭದಲ್ಲಿ ಇದು ಸಹ ಒಂದು ಕಾರಣ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ, ಕಡಿಮೆ ಕೂಲಿ ಕೊಟ್ಟು 14 ವರ್ಷ ಕೆಳಪಟ್ಟಂಥ ಮಕ್ಕಳ ಕೈಯಿಂದ ಕೆಲಸ ಮಾಡಿಸ್ಕೊಂಡು ದುಡಿಮೆ ಮಾಡಿಸ್ಕೊಂಡು ನಾವು ಆರಾಮಾಗಿರ್ಬೋದು ಅನ್ನೋದು ಮಾಲೀಕರ ಸ್ವಾರ್ಥ. ಇನ್ನೊಂದು ಏನು ಅಂತಂದ್ರೆ, ದೊಡ್ಡವ್ರಿಗೆ ನಾವು

0: ಸಂಬಳ ಕೊಡ್ತಾರೆ, ಕೂಲಿ ಕೊಡ್ತಾರೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಮಕ್ಕಳಿಗೆ ಅಂತ ಅಂತ ಬಂದಾಗ ಕಮ್ಮಿ ಅಮೌಂಟ್ ಬರುತ್ತೆ, ಅಥವಾ 50% ಇರುತ್ತೆ. ಕಮ್ಮಿ ಹಣವನ್ನು ಕೊಟ್ಟು ನಾವು ಸಂಪೂರ್ಣವಾಗಿ ಕೆಲಸ ಮಾಡಿಸ್ಕೋಬೋದು ಅನ್ನೋದು ಅವ್ರದ್ದು ಸ್ವಾರ್ಥ ಇರುತ್ತೆ. ಯಾಕಂದರೆ ಇವತ್ತು ನೋಡಿರ್ತೀವಿ ನಾವು ಈ ಟೌನ್ಗಳೆಲ್ಲ ನೋಡಿದಾಗ, ಒಂದು ಟೀ ಅಂಗಡಿ ಆಗಲಿ ಅಥವಾ ದಿನಸಿ ಅಂಗಡಿ ಆಗಲಿ, ಬೇಕರಿಗಳಾಗಲಿ, ಇಲ್ಲಿ ನಮ್ಮ ಕಣ್ಮುಂದೆ ಇರುವಂಥ ಪ್ಲೇಸ್ಗಳಲ್ಲಿ ಆ ಮಾಲೀಕರು ತುಂಬ ಬುದ್ಧಿವಂತ ಇದ್ದಾರೆ, ತುಂಬ ಎಜುಕೇಟೆಡ್ ಆಗಿರ್ತಾರೆ, ಅವರು ಸಹ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳ್ಕೊಂಡಿರೋವರೇ ಆಗಿರ್ತಾರೆ. ಆದರೂ ಸಹ ಆ ಒಂದು ಅವರ ವ್ಯಾಪ್ತಿಯಲ್ಲಿ, ಅವರ ಅಂಗಡಿಗಳಲ್ಲಿ, ಅವರ ಬೇಕರಿಗಳಲ್ಲಿ, ಅವರ ಒಂದು ಇದರಲ್ಲೇ ಮಕ್ಕಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ದುಡಿಸ್ಕೊಳ್ಳೋದಕ್ಕೆ ಒಂದು ಸ್ವಾರ್ಥ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಸೊ ಆನಂತರ ನಾವು ಈ ಬಾಲಕಾರ್ಮಿಕಿಂದಾಗಿ ಅವ್ರಿಗೆ ದುಷ್ಪರಿಣಾಮಗಳು ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡವ. ತುಂಬ ಚೆನ್ನಾಗಿ ಗೊತ್ತಿರೋಂಥದ್ದು, ಶಿಕ್ಷಣದಿಂದ ಅವನು ವಂಚಿತರಾಗ್ತಾನೆ. ಇವತ್ತು ತುಂಬ ಜನ ಹೇಳಿದ್ದಾರೆ, ಒಂದು ಶಿಕ್ಷಣನ ಪಡ್ಕೊಂಡ್ರೆ ಎಲ್ಲೂ ಬೇಕಾದರೂ ಧೈರ್ಯವಾಗಿ ಯಾವುದೇ ಹುದ್ದೆ ಆಗಲಿ ನಿಭಾಯಿಸ್ಬೋದು, ಅವನು ಎಲ್ಲಿ ಬೇಕಾದರೂ ಆರಾಮಾಗಿ ಹೋಗ್ಬೋದು. ಒಂದು ಶಿಕ್ಷಣ ಇದ್ದರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಬರೋದಿಲ್ಲ. ಇವತ್ತು ನಾವು ನೋಡ್ಬೋದು, ಇವತ್ತು ಸಬ್ಜೆಕ್ಟ್ ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ಒಂದು ಅರ್ಧಂಬರ್ಧಂ ತಿಳಿದಂಥ ವ್ಯಕ್ತಿಗಳು ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂತಂದರೆ ಒಬ್ಬ ಏನು ಓದ್ದೆ ಅಂತವರು ಅವ್ರ ಜೊತೆ ಹೋಗ್ತಾ ಇರ್ತಾರೆ, ಅಲ್ಲೇನೋ ಆಗಿರುತ್ತೆ, ಇವ್ರಿಗೆ ಬೇರೆ ಥರ ಎದುರಿಸಿ ಭಯ ಪಡಿಸಿ 1 ರೂಪಾಯಿ ಆಗೋದಕ್ಕೆ 10 ರೂಪಾಯಿ ತಗೋತಾರೆ. ಇಂಥ ಸಿಚುವೇಶನ್ಗಳು ನಾವು ನೋಡಿದ್ದೀವಿ. ಸೊ ಅದರಿಂದಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಜೀವನ ಮಾಡ್ತೀನಿ ಅಂತಂದರೆ ಎಜುಕೇಷನ್ ಮಾಡಬೇಕಾಗಿರುತ್ತೆ. ಸೊ ಅದು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಮತ್ತು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಗಂಭೀರವಾದ ಪರಿಣಾಮ ಉಂಟಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಬದಲಾವಣೆಗಳಾಗ್ತವೆ, ಪರಿಣಾಮ ಉಂಟಾಗುತ್ತೆ. ಮಕ್ಕಳು ದೊಡ್ಡದಾದಂಥ ನಂತರ ಅಥವಾ ಯುವಕರಾದಾಗ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ತಾರೆ ನೋಡಿರ್ಬೋದು. ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲೇ ನಾವು ಕೆಲಸ ಮಾಡ್ತಾ ತುಂಬ ಭಾರವಾದ ವಸ್ತುಗಳನ್ನು ಎತ್ತೋದಕ್ಕಾಗಲಿ ಅಥವಾ ಮತ್ತೊಂದು ಹಾರ್ಡ್ ವರ್ಕ್ ಈ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಫಿಸಿಕಲಿ ಅವರಿಗೆ ಕೆಲವೊಮ್ಮೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿವೆ. ಮತ್ತು ಈ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮಾರಾಟದಂಥ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಈಗ ನಾವೇನು ಶಿಕ್ಷಣ ಪಡೆದೇ ಮಾಲೀಕರ ಹತ್ರ ಕೆಲಸ ಮಾಡ್ಕೊಂಡೇ ಇದ್ದಾಗ, ಕೂಲಿ ಮಾಡ್ಕೊಂಡೇ ಇದ್ದಾಗ ಇವುಗಳು ಯಾವುದು ನಮಗೆ ಗಮನಕ್ಕೆ ಬರೋದಿಲ್ಲ. ಯಾವ ಕೆಲಸ ಮಾಡ್ತಾ ಇರ್ತೀವಿ, ಯಾವುದು ಲೀಗಲ್ಲು, ಯಾವುದು ಇಲ್ಲೀಗಲ್ಲು, ಇನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಾಗುತ್ತಿಲ್ಲ. ಹೆಣ್ಮಕ್ಳ ದೌರ್ಜನ್ಯ, ಹಿಂಸೆ, ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ ಹೆಣ್ಮಕ್ಳುಗಳು. ಅವ್ರಿಗೆ ಯಾವುದು ಅಪೋಸ್ ಮಾಡಬೇಕು, ಈಗಿನ ಯಾವ ವ್ಯಕ್ತಿ ನಮ್ಮ ಜೊತೆ ಹೇಗೆ ನಡ್ಕೋತಾ ಇದ್ದಾನೆ, ಇದು ನಮ್ಮ ಹಕ್ಕಿ ಯಾವುದು, ನಮ್ಮ ರಕ್ಷಣೆ ಕೊಡೋದಕ್ಕೆ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಾರೆ ಮತ್ತು ಅದಕ್ಕೆ ಅವರು ಪೇಷನ್ಸ್ ಆಗಿ ಇರ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಅಂಗವಿಕಲರಾಗುವಂಥ ಸಾಧ್ಯತೆಯೂ ಸಹ ಇದೆ. ವಯಸ್ಸಿನ 14% ಕೆಳಪಟ್ಟಂಥ ಸಂದರ್ಭದಲ್ಲಿ ನಾವು ಥರ ಕೆಲಸ ಎಲ್ಲ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅಂಗವಿಕಲರಾಗುವಂಥ ಸಾಧ್ಯತೆಗಳು ತುಂಬ ಇದೆ ಅಂತೇಳಿ ನಾವು ಕೇಳಿದ್ದೀವಿ.
1: 1986 ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ ಬಂತು. ಅಲ್ಲಿ ಏನೇಳುತ್ತೆ ಅಂತ ಅಂದರೆ 14 ವರ್ಷದೊಳಗಿನ ಯಾವುದೇ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ ಅಂತ ಇದೆ. ಮತ್ತು ಇನ್ನೊಂದಿದೆ, 15 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ದುಡಿಸುವಂತಿಲ್ಲ. ಇದ್ರಲ್ಲಿ ಡಿಫ್ರೆನ್ಸ್ ಏನಂದರೆ ಬಾಲಕಾರ್ಮಿಕ ಅಂದರೆ ಏನು ಅಂತ, 14 ವರ್ಷದ ಕೆಳಪಟ್ಟಂಥ ಮಕ್ಕಳು ಕೆಲಸ ಮಾಡ್ತಾ ಇದ್ದರೆ ಅವ್ರನ್ನ ಬಾಲಕಾರ್ಮಿಕರ ಪದ್ಧತಿ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ಇನ್ನೊಂದಿರುತ್ತೆ, 14ರಿಂದ 18 ವರ್ಷದೊಳಗಿನ ಮಕ್ಕಳನ್ನ ನಾವು ಕಿಶೋರ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದಂತೂ ಇಂಪಾರ್ಟೆಂಟ್, ಇವ್ರನ್ನ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ. ಒಂದು ವೇಳೆ ಈ ಥರ ಅವರು ಕೆಲಸ ಮಾಡಿಸ್ಕೋತಾ ಇದ್ದರೆ, ದುಡಿಸ್ತಾ ಇದ್ದರೆ 2 ವರ್ಷದ ತನಕ ಜೈಲು ಮತ್ತು 50,000 ರೂಪಾಯಿ ದಂಡ ಸಹ ಅವರು ವಿಧಿಸ್ಬೋದು. ಅಂದರೆ ಈ ಶಿಕ್ಷೆಗೆ ದಂಡನೆ ಏನಂದರೆ 6 ತಿಂಗಳಿಂದ 2 ವರ್ಷದ ಒಳಗಡೆ ಜೈಲು ಶಿಕ್ಷೆ ಕೊಡ್ಬೋದು.

0: 70,000 50,000 ರೂಪಾಯಿ ದಾಟಾಗುತ್ತೆ
1: ಇದರಿಂದಾಗಿ.
0: ಮತ್ತು ಇದ್ರ ಜೊತೆಗೆ 14 ವರ್ಷದಿಂದ ಸ್ವಂತ ಮಕ್ಕಳನ್ನು ಕೂಡ ಸಾಲಾವಧಿಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳುವಂತಿಲ್ಲ. ನಾನು ಹೇಳಿದೆ ನಿಮಗೆ ಮುಂಚಿತವಾಗಿ, ನಮ್ಮ ಮಕ್ಕಳಾದರೂ ಸಹ ಶಾಲೆಯ ಅವಧಿಯಲ್ಲಿ ರಿಟೈರ್ಮೆಂಟ್ ಮಕ್ಕಳಿಗೆ ಕೆಲಸ ಮಾಡಿಸ್ಕೋಬೋದು, ನಮ್ಮ ಮನೆಯಲ್ಲಿ ಜಮೀನಲ್ಲಿ ಅಥವಾ ಮತ್ತೊಂದು ನಮ್ಮಂಥ ನಮ್ಮ ಏನೇ ಅಂಗಡಿಗಳು ಅಂತ ಇದ್ದಂಥ ಸಂದರ್ಭ. ಆದರೆ ಸ್ವಯಂ ಪ್ರೇರಿತವಾಗಿ ಮಾಡಿದ್ರೆ ಅದು ಬಲವಂತವಾಗಿ ನಾವು ನಮ್ಮ ಮಕ್ಕಳನ್ನ ಶಾಲೆಯ ಅವಧಿಯಲ್ಲಿ ಈ ಥರ ಮಾಡಬಾರ್ದು. ಒಂದು ವೇಳೆ ಆ ಥರ ಇಟ್ಕೊಂಡ್ರೆ ಮಕ್ಕಳ ತಂದೆ ತಾಯಿ ಮತ್ತು ಅವರ ಕುಟುಂಬದವರಿಗೆ ಅಥವಾ ಮಾಲೀಕರಿಗೆ ಅವರೆಲ್ಲ ಅಪರಾಧಿಗಳಾಗ್ತಾರೆ. ಅವರು ಸಹ ಅವ್ರಿಗೆ ಏನು ಆ್ಯಕ್ಟ್ ಪ್ರಕಾರ ಅವ್ರಿಗೂ ಸಹ ದಂಡನ ವಿಧಿಸಲಾಗುತ್ತೆ. ಈ ಒಂದು ಬಾಲಕಾರ್ಮಿಕರ ಸಮಸ್ಯೆಗೆ ನಿರ್ಮೂಲನಾ ಕ್ರಮಗಳು ಸಹ ಇದೆ. ಇಲ್ಲಿ 18 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲು ಹೋಗುವಂತೆ ಹೇಳಿದೆ ಕ್ರಮಗಳು. ಅದನ್ನು ಮತ್ತು ನಿರಂತರವಾಗಿ ಶಾಲೆಗೆ ಬರುವಂತೆ ಸಹ ಮಾಡೋದು. ಮಕ್ಕಳೆಲ್ಲೂ ಸಹ ಶಾಲೆ ಬಿಡದಂತೆ 18 ವರ್ಷದೊಳಗೂ ಸಹ ಮಕ್ಕಳು ಎಲ್ಲಾದರೂ ಇದ್ದಾವೋ ಹೋಗ್ತಾ ಇಲ್ವೋ ಸ್ಕೂಲ್ಗೆ ಕೆಲಸ ಮಾಡೋಕೆ ಹೋಗಿ ಅದನ್ನು ಆ ಸ್ಕೂಲ್ ಸಂಬಂಧಪಟ್ಟವರು ಅವರು ಏನು ಎತ್ತ ಎಲ್ಲಿದೆ ಅಂತ ನೋಡ್ಕೊಂಡು ತಿಳ್ಕೊಂಡು ಅವರು ಮತ್ತೆ ಮಾಡಲಿ ಶಾಲೆ ತೊಗೊಂಡೋಗಬೇಕಾಗುತ್ತೆ. ನಿರಂತರವಾಗಿ ಅವರು ಶಾಲೆಗೆ ಬರುವಂತೆ ಮಾಡಲೇಬೇಕಾಗುತ್ತೆ ಅಂತ ಎಲ್ಲಿ ಇರೋಂಥದ್ದು ಈ ಒಂದು ಆ್ಯಕ್ಟ್. ಲಿಂಗ ಸಮಾನತೆಯನ್ನು ಕಾಪಾಡೋದು, ಅದು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಮಾಡೋಂಥದ್ದು. ಕುಟುಂಬಗಳು ವಲಸೆ ಹೋಗುವುದನ್ನು ಸಹ ತಡೆಗಟ್ಟಬಹುದು. ಬಾಲ್ಯ ವಿವಾಹ ಮತ್ತು ಮಾರಾಟ ಮಕ್ಕಳ ಮಾರಾಟದ ತಡೆಗೂ ಸಹ ಅರಿವು ಮೂಡಿಸೋದು. ಮಕ್ಕಳ ರಕ್ಷಣೆಯ ಹಕ್ಕುಗಳನ್ನು ಪಂಚಾಯಿತಿಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಮೇನಿಗೆ ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ. ಆಹಾ ಪ್ರದೇಶಗಳಲ್ಲಿ ಮಕ್ಕಳಿಗೆ ರಕ್ಷಣೆ ಸಂಬಂಧಪಟ್ಟ ಹಾಗೆ ಆಗಲಿ ಮತ್ತೊಂದಕ್ಕಾಗಲಿ ಇವರು ಅರಿವು ಮೂಡಿಸಬೇಕು. ಪಂಚಾಯಿತಿಯ ಅಧಿಕಾರಿ ಅದು ಅವರ ಕರ್ತವ್ಯವೂ ಆಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಅವರು ವಸ್ಟಾಂಶ ಮಾಡಲೇಬೇಕಾಗುತ್ತೆ. ಹೀಗೆ ಈ ಆ್ಯಕ್ಟ್ ಹೇಳುತ್ತೆ. ಕೆಲವೊಂದು ನಾವು ಲೈನ್ಗಳನ್ನ ನೋಡ್ಬೋದು. ಮಕ್ಕಳ ಬಾಲ್ಯವನ್ನು ಕಾಪಾಡಿ, ನಮ್ಮ ದೇಶದ ಭವಿಷ್ಯವನ್ನು ರಕ್ಷಿಸಿ. ನಮ್ಮ ಮಕ್ಕಳ ಬಾಲ್ಯ ಕಾಪಾಡ್ಕೊಬಿಟ್ರೆ ನಾವು ನಮ್ಮ ದೇಶದ ಭವಿಷ್ಯವಾಗಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ನಾವೇ ರಕ್ಷಣೆ ಮಾಡ್ಕೋತೀವಿ ಅನ್ನೋ ಥರ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೈಯಲ್ಲಿ ಕೆಲಸವಲ್ಲ. ನಮ್ಮ ಮಕ್ಕಳ ಕೈಯಲ್ಲಿ ಈ ಏರ್ಪೋರ್ಟ್ ಹೋಗುದ್ಲಿ, ಜಮೀನುಗಳಲ್ಲಿ ಕೆಲಸ ಮಾಡಿಸೋದು ಅವ್ರ ಕೈಯಲ್ಲಿ ಕೆಲಸ ಕೊಡೋದಲ್ಲ. ಮಕ್ಕಳಿಗೆ ಅವ್ರ ಕೈಯಲ್ಲಿ ಕೊಡಬೇಕಾಗಿರೋದು ನಾವು ಪುಸ್ತಕಗಳು. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಶಿಕ್ಷಣ ಕೊಡದೇ ಇರುವುದು ಅಪರಾಧ ಅಂತ ಹೇಳಿ ಹೇಳ್ಬೋದು. ಈ ಒಂದು ಬಾಲ್ಯ ಭವಿಷ್ಯದ ಬೆಳಕು, ಅದನ್ನು ಕಾರ್ಮಿಕತನದಿಂದ ಕತ್ತಲೆಯಾಗಿಸಬೇಡಿ ಅಂತ ಹೇಳಿ ಕೆಲವೊಂದು ಲೈನ್ಗಳನ್ನ ನಾನು ನೋಡಿದ್ದೆ ಒಂದು ಕಡೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ಮಕ್ಕಳಿಗೆ. ಅದನ್ನು ಆ ಟೈಮಲ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ ಏನು ಹೇಳ್ತಾ ಇದ್ದಾರೆ ಏನು ಅಂತ. ಅದೇ ಒಂದು ಹಂತ ಮೀರೋದ ಮೇಲೆ ತುಂಬ ಚೆನ್ನಾಗಿ ಮುಂದೆ ಬಂದಿರೋರು ಅನ್ಕೋತಾರೆ, ನಾವು ಬಾಲ್ಯನ ಎಲ್ಲೋ ಒಂದು ಕಡೆ ಯೂಸ್ ಮಾಡಿಕೊಂಡು ಒಳ್ಳೆ ದಾರಿಲಿ ಬಂದಿದ್ದೀವಿ ಅನ್ಕೋತಾರೆ. ಆದರೆ ಮತ್ತೆ ಕೆಲವರು ಎಲ್ಲೋ ಒಂದು ಕಡೆ ನಮ್ಮ ಬಾಲ್ಯದಲ್ಲಿ ನಾವು ತಪ್ಪು ಮಾಡಿಬಿಟ್ಟು ನಾವು ಓದಬೇಕಾಗಿತ್ತು ಅಥವಾ ಇನ್ನೂ ನಮ್ಮ ತಂದೆ ತಾತ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಮ ತಂದೆಯವರು ನಮ್ಮನ್ನು ಓದಿಸ್ಬೇಕಾಗಿತ್ತು, ಅವರು ಸ್ವಲ್ಪ ಓದಿಸ್ಬಿಟ್ಟಿದ್ರು ನಾನು ಏನೋ ಆಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಅಥವಾ ಅದರಿಂದಾಗಿ ಬಾಲ್ಯ ಭವಿಷ್ಯದಕ್ಕೆ ನಾವು ನೋಡಬೇಕಾಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಈ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಅನ್ವಯ ಈ ರೈಲು ನಿಲ್ದಾಣಗಳು, ಬೀಡಿ ತಯಾರಿಕೆ, ಸಿಮೆಂಟ್ ಉತ್ಪಾದನೆ, ಬಟ್ಟೆ ತಯಾರಿಕೆ, ಬೆಳಪ ತಯಾರಿಕೆ, ಸಿಡಿಮದ್ದುಗಳ ತಯಾರಿಕೆ ಮತ್ತು ಮುಂತಾದವು ಮುಂತಾದವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವಿರುವ ಜಾಗದಲ್ಲಿ ಅಂತ ಯೋಚನೆ ಮಾಡಿದ್ರೆ ಈ ಬೇಕರಿಗಳು, ಟೀ ಅಂಗಡಿಗಳು ಮತ್ತು ಈ ವ್ಯವಸಾಯದಲ್ಲಿ ನಡೀತಾ ಇದೆ, ಇನ್ನೂ ಸಹ ದೀಚ ಪದ್ಧತಿಗಳು ನಡೀತಾ ಇದೆ. ಸೊ ಇಂಥ ನಿಯಮಗಳಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಅವರು ಕೆಲಸ ಮಾಡೋಂಗಿಲ್ಲ. ಹಾಗೆ ಈ ವಿಶ್ವ ಬಾಲಕಾರ್ಮಿಕರ ವಿರೋಧದಿಂದ 1986 ಜಾರಿಗೆ ಬಂತಾದರು. ಪ್ರತಿ ವರ್ಷ ಜೂನ್ 12 ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನಾಗಿ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತೆ. ಈ ದಿನ ಏನು ವಿಶೇಷತೆ ಅಂತ ಅಂದರೆ ವಿಶ್ವಾದ್ಯಂತ ಬಾಲಕಾರ್ಮಿಕರ ಅವಸ್ಥೆಯ ಬಗ್ಗೆ ಜನರಿಗೆ ಸಮಾಜಕ್ಕೆ ಅರಿವು ಮೂಡಿಸುವಂಥದ್ದು ಈ ದಿನ. ಪ್ರಪಂಚಾದ್ಯಂತ ಲಕ್ಷಗಟ್ಟಲೆ ಹುಡುಗರು ಅಥವಾ ಹುಡುಗಿಯರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ದೀಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತಾರೆ. ಲಕ್ಷಗಟ್ಟಲೆ ಹುಡುಗ ಹುಡುಗಿಯರು ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸರ್ವೆಗಳ ಪ್ರಕಾರ ಅಭಿವೃದ್ಧಿ

ಹೊಂದಿದ ರಾಷ್ಟ್ರಗಳಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಕೆಲವು ಸರ್ವೆಗಳು ಹೇಳ್ತಾ ಇದ್ದಾವೆ. ಯಾವ ದೇಶ ಮುಂಚೂಣಿಕೆಯಲ್ಲಿದೆ, ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ, ಆ ದೇಶದಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ ವರದಿ ಇದೆ. 5-17 ವರ್ಷದೊಳಗಿನ ಅನೇಕ ಮಕ್ಕಳು ಸಹ ಶಿಕ್ಷಣವಿಲ್ಲದೆ ಮತ್ತಾಗೆ ಸರಿಯಾದ ಆರೋಗ್ಯ ರಕ್ಷಣೆ ಇಲ್ಲದೆ

0: ಪ್ರಾರಂಭ ಮಾಡಲಾಯಿತು.
1: ಬಾಲಕಾರ್ಮಿಕರಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಒದಗಿಸುವುದು ಹಾಗೂ ಪ್ರಪಂಚದ ಬಾಲಕಾರ್ಮಿಕರನ್ನು ಗುರುತಿಸಿ, ಪ್ರಪಂಚದಲ್ಲಿಯೇ ಬಾಲಕಾರ್ಮಿಕರನ್ನು ಗುರುತಿಸಿ ಅವರಿಗೆಲ್ಲ ಸೌಲಭ್ಯವನ್ನು ಒದಗಿಸಿ ಮತ್ತು ಸಂಪೂರ್ಣವಾಗಿ ಬಾಲಕಾರ್ಮಿಕರನ್ನು ನಿರ್ಮೂಲನೆ ಮಾಡುವಂಥ ಉದ್ದೇಶವನ್ನು ಈ ಒಂದು ಆ್ಯಕ್ಟ್ ಹೊಂದಿದೆ. 2002 ILO ಅನ್ನೋದು ಅದರ ಉದ್ದೇಶವನ್ನು ಇಲ್ಲಿ ಇರುತ್ತೆ. ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇದು ಸಾಮಾನ್ಯವಾಗಿ ಹಳೆಯ ಒಂದು ಗಾದೆ. ಹಿಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅದ ಕಾರಣ ಅವರಿಗೆ ಉತ್ತಮ ಶಿಕ್ಷಣ, ಉತ್ತಮ ಸೌಲಭ್ಯವನ್ನು ಒದಗಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಬಾಲಕಾರ್ಮಿಕತೆಯನ್ನು ಎಲ್ಲರೂ ವಿರೋಧಿಸೋಣ ಮತ್ತು ನಾವೆಲ್ಲರೂ ಜಾಗೃತಿ ಮೂಡಿಸೋಣ. ಮಕ್ಕಳನ್ನು ಬಲವಂತವಾಗಿ ದುಡಿಸಿಕೊಂಡು ಮಾದಕ ವಸ್ತುಗಳು, ಕಳ್ಳ ಸಾಗಾಣಿಕೆ ಮತ್ತು ಇನ್ನಿತರ ಅಕ್ರಮ ಚಟುವಟಿಕೆಗಳಿಗೆ ತಳ್ಳುವಂತಹ ಚಟುವಟಿಕೆಯ ಹಿಂದಿರುವ ಬಾಲಕಾರ್ಮಿಕರ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸೋಣ ಮತ್ತು ಈ ದಿನವನ್ನು ಗುರುತಿಸೋಣ. ಅಂದರೆ ನಾನೇನು ಹೇಳಿದೆ ಇವುಗಳನ್ನ, ಇವುಗಳು ಈ ಒಂದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರ ಉದ್ದೇಶ ಆಗಿರುತ್ತೆ. 2016 ನಿಷೇಧ ಮತ್ತು ನಿಯಂತ್ರಣ ದಿನ ಬಂತು ತಿದ್ದುಪಡಿ ಅಮೆಂಡ್ಮೆಂಟ್ ಪ್ರಕಾರ. ಹಾಗಾಗಿ ನಾವು ಈ ಬಾಲಕಾರ್ಮಿಕರ ಪದ್ಧತಿ, ಕಿಶೋರ ಪದ್ಧತಿಗಳನ್ನು ತಡೆಹಿಡಿಯಲು ಆದಷ್ಟು ನಮ್ಮ ಈ ಒಂದು ಸಮಾಜಕ್ಕೆ, ನಮ್ಮ ಜನಗಳಿಗೆ ಅರಿವು ಮೂಡಿಸೋಣ. ಮಕ್ಕಳ ಬಾಲ್ಯವನ್ನು ಕಾಪಾಡಿ ನಮ್ಮ ದೇಶಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಅನುವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಹಾಲ್.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM. ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಕಾಯ್ದೆಯ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆ

0: ಹೀಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 56 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ವ್ಯರ್ಥವೆಂದೆನಿಪುದಲ
5: ವ್ಯರ್ಥವೆಂದೆನಿಪುದಲ
4: ಸೃಷ್ಟಿಯಲ್ಲಿ ಬಹುಭಾಗ
5: ಸೃಷ್ಟಿಯಲ್ಲಿ ಬಹುಭಾಗ
4: ಅರ್ಥವೇಂ ಕ್ರಿಮಿ ಕೀಟ
5: ಅರ್ಥವೇಂ ಕ್ರಿಮಿ ಕೀಟ
4: ಕೋಟಿ ರಚನೆಯಲ್ಲಿ
5: ಕೋಟಿ ರಚನೆಯಲ್ಲಿ
4: ಕರ್ತನ್ ಆಲೋಚಿಸದ
5: ಕರ್ತನ್ ಆಲೋಚಿಸದ
4: ದುಂದಿನವನೆಂಬ ನುಡಿ
5: ದುಂದಿನವನೆಂಬ ನುಡಿ
4: ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ
5: ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ.
3: ಕಳೆದ 2 ಮುಕ್ತಕಗಳಲ್ಲಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದರು. ಹೊರಗಿನಿಂದ ನಮ್ಮೊಳಗೆ ಬಂದಂಥ ವಿಷಯಗಳನ್ನು ವಿಚಾರದ ಶಕ್ತಿಯಿಂದ ಸಂಸ್ಕರಿಸಿಕೊಂಡು ಅದರ ನಿಜವಾದ ಅರ್ಥವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದರು. ಸಾಧಾರಣವಾಗಿ ಏನಾಗುತ್ತೆ, ಈ ಥರ ಪ್ರಾರಂಭ ಆದಾಗ ನಮಗೆ ಸ್ವಲ್ಪ ವಿಷಯ ಗೊತ್ತಿದ್ದಾಗ

ಮಾನವನ ಒಂದು ಸಹಜ ಪ್ರವೃತ್ತಿ ಏನಂದರೆ, ಓಹ್ ನನಗಿನ್ನೆಲ್ಲ ಗೊತ್ತಾಗೋಯ್ತು, ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಇಲ್ಲಪ್ಪ ಬೇರೆ ಎಲ್ಲ ಇದೆ ಅಂತಂದಾಗ ನನಗೆ ಕಾಣಿಸ್ತಾನೆ ಇಲ್ಲ, ಸೊ ಹಾಗಾಗಿ ಅದಿಲ್ಲ, ನನಗೆ ಯಾವ್ದು ಕಾಣಿಸ್ತಾ ಇಲ್ವೋ ಅದು ಇಲ್ಲ, ನಾನು ಕಂಡದ್ದು ಮಾತ್ರ ಸತ್ಯ, ಅದರ ಬಗ್ಗೆ ನನಗಿರುವಂಥ ಅಭಿಪ್ರಾಯ ಇದು, ಹಾಗಾಗಿ ನಾನು ಹೇಳಿದ್ದೇ ಸತ್ಯ ಅನ್ನೋ ರೀತಿಯ ಒಂದು ದೃಷ್ಟಿಕೋನವನ್ನು, ಒಂದು ಮನೋಭಾವವನ್ನು ಹೆಚ್ಚಿನ ವ್ಯಕ್ತಿಗಳು ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಈ ಹಳ್ಳಕ್ಕೆ ಸಾಧಾರಣ ಎಲ್ಲರೂ ಬೀಳ್ತಾರೆ. ಅದರ ಬಗ್ಗೆ ಜಾಗೃತರಾಗಿರಬೇಕು ಅಂತ ಡಿ ವಿ ಜಿ ಅವರು ಈ ಮುಕ್ತಕ ಮತ್ತು ಮುಂದಿನ ಎರಡು ಮುಕ್ತಕಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇನು ನಾವು ಆಚೆ ಈಚೆ ಪ್ರಪಂಚದಲ್ಲಿ ನಮ್ಗೆ ಕಾಣುವಂಥ ವಿಚಾರಗಳನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ, ಇದೇನು ಇಷ್ಟೊಂದು ವೈವಿಧ್ಯ ಇದೆಯಲ್ಲ, ಇದು ಯಾಕೆ ಯಾಕೆ ಬೇಕಿತ್ತು ಇಂಥದ್ದೆಲ್ಲ? ಗಿಡ ಮರ ಇರಬೇಕು, ಅದರಿಂದ ಏನು ನಮಗೇನು ಆಕ್ಸಿಜನ್ ಸಿಕ್ಕತ್ತೆ, ಕಾರ್ಬನ್ ಡೈ ಆಕ್ಸೈಡ್ ಇದಾಗತ್ತೆ, ಅದು ಸೂರ್ಯನ ಕಿರಣದಿಂದ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಏನೋ ಒಂದು ಇದೆ. ಆಯ್ತಪ್ಪ, ಒಂದು ಥರದ್ದು ಎರಡು ಥರದ್ದು ಗಿಡ ಮಾಡಲಿ, ಲಕ್ಷಾಂತರದ ಗಿಡಗಳಿದೆಯಲ್ಲ ಯಾಕೆ ಸುಮ್ಮನೆ, ಅವೆಲ್ಲ ಯಾಕೆ ಬೇಕು, ಒಂದೆರಡು ಥರದ್ದು ಮಾಡಿದರೆ ಸಾಕಾಗಿತ್ತು. ಸೊ ಬ್ರಹ್ಮ ಯೋಚನೆ ಮಾಡಲಿಲ್ಲ ಅನಿಸುತ್ತೆ, ಏನು ಬೇಕೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಆವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಹಾಗೆ ಆಚೆ ಈಚೆ ನೋಡ್ತಾನೆ ವ್ಯಕ್ತಿ, ಅಲ್ಲೆಲ್ಲೋ ಒಂದು ಸಣ್ಣ ಹುಳ ಕಾಣಿಸ್ತು, ಇಲ್ಲಿ ಯಾವುದೋ ಒಂದು ಪಕ್ಷಿ, ಆ ಕಡೆ ಇನ್ನೊಂದು ಯಾವುದೋ ಈ ಪಕ್ಷಿಗಿಂತ ಇನ್ನೊಂದು ದೊಡ್ಡ ಪಕ್ಷಿ ಕಾಣಿಸ್ತು, ಅಲ್ಲಿ ಯಾವುದೋ ಒಂದು ಪ್ರಾಣಿ, ಆಗಲೂ ಅನಿಸುತ್ತೆ ಇವೆಲ್ಲ ಯಾಕೆ ಸುಮ್ಮನೆ, ಇವೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನಿಸುತ್ತಂತೆ. ವ್ಯರ್ಥವೆನಿಪುದು ಸೃಷ್ಟಿಯಲ್ಲಿ ಬಹುಭಾಗ, ಅದರಿಂದ ಏನು ಪ್ರಯೋಜನವೋ ಆ ಪ್ರಯೋಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಅಥವಾ ಆ ಪ್ರಯೋಜನವನ್ನು ಹೆಚ್ಚಿಸೋ ರೀತಿಯಲ್ಲಿ ಆ ರಾ ಮೆಟೀರಿಯಲ್ನೇ ಜಾಸ್ತಿ ಮಾಡು ಅಂತ. ಅದು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಈಗ ಹೇಳ್ತೀವಿ. ಡೆವಲಪ್ಮೆಂಟ್, ಅಭಿವೃದ್ಧಿ ಅನ್ನೋಂಥ ಒಂದು ಪರಿಕಲ್ಪನೆ ಏನಿದೆ ಅದು ಮನುಷ್ಯ ಕೇಂದ್ರಿತವಾದಂಥದ್ದು. ದುರದೃಷ್ಟವಶಾತ್ ಇವಾಗ ನಾವು ಮಾಡ್ತಾ ಇರುವಂಥದ್ದು, ಮನುಷ್ಯ ತನಗೆ ಯಾವುದು ಬೇಕೋ, ತನಗೆ ಏನು ಬೇಕೋ, ತನಗೆ ಯಾವುದು ಪ್ರಯೋಜನಕಾರಿಯೋ ಅದಕ್ಕೆ ಮಾತ್ರ ಮೌಲ್ಯವನ್ನು ಕೊಡ್ತಾನೆ. ತನಗೆ ಯಾವುದು ಪ್ರಯೋಜನಕಾರಿ ಅಂತ ಅವನು ಹೇಗೆ ನಿರ್ಧಾರ ಮಾಡ್ತಾನೆ, ತನಗೆ ನೇರವಾಗಿ ಯಾವುದು ಕಾಣಿಸ್ತಾ ಇದೆಯೋ ಅದನ್ನಷ್ಟೇ ನೋಡ್ತಾ ಇದ್ದಾನೆ. ಈಗ ಭೂಮಿಯಲ್ಲಿ ಫಲವತ್ತತೆ ಇದೆ, ಯಾವುದನ್ನು ಬಿತ್ತಿದ್ರೂ ಆ ಬೆಳೆ ಬರುತ್ತೆ. ಈಗ ನಮ್ಮಲ್ಲೇ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ನನಗೆ ಯಾವ ಬೆಳೆಯಿಂದ ಅತಿ ಹೆಚ್ಚಿನ ಲಾಭ ಬರುತ್ತೋ ಅದನ್ನು ಮಾತ್ರ ಬಿತ್ತೀನಿ ನಾನು. ಯಾಕೆ, ನನಗನ್ಸುತ್ತೆ ಬೇರೆದನ್ನ ಬಿತ್ತಿದ್ರೆ ವೇಸ್ಟು, ಅದ್ರ ಬದಲು ತಂಬಾಕು ಅಥವಾ ಶುಂಠಿ ಈ ಥರದ್ದು ಹಾಕಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ, ಬೇರೆದು ಹಾಕೋದೇನು ವೇಸ್ಟ್. ಭಗವಂತನಿಗೆ ಬುದ್ಧಿ ಇಲ್ಲ ನನ್ನಷ್ಟು, ಏನೇನೇನೋ ಹಾಕಿದಾನವನು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆದರೆ ಈಗ ಕಳೆದ ಕೆಲವು ದಶಕಗಳಿಂದ, ಒಂದೆರಡು ಶತಮಾನಗಳಿಂದ ಮನುಷ್ಯ ಬಂದ ನಡೆದು ಬಂದ ದಾರಿ, ಅದರಿಂದಾಗಿ ಇಡೀ ಭೂಲೋಕದಲ್ಲಿ ಇಡೀ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನೋಡಿದಾಗ ಹೆಚ್ಚಿನ ಅನಾಹುತಗಳಿಗೆ ಈ ಮನೋಭಾವವೇ ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕ್ರಿಮಿ ಕೀಟ ಕೋಟಿಯ ರಚನೆ ಯಾಕೆ ಬೇಕಾಗಿತ್ತು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಯಾಕೆ ಆ ಭಾವನೆ ಯಾಕೆ ಬರೋಕ್ಕೆ ಶುರುವಾಯಿತು, ಅದು ನಮ್ಮ ಸ್ವಾರ್ಥದ ದೃಷ್ಟಿಯಿಂದ, ನಮ್ಮ ಇತಿಮಿತಿಯಲ್ಲಿರುವಂಥ ಬಹಳ ಸೀಮಿತವಾದಂತಹ ದೃಷ್ಟಿಯಿಂದ. ಆ್ಯಕ್ಚುಲಿ ಈ ಇಡೀ ಪ್ರಪಂಚವನ್ನು ನಾವು ನೋಡಿದಾಗ, ಈ ಜೀವ ಜಗತ್ತನ್ನು ನಾವು ನೋಡಿದಾಗ, ಪ್ರತಿಯೊಂದು ಜೀವಿಯೂ ಕೂಡ ಇನ್ನೊಂದು ಜೀವಿಯ ಜೊತೆ ನಂಟನ್ನು ಹೊಂದೇ ಇರುತ್ತೆ. ಮುಂದಿನ ಮುಕ್ತಕಗಳಲ್ಲಿ ಆ ನಂಟನ್ನು ಕೂಡ ಬಹಳ ಸುಂದರವಾಗಿ ಡಿ ವಿ ಜಿ ಅವರೇ ವಿವರಿಸ್ತಾರೆ. ಅದನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವೇನು ಅಂದ್ಕೊಳ್ತೀವಿ, ಕ್ರಿಮಿ ಕೀಟ ಕೋಟಿಯ ರಚನೆ ಸುಮ್ಮನೆ ದುಂದಿನದು, ವೇಸ್ಟ್, ಖರ್ಚು ಜಾಸ್ತಿ ಅದಕ್ಕೆ, ಅದ್ರ ಬದಲು ನಮ್ಗೆ ಯಾವುದು ಉಪಯೋಗ ಬರುತ್ತೋ ಅಷ್ಟನ್ನು ಮಾತ್ರ ನಾವು ನೋಡಿದರೆ ಸಾಕು. ಸೊ ಇದು ನಮಗೆಲ್ಲ ಬರ್ತಾ ಇರೋದು ಯಾಕೆ ಅಂತಂದರೆ, ಅದು ಅರ್ಧ ದೃಷ್ಟಿಯ ವಿವರ, ಪೂರ್ತಿ ದೃಷ್ಟಿ ನಮಗೆ ಸಿಗ್ತಾ ಇಲ್ಲ. ನಮಗೆ ಮೊದಲನೇದಾಗಿ ನಮ್ಮ ಕಣ್ಣು ಕಾಣೋದೇ ಅಲ್ಪ ಸ್ವಲ್ಪ, ಆ ಅಲ್ಪ ಸ್ವಲ್ಪ ನಮ್ಮ ಕಣ್ಣಿಗೆ ಬಿದ್ದದ್ದನ್ನು ನಾವು ನಿಜವಾಗ್ಲೂ ವಸ್ತು ಸಾಕ್ಷಾತ್ಕಾರದಿಂದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ಒಂದು ಕಿಂಚಿತ್ ಭಾಗವನ್ನು ಮಾತ್ರ, ಆ ಕಿಂಚಿತ್ ಭಾಗವನ್ನೇ ನಾವು ಮಹಾನ್ ಜ್ಞಾನ ಅಂತ ಅಂದ್ಕೊಂಡು

0: ಸೃಷ್ಟಿಕರ್ತನಿಗೆ ಬುದ್ಧಿ ಇಲ್ಲ ಅಂತ ಹೇಳೋ ಅಂತ ಸಾಹಸವನ್ನು ಮಾಡಕ್ಕೆ ಹೊರಟಿದ್ದೀವಿ. ಅದು ಅದಕ್ಕಿಂತ ಒಂದು ದೊಡ್ಡ ಪ್ರಮಾದ ಬಹುಶಃ ಇಲ್ಲವೇ ಇಲ್ಲ, ಘಟಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಾವು ಮುಂದಿನದರಲ್ಲೂ ಕೂಡ ನೋಡ್ತೀವಿ. ಸೊ ಈಗ ಮುಖ್ಯವಾಗಿ ಏನಂತಂದರೆ, ಜಂಪಿಂಗ್ ಟು ಕನ್ಕ್ಲೂಷನ್ಸ್ ಅಂದರೆ ನನಗೆ ಏನು ಗೊತ್ತಿದೆಯೋ ಅದೇ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಅಂತೀವಿ, ಅಂದರೆ ಅದೇ ಸಮಸ್ತ, ಅದೇ ಪರಿಪೂರ್ಣ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮನೋಭಾವದಿಂದ ಭಗವಂತನ್ನೇನೋ ನಾವು ಈ ಥರ ನಿಂದುಂದಿನವನು ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂದರೆ, ಭಗವಂತನ್ನೇ ಆ ಥರ ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ನಾವು ನಮ್ಮ ಸುತ್ತಮುತ್ತೂರು ಇರುವಂಥ ಜನರ ಬಗ್ಗೆ ಯಾವ ರೀತಿ ಭಾವನೆ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ನಾವು ಕಲಿಬೇಕಾದಂಥ ಪಾಠ ಏನಂದರೆ, ನನಗೆ ಇಷ್ಟು ಗೊತ್ತಿದೆ, ಬಹುಶಃ ನನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಗೆ ನನಗಿಂತ ಸ್ವಲ್ಪ ಹೆಚ್ಚು ಗೊತ್ತಿರಬಹುದು ಅನ್ನೋಂಥ ಒಂದು ಅವಕಾಶವನ್ನು ಕೂಡ ಅವ್ರಿಗೆ ಕೊಡೋಕ್ಕೆ ಪ್ರಾರಂಭ ಮಾಡಿದರೆ, ಆಗ ಬಹುಶಃ ನಮ್ಮ ಒಂದು ಸಂಘಟಿತವಾದಂಥ ಜ್ಞಾನ ಹೆಚ್ಚುತ್ತೆ, ಇನ್ನೊಬ್ಬರ ಬಗ್ಗೆ ನಾವು ಇಟ್ಕೊಳ್ಳೋವಂಥ ಪೂರ್ವಾಗ್ರಹಗಳು ಕಡಿಮೆಯಾಗುತ್ತೆ, ತಿಳಿಯಾದ ಮನಸ್ಸಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 56 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಒಂದು ಕೆಟ್ಟ ಪರಂಪರೆ ಇದೆ. ಅದು ಈ ದೇಶವನ್ನು, ಈ ದೇಶದ ಧರ್ಮವನ್ನು, ಈ ದೇಶದ ಆಚರಣೆಗಳನ್ನು ಟೀಕಿಸುವುದು. ಹೀಗೆ ಮಾಡಿದರೆ ನಾವು ದೊಡ್ಡವರಾಗುತ್ತೇವೆ, ನಮಗೆ ಹೆಚ್ಚಿನ ಪ್ರಚಾರ ಸಿಗುತ್ತದೆ ಎಂಬ ಭಾವನೆಯಿಂದ ಇಂತಹ ಕೆಲಸವನ್ನು ಮಾಡಲಾಗುತ್ತದೆ. ಭಾರತದ ಹಿಂದೂ ಧರ್ಮ ಸನಾತನ ಧರ್ಮವೇ. ಇದಕ್ಕೆ 10,000 ವರ್ಷಗಳ ಇತಿಹಾಸವಿದೆ. ಈ ಹಿಂದೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಜನಸಂಖ್ಯೆಯೂ ಕಡಿಮೆ ಇತ್ತು. ಒಂದಷ್ಟು ಜನರು ಒಟ್ಟಾಗಿ ಕೆಲವೆಡೆ ವಾಸವಿರುತ್ತಿದ್ದರು. ಅವರು ತಮ್ಮ ಜೀವನಕ್ಕೆ ತಮ್ಮದೇ ಆದ ರೀತಿ ನೀತಿಗಳನ್ನು ಮಾಡಿಕೊಂಡಿದ್ದರು. ಅವರ ಆಹಾರ ವಿಹಾರ, ಅವರ ಆಚಾರ ವಿಚಾರ ಅವರ ಮಟ್ಟಿಗೆ ಸೀಮಿತವಾಗಿತ್ತು. ಅದು ತಪ್ಪು ಎಂದಲ್ಲ, ಅವರಿಗೆ ತೋಚಿದ್ದನ್ನು ಅವರು ಆಚರಣೆಯಲ್ಲಿ ತಂದುಕೊಂಡಿದ್ದರು. ಅದರಲ್ಲಿ ಅನೇಕ ಆಚರಣೆಗಳು ತಪ್ಪಾಗಿಯೂ ಇದ್ದವು. ಆದರೆ ಅವರ ಗುಂಪಿಗೆ ಅದು ಸರಿ ಎನಿಸುತ್ತಿರಬಹುದು, ಹಾಗಾಗಿ ಆಚರಿಸುತ್ತಿದ್ದರು. ಆದರೆ ಕಳೆದೆರಡು ಶತಮಾನಗಳಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಸುಧಾರಿಸಿತು. ಜನರು ಒಂದು ಕಡೆಯಿಂದ

ಒಂದು ಕಡೆಗೆ ಸಾಗಲು ಸಾಧ್ಯವಾಯಿತು. ಹಾಗೆಯೇ ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿನ ಜನರು ಆಚರಿಸುತ್ತಿದ್ದ ಆಚರಣೆಗಳನ್ನು ಅವರು ಕಂಡರು. ಅದನ್ನು ತಮ್ಮ ಆಚರಣೆಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡರು. ಆಗ ಸರಿಯಾವುದು ತಪ್ಪು ಯಾವುದು ಎಂಬ ಅರಿವಾಗ ತೊಡಗಿತು. ಅದನ್ನು ಕೆಲವು ಮುಖಂಡರು ಸರಿಪಡಿಸಲು ಪ್ರಯತ್ನಿಸಿ ಯಶಸ್ವಿಯೂ ಆದರು. ಹಾಗೆಂದು ತಾವು ಆಚರಿಸುತ್ತಿದ್ದದ್ದೇ ಸರಿ ಎಂದು ವಾದ ಮಾಡುವುದು ಸಮಂಜಸವಾಗುವುದಿಲ್ಲ. ಸುಧಾರಣೆ ಎನ್ನುವುದು ಇತರೆಡೆ ಕಂಡ ದೃಶ್ಯಗಳನ್ನು ಆಚರಣೆಗಳನ್ನು ಕಂಡಾಗ ಸರಿಪಡಿಸಿಕೊಳ್ಳಬೇಕು ಎಂಬ ಭಾವನೆ ಮೂಡುವುದರಿಂದ ಆಗುತ್ತದೆ. ಈಗಂತೂ ಆಧುನಿಕ ವಾಹನಗಳು ಇರುವುದರಿಂದ ವಿಶ್ವದ ಯಾವುದೇ ಭಾಗಕ್ಕೂ ಸುಲಭವಾಗಿ ಸಂಚಾರ ಮಾಡಬಹುದಾಗಿದೆ. ಹಾಗೆ ಸಂಚರಿಸುವಾಗ ಅಲ್ಲಿನ ಆಚರಣೆ, ಅಲ್ಲಿನ ನಾಗರಿಕತೆ ಇವುಗಳನ್ನು ನಾವು ಕಾಣಬಹುದು. ಅದರಲ್ಲಿ ಕೆಲವು ನಮಗೆ ವಿಶೇಷ ಎನಿಸಬಹುದು, ನಾವು ಅದನ್ನು ಅಳವಡಿಸಿಕೊಳ್ಳಬಹುದು ಎಂಬ ಭಾವನೆಯು ಬರಬಹುದು. ಇದು ತಪ್ಪಲ್ಲ. ಹಾಗಾಗಿ ಇಂದು ನಾವು ತಮ್ಮ ತನಕ್ಕಿಂತ ಇತರೆಡೆ ಕಾಣುವುದನ್ನು ಚೆನ್ನ ಎಂದು ಹೆಚ್ಚಾಗಿ ಒಪ್ಪಿಕೊಳ್ಳುತ್ತಿದ್ದೇವೆ. ಇದು ತಪ್ಪಲ್ಲ, ಆದರೆ ನಾವು ಕಂಡಿದ್ದೇ ಸರಿ. ಇದು ನಮ್ಮ ದೇಶದಲ್ಲಿ, ಧರ್ಮದಲ್ಲಿ, ಆಚರಣೆಯಲ್ಲಿ ಇಲ್ಲ. ಆದುದರಿಂದ ನಮ್ಮ ಧರ್ಮ, ದೇಶ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಸೂಕ್ತ ಎನಿಸುವುದಿಲ್ಲ. ಹಾಗೆ ನೋಡಿದರೆ ಪ್ರಪಂಚದ ಹಲವು ದೇಶ ಧರ್ಮಗಳು ಉದಯಿಸುವುದಕ್ಕೆ ಪೂರ್ವದಿಂದಲೂ ಈ ದೇಶದಲ್ಲಿ ದೊಡ್ಡ ಸಂಸ್ಕೃತಿ ತಲೆ ಎತ್ತಿ ನಿಂತಿದೆ. ಹಾಗೆ ಅದು ಪುರಾತನವಾದುದರಿಂದ ಅದರ ಆಚರಣೆಯ ಒಂದಷ್ಟು ಭಾಗ ಈಗಿನ ಸ್ಥಿತಿಗೆ ಒಪ್ಪುವುದಿಲ್ಲ ಎಂದು ನಮಗೆ ಅರಿವಾಗುತ್ತದೆ. ಅಂತಹ ತಪ್ಪು ಆಚರಣೆಗಳನ್ನು ಸರಿಪಡಿಸಬಹುದು, ಅದನ್ನು ನಾವೇ ವೈಯಕ್ತಿಕವಾಗಿ ಅಳವಡಿಸಿಕೊಳ್ಳಬಹುದು. ಅಥವಾ ಇಂತಹುದು ಸರಿ ಎನಿಸುವುದಿಲ್ಲ ಎಂದು ನಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇಂತಹುದಕ್ಕೆ ಮಾನ್ಯತೆ ಇರುತ್ತದೆ. ಆದರೆ ಹಾಗೆ ಹೇಳುವ ಭರದಲ್ಲಿ ಇಡೀ ದೇಶ ಧರ್ಮ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಒಂದು ರೀತಿಯಲ್ಲಿ ಮೂರ್ಖತನ ಎನಿಸುತ್ತದೆ. ಇತ್ತೀಚೆಗೆ ಅಂತಹ ಹೇಳಿಕೆಗಳು ಹೆಚ್ಚಾಗುತ್ತಿರುವುದನ್ನು ಕಾಣಬಹುದು. ಅದರಲ್ಲೂ ಇಂತಹ ಟೀಕೆಗಳು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಆಗುತ್ತಿರುವುದನ್ನು ಗಮನಿಸಬಹುದು. ಈ ದೇಶದ ಇತಿಹಾಸ ಗಮನಿಸಿದಾಗ ಇಂತಹ ಅನೇಕ ಪುರಾತನ ಆಚರಣೆಗಳು ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದವರ ದೊಡ್ಡ ಪಟ್ಟಿಯನ್ನು ನಾವು ಮಾಡಬಹುದು. ಅವರೆಲ್ಲ ಇಲ್ಲಿಯ ಆಚರಣೆಯ ಕೆಲವು ವಿಧಾನ ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದರೆ ವಿನಃ ಇಡೀ ಧರ್ಮ ಸಂಸ್ಕೃತಿಯೇ ತಪ್ಪು ಎಂದು ಖಂಡಿಸಲಿಲ್ಲ ಅಥವಾ ಅದರಿಂದ ಹೊರ ಹೋಗಲು ಇಲ್ಲ. ಬಹಳ ಹಿಂದೆ ಆಚರಣೆಗೆ ತಂದ ಪದ್ಧತಿ ಇಂದಿಗೆ ಹೊಂದುವುದಿಲ್ಲ, ಅದು ಈ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಎಂದು ಹೇಳುವುದು ಸೂಕ್ತವೇ? ಆದರೂ ಅದನ್ನು ಹೇಳುವ ಭರದಲ್ಲಿ ಇಡೀ ಧರ್ಮವೇ ಸರಿಯಲ್ಲ ಎಂಬ ಹೇಳಿಕೆ ನೀಡಬಾರದು. ನಮ್ಮ ದೇಶದಲ್ಲಿ ವಿದೇಶಿಯರು 7-8 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅವರನ್ನು ಹಿಂದಕ್ಕೆ ಕಳುಹಿಸಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಬೇಕು ಎಂಬ ಹೋರಾಟವಾಗಿದೆ. ಆಯ ಕಾಲದಲ್ಲಿ ಅನೇಕ ದೇಶಭಕ್ತರು ಅಂತಹ ವಿದೇಶಿಯರ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇದರ ಜೊತೆಗೆ ನಮ್ಮ ಸಮಾಜದಲ್ಲಿನ ಕೆಲವು ಪದ್ಧತಿಗಳು ಸರಿಯಿಲ್ಲ, ಅದರಲ್ಲಿ ಸುಧಾರಣೆಯಾಗಬೇಕು ಎಂದು ಹೋರಾಡಿದ ಅನೇಕ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅದರಲ್ಲಿ ಹೆಸರಿಸಬಹುದಾದ ಕೆಲವು ಹೆಸರುಗಳೆಂದರೆ ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ನಾರಾಯಣ ಗುರು, ರವೀಂದ್ರನಾಥ್ ಟಾಗೋರ್ ಅವರು ಮೊದಲಾದವರು ಸೇರಿದ್ದಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವು ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು

0: ಭೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಇನ್ನು ಮುಂದೆ ಕೇಳಿ ಬರೋಣ. ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ.ಸಿ. ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ದುರ್ಯೋಧನ ಭೀಮನ ಆ ಭೀಕರವಾದ ಲೋಹದ ಗದೆಯ ಹೊಡೆತಕ್ಕೆ ಬಿದ್ದ. ಕವಿ ಅದು ಹೇಗೆ ಬಿದ್ದ ಅಂತಾನೆ ಅಂದರೆ, ಮಹಾಭಾರತದ ದುಷ್ಟತನವೇ ಬಿದ್ದಂತೆ ಆ ಮಾನ ನಿಧಿಯಾದಂತಹ ಅಭಿಮಾನಿಯಾದ ದುರ್ಯೋಧನ ಬಿದ್ದ ಅಂತ ಸಂಜಯ ಹೇಳ್ತಾನೆ. ಕವಿ ಸಂಜಯನ ಬಾಯಲ್ಲಿ ಹಾಗೆ ಹೇಳಿಸ್ತಾನೆ, ಅವನ ದುಷ್ಟತನ ಇದ್ದೇ ಇತ್ತು. ಅವನು ಬಿದ್ದಾಗ ಬಹಳಷ್ಟು ಪ್ರಕೃತಿ ವಿಕೋಪಗಳು ಕಾಣಿಸ್ಕೊಂಡ್ವಂತೆ, ಅಪಶಕುನಗಳೆಲ್ಲ ಕಾಣಿಸ್ಕೊಂಡ್ವಂತೆ. ಇದು ಪಾಂಡವರಿಗೆ, ಉಪ ಪಾಂಡವರಿಗೆ ಎಲ್ಲರಿಗೂ ಏನೋ ಒಂದು ಕೆಡುಕನ್ನು, ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಸೂಚನೆ ಇದ್ದಂಗೆ ಅನ್ನಿಸ್ತು. ಈಗ ಭೀಮ ಬಂದು ತನ್ನ ಹಿಂದಿನ ಅವಮಾನಗಳನ್ನೆಲ್ಲ ಸೇಡು ತೀರಿಸ್ಕೋಬೇಕಲ್ಲ, ಅವಮಾನಗಳನ್ನು ತೀರಿಸ್ಕೋಬೇಕಲ್ಲ, ಆ ಕೆಲಸಕ್ಕೆ ಶುರು ಮಾಡ್ತಾನೆ. ಈ ದುರ್ಯೋಧನನ್ನು ವಿಧ ವಿಧವಾಗಿ ಅವಮಾನ ಪಡಿಸೋ ಕೆಲಸಕ್ಕೆ ಆರಂಭಿಸ್ಕೊತಾನೆ. ತನ್ನ ಗದಿಯನ್ನು ಊರು ನಿಂತ್ಕೊಂಡು ಕೌರವನನ್ನು ಈಗ ಮಾತಾಡ್ತಾನೆ, ಏನಪ್ಪ ಈಗಲಾದ್ದು ನೆಲದ ಅರ್ಧ ಭಾಗವನ್ನು ಕೊಡ್ತೀಯೋ? ಸಂಕೋಚ ಪಟ್ಕೋಬೇಡ, ಹೇಳೋ. ನಾವು 5 ಊರು ಕೇಳಿದರೆ ಕೊಡೋದಿಲ್ಲ ಅಂದೆ. ಸೂಜಿಯ ತುದಿಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತಂದೆ. ಈಗ ಹೆದರಬೇಡ, 5 ಊರು ಬೇಡ, 2 ಊರುಗಳನ್ನು ತಗೊಂಡಿದ್ದೀನಿ ಅಂತ. ಯಾಕಂದರೆ ಅವನು ಹೇಳಿದ್ದು ಕೇಳಿದ್ದು ಕನ್ನಡದ 5 ಊರು, ತಗೊಂಡಿರೋದು ಸಂಸ್ಕೃತದ 2 ಊರು ದೊಡೆಗಳನ್ನು. ನಮ್ಮನ್ನು ಕಾಡುಗೂಡಿಸ್ದೆ, ನಮ್ಮನ್ನು ಎತ್ತುಗಳು ಅಂತ ಅಪಹಾಸ್ಯ ಮಾಡದೆ, ಎತ್ತುಗಳ ಜೊತೆಗೆ ರಾಜರು ಮಾತನಾಡೋದುಂಟೇನೋ? ಪಾಪ ಹಿಂಗೆ ಮಲ್ಕೊಂಬಿಟ್ಟಿದೆಯಲ್ಲೋ ದುರ್ಯೋಧನ, ನೆಲದ ಕಲ್ಲು ಒತ್ತೋದಿಲ್ವೇನೋ, ಗದೆಯಿಂದ ತಿವಿಲೇನೋ. ಆಯಿತು, ನನ್ನ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿದ್ದೀನಿ, ನಾನು ಪ್ರತಿಜ್ಞೆಗಳನ್ನು ಪೂರೈಸಿದ್ದೀನಿ. ನಿನ್ನ ತೊಡೆಯನ್ನು ಮುರಿದಿದ್ದೀನಿ, ನಿನ್ನ ತಮ್ಮ ದುಶ್ಯಾಸನ ರಕ್ತವನ್ನು ಕುಡಿದಿದ್ದೀನಿ, ಧೃತರಾಷ್ಟ್ರನ 100 ಮಕ್ಕಳನ್ನು ನಾನು ಕೊಂದಿದ್ದೀನಿ. ಅಲ್ಲಿಗೆ ನನ್ನ ಪ್ರತಿಜ್ಞೆ ಮುಗೀತು. ಈಗ ನಮ್ಮನ್ನು

ಕಾಡಿಗೆ ನೂಕಿದೆಯಲ್ಲ, ಜೂಜಿನಲ್ಲಿ ಮೋಸದಿಂದ ಸೋಲಿಸಿದೆಯಲ್ಲ, ನಮ್ಮ ದ್ರೌಪದಿಯನ್ನು ಎಲ್ಲರ ಎದುರಲ್ಲಿ ಅವಮಾನಿಸಿದೆಯಲ್ಲ, ಅದಕ್ಕೆ ಫಲವನ್ನು ಈಗ ಅನುಭವಿಸು ಅಂತ ಹೇಳಿ ಅವನ ತಲೆಯನ್ನು ಎಡಗಾಲನ್ನ ಒದ್ದನಂತೆ. ಎಡಗಾಲಿನಿಂದ ಅದನ್ನೇ ಹೇಳಿದ್ದ, ನಿನ್ನ ತಲೆ ಒದ್ದಿತೀನಿ ಎಂದಿದ್ದ, ಮಾಡ್ದ ಅದನ್ನು. ವಾಮೇನ ಪದ ಮೌಲಿಂ ಉಪಾಸ್ಪೃಶತ್, ಇಲ್ಲಿ ಉಪಾಸ್ಪೃಶತ್ ಅಂತ ಹೇಳಿದ್ದಾರೆ, ಎಡಗಾಲಿಂದ ಮುಟ್ಟದ ಅಂತ ಅಷ್ಟೇ, ತುಂಬ ಒದ್ನೋ ಇಲ್ವೋ ಆಮೇಲೆ ಒದ್ದಿದ್ದು ಹೇಳ್ತಾರೆ. ಶಿರಶ್ಚ ರಾಜಸಿಂಹಸ್ಯ ಪಾದೇಮ ಸಮಲೋಡಯತ್, ತಲೆ ಅವನ ರಾಜಸಿಂಹದಂತಹ ಅವನ ತಲೆಯನ್ನು ಒದ್ದ, ಆಮೇಲೆ ಸುತ್ತಲೂ ಕುಣಿದಾಡ್ಕೊಂಡು ಬಂದಂತೆ. ಅದೊಂದಿದೆ, ಅವನು ಕುಣಿದಾಡ್ದ ಅಂತಿದೆ. ಇದು ಒಂಥರ ಮನಸ್ಸಿಗೆ ಬೇಜಾರು ಆಗುತ್ತೆ, ಆದರೆ ಭೀಮನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಜೆ ಅದನ್ನ ಹೇಳ್ತಾನೆ, ಹೀಗೆ ಮಾಡಿಬಿಟ್ನಪ್ಪ ನಿಮ್ಮ ಮಗನನ್ನ ಭೀಮ, ತವ ಪುತ್ರಂ ತಥಾ ಹತ್ವ ಕಥಮಾನಂ ಮೃಕೋದರಂ ನೃತ್ಯಮಾನಂ ಚ ಬಹುಶೋ ಧರ್ಮರಾಜೋ ಅಬ್ರವೀತ್ ಇದಂ. ಅವನು ನಿನ್ನ ಮಗನನ್ನು ಹಾಗೆ ಕೊಂದು ತನ್ನ ಜಂಬವನ್ನು ಕೊಚ್ಕೋತಾ ಇದ್ದಂತಹ ಈ ತೋಳದ ಹೊಟ್ಟೆಯ ಮೃಗೋದರ ಭೀಮನನ್ನು, ಮತ್ತೆ ನೃತ್ಯಮಾನಂ ಕುಣಿತಾ ಇದ್ದಂತಹ ನೃತ್ಯ ಮಾಡ್ತಿದ್ದಂತಹ ಆ ಭೀಮನನ್ನು ಪಾಪ ಧರ್ಮರಾಜ ಬಹಳ ಮಾತುಗಳಲ್ಲಿ ಹೇಳಿದಂತೆ, ಭೀಮ ಹಂಗೆಲ್ಲ ಮಾಡಬಾರ್ದಪ್ಪ ಅಂತ. ಆದರೆ ಭೀಮನಿಗೆ ತನ್ನ ಹಳೆಯ ಅವಮಾನ ಬಿಡೋದಿಲ್ಲ, ಏನು ಮಾಡೋದು. ಗೌಹು ಗೌಹು ಅಂತ ಅವತ್ತು ಕರೆದಿರ್ತಾನೆ, ಹಸು ಹಸು ಅನ್ನು ಅಂತ ಈಗ ಹೇಳ್ತಾನೆ, ಈಗ ಹಸು ಹಸು ಅನ್ನು ಅಂತೇಳಿ ತಲೆಯ ಕಿರೀಟನ ಒದ್ದಾಗ ಕಿರೀಟ ಪುಡಿ ಪುಡಿ ಆಗೋಯ್ತು. ಒಂದೊಂದಾಗ ಅವನು ಮಾಡಿದ ಅನ್ಯಾಯಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಅವನ ತಲೆ ಹಣೆ ಎಲ್ಲ ಒದ್ದು ಹಲ್ಲುಗಳನ್ನೆಲ್ಲ ಉದುರಿಸಿಬಿಡ್ತಾನೆ. ಅಲ್ಲಿರೋ ಕೆಲವರು ಏನಪ್ಪ ಇದು ಇಂಥ ಕೆಲಸ ಮಾಡೋದೆ ಅಂತ ಕೆಲವರು ಅಂತಾರೆ. ಕೆಲವರು ಹಿಂದೆ ಅವರು ಅವನ ಇವರಿಗೆ ಅವಮಾನ ಮಾಡಿದ್ದ ತೊಂದರೆ ಮಾಡಿದ್ದ ಅದಾಯ್ತು ಅಂತ ಕೆಲವರು ಅಂತಾರೆ. ಕೆಲವರು ಇದು ಅವನ ಹಿಂದಿನ ಜನ್ಮದ ಪಾಪಗಳು ಈ ರೂಪದಲ್ಲಿ ಬಂದಿವೆ ದುರ್ಯೋಧನಿಗೆ ಅಂತ ಕೆಲವರು ಅಂತಾರೆ. ಹೀಗೆಲ್ಲ ಮಾಡ್ತಾನೆ. ಆಮೇಲೆ ಧರ್ಮರಾಜ, ಅಲ್ಲಪ್ಪ ಹೀಗೆಲ್ಲ ಮಾಡಬೇಡ, ಏನೇ ಆಗಲಿ ರಾಜನಾದವನು ಹಾಗೆ ಮಾಡಬಾರ್ದು, ನೀ ಹೀಗೆ ಮಾಡಿದರೆ ನಾಳೆ ನಾವು ಧೃತರಾಷ್ಟ್ರನನ್ನು ಎದುರಿಸೋಕ್ಕಾಗತ್ತೆ, ಗಾಂಧಾರಿಯನ್ನು ನಾವು ಎದುರಿಸೋಕ್ಕಾಗತ್ತೆ. ಮೊದಲೇ ಕೋಪಿಷ್ಠೆ ಅವನು, ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಕಾಯಿತು ಮಾಡಿದ್ವಿ ಆಯಿತು, ಆದರೆ ಯುದ್ಧ ಆದಮೇಲೂ ಮುಗಿದ ಮೇಲೂ ಅವನು ಸತ್ತ ಮೇಲೂ ಅಂದರೆ ಸಾಯೋಕ್ಕಾಗಿದ್ದಾನಲ್ಲ, ಆದಮೇಲೂ ಅವನಿಗೆ ನೋವುಂಟು ಮಾಡೋಕ್ಕೆ ಅವನಿಗೆ ಅವಮಾನ ಬೇಜಾರು ಮಾಡೋದು ಒಳ್ಳೇದಲ್ಲಪ್ಪ ಅಂಥೇಳಿ ದುರ್ಯೋಧನ ಹತ್ರ ಹೋಗಿ ಧರ್ಮರಾಜ ಧರ್ಮರಾಜನ ರೀತಿ ಧರ್ಮರಾಜಂದೇನೆ ಅವನಿಗೂ ಸಮಾಧಾನ ಮಾಡಿ ಅವನ ಕಣ್ಣೀರನ್ನ ಒರೆಸಿ ಎಲ್ಲ ಯಾವುದೋ ಕಾಲದ ಹಿಂದಿನ ಜನ್ಮದ ಪಾಪವನ್ನು ಅನುಭವಿಸ್ಬೇಕಾಗಿದೆಯಪ್ಪ, ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಧರ್ಮರಾಜ ಅವನು ಕೇಳ್ಕೊತಾನೆ. ಆದರೆ ಉಳಿದವ್ರಲ್ಲ ಏನಾದರೂ ಅಂದ್ಕೊಳ್ಳಿ, ಬಲರಾಮನಿಗೆ ಇದು ಸಹಿಸೋದೇ ಇಲ್ಲ. ಮೊದಲನೇದಾಗಿ ಅವನು ಗದಾ ಯುದ್ಧದಲ್ಲಿ ಗುರು ಇಬ್ಬರಿಗೂ, ಅವನಿಗೆ ದುರ್ಯೋಧನ ಅಂದರೆ ವಿಶೇಷವಾದ ಪ್ರೀತಿ, ಕಾರಣ ಇರಬೇಕು ಅಂತಿಲ್ಲ, ಚೆನ್ನಾಗಿ ಕಲ್ತ ಅಂತಲೋ ಏನೋ ಪ್ರೀತಿ. ಹಾಗಾಗಿ ಗದಾಯುದ್ಧ ವಿಶೇಷಜ್ಞೋ ಗದಾಯುದ್ಧ ವಿಶಾರದಃ ಅಂತ ವ್ಯಾಸರು ಹೇಳ್ತಾರೆ. ಅಂತಹ ಏನು ಪರಿಣತ ಗದಾಯುದ್ಧದಲ್ಲಿ, ಅವನಿಗೆ ಕೋಪ ಬಂದ್ಬಿಡ್ತು, ಪಾಂಡವರು ಬೈಯೋಕ್ಕೆ ಶುರು ಮಾಡ್ತಾನೆ. ರಾಜ್ಯಕ್ಕೋಸವಾಗಿ ದುರಾಸೆ ಪಟ್ಟರಲ್ಲ ನೀವು ನೀಚರ ಅಂತ ಬೈಯೋಕ್ಕೆ ಶುರು ಮಾಡ್ತಾನೆ. ಅವನ ಮಾತಲ್ಲಿ ಯಾವುದೋ ಒಂದು ತಾಂತ್ರಿಕ ನ್ಯಾಯ ಇದ್ರೂ ಒಂದು ಅವನು ಮರೆತು ಬಿಡೋದು ಏನು ಅಂದರೆ, ಪಾಂಡವರಿಗೆ ಏನೇನು ತೊಂದರೆ ಅವನು ಮಾಡಿದ್ದ ಮುಂಚಿಂದ, ಯಾವ ರೀತಿ ಮೋಸ ಮಾಡಿ ತೊಂದರೆ ಮಾಡ್ದ, ಅವ್ರ ಕಷ್ಟ ಕೊಟ್ಟ, ಅವಮಾನ ಪಡಿಸ್ದ, ಅದನ್ನು ವಿಶೇಷವಾಗಿ ದ್ರೌಪದಿಯನ್ನು ಅವಮಾನ ಪಡ್ತ, ಈ ಅಂಶಗಳನ್ನು ಅವನು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಅವನು ಪರಿಗಣನೆಗೆ ಅದನ್ನು ತಗೊಳ್ಳೋದಿಲ್ಲ, ಅದು ಅವನಲ್ಲಿರುವಂತಹ ತಪ್ಪು. ಇಬ್ಬರ ನ್ಯಾಯವನ್ನು ನೋಡಬೇಕು, ಅದು ಮಾಡೋಲ್ಲ ಅವನು. ಅದಕ್ಕೋಸ್ಕರ ಕೋಪ ಬಂದ್ಬಿಡ್ತು, ರಾಜ್ಯಕ್ಕಾಗಿ ದುರಾಸೆ ಪಟ್ಟವರು ನೀವು, ನಾಭಿ ಕೆಳಗಡೆ ಹೊಕ್ಕಳ ಕೆಳಗಡೆ ಹೊಡೆಯೋದು ಅಧರ್ಮ, ಅದು ಮಾಡಬಾರ್ದು ಅಂತಿದೆ. ಅದೋ ನಾಭ್ಯ ನ ಹಂತವ್ಯಮಿತಿ ಶಾಸ್ತ್ರಸ್ಯ ನಿಶ್ಚಯ, ಶಾಸ್ತ್ರ ನಿಶ್ಚಿತವಾಗಿ ಹೇಳಿದೆ, ಹೊಟ್ಟೆಯ ಕೆಳಗಡೆ ಹೊಕ್ಕಳಿನ ಕೆಳಗಡೆ ಅಂತೂ ಹೊಟ್ಟೆ ಕೆಳಗಡೆ ಹೊಡಿಬಾರ್ದು, ಅದು ಅಧರ್ಮ ಅಂತ. ನಾವುಗಳು ಯುದ್ಧಕ್ಕೆ ಬಂದಿಲ್ಲ ಅಂದ ಅಂದರೆ ನಾನು ಬಂದರೆ ನಿಮ್ಮ ಗತಿ ಅಷ್ಟೇನೆ ಅಂತ, ನಾವು ಯುದ್ಧಕ್ಕೆ ಸಾಕ್ಷಿ ಮಾತ್ರ, ತೊಡೆಯನ್ನು ಮುರಿದ್ರೆ ಸಾಕಾಗಿತ್ತು ಹೋಗಲಿ, ಅದು ಅಲ್ಲದೆ ಒದಿತಾ ಇದ್ದೀರಾ ಅಂದ್ಬಿಟ್ಟು ಕೋಪ ಬಂತು ಅವನಿಗೆ. ತನ್ನ ನೇಗಿಲು ಒನಕೆ ತಗೊಂಬಂದ್ಬಿಟ್ಟು ನುಗ್ಗಿಕೊಂಡು ಬಂದ್ಬಿಡ್ತಾನೆ. ಅವನು ಏನು ಮಾಡ್ತಿದ್ನೋ ಬಿಡ್ತಿದ್ನೋ ಬರೀ ಕೋಪ ತೋರಿಸ್ತಿದ್ನೋ, ಅದಕ್ಕೆ ಇಡೀ ಜಗತ್ತೇ ನಡುಗೋಕೆ ಶುರು ಆಗಿಬಿಡುತ್ತೆ. ಅದನ್ನು ನೋಡಿ ಅರ್ಜುನ್ನು ತನ್ನ ಬಿಲ್ಲನ್ನು ಎತ್ಕೊಂಡು ಬಂದ್ಬಿಡ್ತಾನೆ, ಅವನು ಶಬ್ದ ಮಾಡ್ತಾನೆ, ನಕುಲ ಸಹದೇವರು ಸಿದ್ಧರಾಗ್ಬಿಡ್ತಾರೆ, ಸುಮ್ಮನೆ ಇರ್ತಾರೇನೋ ಧರ್ಮರಾಜನಿಗೆ.
ಆಶ್ಚರ್ಯ ಆಗಿತ್ತು. ನಡುಗ್ತಾನೆ, ಎಲ್ಲರೂ ನಡುಗೋಕ್ಕೆ ಶುರು ಮಾಡುತ್ತಾರೆ. ನಮ್ಮ ಬಲರಾಮ

ಬಲರಾಮನ ಕೋಪ ಅಷ್ಟು ಹೆಚ್ಚಿಂದು. ಇದನ್ನು ನೋಡ್ದಾನೆ ಕೃಷ್ಣ, ಬಲರಾಮನ ಕೋಪ, ಪಾಂಡವರ ಪ್ರತಿಕ್ರಿಯೆ ನೋಡಿ, ಓ ಸರಿಯಲ್ಲ ಅಂದ್ಬಿಟ್ಟು ಮಧ್ಯೆ ಬಂದು ಬಲರಾಮನಿಗೆ ಹೇಳ್ತಾನೆ, ನಾ ಬರೀ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ, ಕೋಪದ ಹಿನ್ನೆಲೆ ನೋಡ್ಕೊ, ಇವ್ರಿಗೆ ಏನಾಗಿತ್ತು ಅನ್ನೋದನ್ನ, ಪಾಂಡವ್ರಿಗೆ ಏನಾಗಿತ್ತು ಮುಂಚೆ ಅನ್ನೋದು ನೋಡು. ನೀನು ಕೌರವ ಮಾಡಿರೋ ಮೋಸ ಗೊತ್ತಿಲ್ವಿ ನಿನಗೆ, ಈಗ ನೀನು ನನ್ನ ಮಾತನ್ನು ಕೇಳೋಲ್ಲ, ನಿನ್ನ ಕೋಪ ಒಂದಿಷ್ಟು ಕಡಿಮೆ ಆಗಲಿ, ನಾನೇ ವಿವರಿಸ್ತೀನಿ ಏನೇನು ಮಾಡಿದ್ದ ಅಂತ. ಅದಕ್ಕೆ ಬಲರಾಮ ವಾದ ಮಾಡ್ತಾನೆ, ಅವನು ಅವರು ಹೇಳ್ತಾನೆ, ಅವನು ಅಲ್ಲಿ ಭೀಮನೇ ಇರಲಿ, ಅದು ಅಧರ್ಮ ಅಲ್ವೇ ಹೊಟ್ಟೆ ಕೆಳಗಡೆ ಹೊಡೆದಿದ್ದು ಅಂತ. ಹಿಂದಿನ ಯೋಚನೆ ಮಾಡಿಲ್ಲ. ಅದಕ್ಕೆ ಕೃಷ್ಣ ಅವನ ಕೈಯನ್ನು ತಡೆದು, ಹಿಂದೆ ದುರ್ಯೋಧನ ಮೋಸದ ಜೂಜ್ ಮಾಡ್ದ, ಎಲ್ಲರ ಎದುರಲ್ಲಿ ದ್ರೌಪದಿಯ ಬಟ್ಟೆಯನ್ನು ತೆಗೆ ಸುಲಿಸಿಬಿಟ್ಟ, ಇದು ಧರ್ಮದ ಕೆಲಸವ? ಬಲರಾಮನ ಕೇಳಿದ, ಇದು ಧರ್ಮದ ಕೆಲಸವ ಅಥವಾ ಭೀಮ ಮುರಿದಿದ್ದ ಧರ್ಮದ ಕೆಲಸವ? ಹೋಗ್ಲಿ, ಭೀಮ ಮುರಿದ ತೊಡೆಯನ್ನ ಅಂತ ಅನ್ಯಾಯ ಅಂತ ಹೇಳ್ತಿದೀಯ, ಭೀಮ ಮುರಿದಿದ್ದು ಅಂದ್ಕೊಂಡಿದೀಯ, ಅಲ್ಲ, ಇವನು ಮೈತ್ರೇಯ ಋಷಿಗೆ ತೊಡೆ ತೋರಿಸಿ ಅವಮಾನ ಮಾಡದ ದುರ್ಯೋಧನ. ಮೈತ್ರೇಯ ಬಂದು ಧೃತರಾಷ್ಟ್ರನಿಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ, ನೋಡಪ್ಪ ಇದು ಅಧರ್ಮದ್ದು, ಕಾಡು ಕಳಿಸಿದ್ದೀರಾ, ದಯವಿಟ್ಟು ಅವ್ರನ್ನ ವಾಪಸ್ ಕರೆಸ್ಬಿಡಿ ಪಾಂಡವರನ್ನ, ಇಲ್ಲದೆ ಹೋದ್ರೆ ನಿಮ್ಗೆ ದುರ್ಗತಿ ತಪ್ಪಿದ್ದೇ ಅಲ್ಲ ಅಂತ ಬಹಳ ಒಳ್ಳೆ ಮಾತನ್ನು ಹೇಳ್ತಾನೆ ಧೃತರಾಷ್ಟ್ರ. ಹೌದೇ ಹೌದೇ ಅಂತ ಕೇಳ್ಕೊತಾ ಇರ್ತಾನೆ. ಇದಕ್ಕೆ ಸುಮ್ಮನೆ ಇರೋ ಬಿಟ್ಬಿಟ್ಟು ದುರ್ಯೋಧನ ಒಂದು ತನ್ನ ತೊಡೆಗಳನ್ನು ತೋರಿಸ್ಕೊತಾ ಅದನ್ನು ಹೀಗೆ ತಡವರಿಸ್ಕೊಂಡು ಅದನ್ನು ಕುಣಿಸ್ಕೊಂಡು ಅಪಹಾಸ್ಯ ಮಾಡಿಬಿಡ್ತಾನೆ ಋಷಿನ. ಕೋಪ ಬಂದ್ಬಿಡುತ್ತೆ ಅವ್ರಿಗೆ, ಕೋಪ ಬಂದು ಮೈತ್ರಿ ಹೇಳ್ತಾನೆ, ಹೀಗೆ ನನಗೆ ನೀನು ಅವಮಾನ ಮಾಡ್ತಿದೆ, ಒಳ್ಳೆ ಮಾತು ಹೇಳೋಕೆ ಬಂದರೆ ನಿನ್ನ ತೊಡೆಗಳನ್ನು ಭೀಮ ಮುರಿಲಿ ಗದಾಯುದ್ಧ ಆದಾಗ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬಿಡ್ತಾನೆ ಶಾಪ. ಅದು ಅಯ್ಯೋ ಅಂತ ಹೆದರ್ತಾನೆ ಧೃತರಾಷ್ಟ್ರ, ವಾಪಸ್ ತೊಗೊಳ್ಳಿ, ವಾಪಸ್ ತೊಗೊಳ್ಳೋದೆಲ್ಲ ಆಗೋಲ್ಲ, ಅವ್ರಿಗೆ ರಾಜ್ಯ ಕೊಟ್ಟು ಅವ್ರ ಪಾಡಗ ಅವ್ರು ಇರೋ ಹಾಗೆ ಮಾಡಿದ್ರೆ ಅದು ಹೋಗುತ್ತೆ, ಇಲ್ಲದೆ ಹೋದ್ರೆ ಇದ್ದೇ ಇದೆ ಹಾಗೆ ಆಗುತ್ತೆ ಅಂತ ಹೇಳೋಗ್ತಾನೆ. ಇದೇ ರೀತಿ ದ್ರೌಪದಿಗೂ ಕೂಡ ಆ ಸಭಾ ಮಧ್ಯದಲ್ಲಿ ಎಂಥ ಅಂಥದ್ದು ಮಾಡಬಹುದೇ, ತನ್ನ ಅಣ್ಣ ತಮ್ಮಂದರ ಧರ್ಮಪತ್ನಿ ಅಲ್ವೇ ಇವಳು, ಅವಳಿಗಲ್ಲಿ ತನ್ನ ತೊಡೆಯನ್ನು ತೋರಿಸ್ಬಿಟ್ಟು ಬಾ ಇಲ್ಲಿ ಕೂತ್ಕೊ ಅಂತ ಹೇಳ್ಬಿಡ್ತಾನೆ, ಅವನು ಆ ಸೂಚನೆ ಕೊಟ್ಬಿಡ್ತಾನೆ. ತಕ್ಷಣ ಅವಳು ಕೋಪ ಬಂದ್ಬಿಡುತ್ತೆ, ಹೆಣ್ಣಿನ ಕೋಪ ಅದು, ಅವಮಾನಿತಳಾದ ಹೆಣ್ಣಿನ ಕೋಪ, ಭೀಮ ನಿನ್ನ ತೊಡೆಯನ್ನು ಮುರಿಲಿ ಶಾಪ ಕೊಡ್ತಾಳೆ. ಇದನ್ನ ಕೃಷ್ಣ ಹೇಳಿಬಿಟ್ಟು, ಇಂಥ ಶಾಪ ತಪ್ಪುತ್ತೀಯ ಅಣ್ಣ, ಏನು ಮಾಡ್ತೀಯ, ಇದೆಲ್ಲ ಇದ್ದಿದ್ದೆ, ಪ್ರಾಪ್ತಂ ಕಲಿಯುಗಂ ವಿದ್ಧಿ, ಇಷ್ಟೇ ಕಲಿಯುಗ ಬಂದಿದೆ ಅಂತ ತಿಳ್ಕೊಂಬಿಡು ನೀನು ಅಂತ ಹೇಳ್ತಾನೆ. ಇಂಥ ಒಳ್ಳೆ ಮಾತಿಂದ ಬಲರಾಮನನ್ನು ತಿದ್ದಿದ್ರೂ, ತಿದ್ದಿದ ಅಂದ್ರೆ ಇಷ್ಟೇ, ಬಲರಾಮ ಅವ್ರಿಗೆ ಹೊಡಿಯೋಕೆ ಹೋಗೋದನ್ನು ತಪ್ಪಿಸ್ದ ಅಷ್ಟೇನೆ, ಇನ್ನೇನು ಬೇರೆ ವಿಶೇಷ ಇಲ್ಲ. ಯಾಕೆಂದರೆ ಅವನ ಮನಸ್ಸೇನು ಬದಲಾಗೋದಿಲ್ಲ, ಅವನ ಮನಸ್ಸೇನು ವ್ಯತ್ಯಾಸ ಆಗೋದಿಲ್ಲ. ಬಲರಾಮ ಬಹಳ ದುಃಖದಿಂದ ಕೋಪದಿಂದ ನೋವು ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ನೈವ ಪ್ರೀತಮನ ರಾಮೋ ವಚನಂ ಪ್ರಾಹ ಸಂಸದಿ, ಅವನು ಅಲ್ಲಿ ಎಲ್ಲರ ಎದುರಲ್ಲಿ ಏನು ಅವನೇನು ಮಾತೇನು ಹೇಳೋಕೆ ಹೋಗೋಲ್ಲ, ಆದರೆ ಮನಸ್ಸಲ್ಲಿ ಅಂದುಕೋತಾನೆ, ಹತ್ವಾ ಅಧರ್ಮೇಣ ರಾಜಾನಂ ಧರ್ಮಾತ್ಮಾನಂ ಸುಯೋಧನಂ ದುರ್ಯೋಧನೋಪಿ ಧರ್ಮಾತ್ಮ ಗತಿಂ ಯಾಸ್ಯತಿ ಶಾಶ್ವತೀಂ. ಅವನು ಬಹಳ ಮನಸ್ಸಿಗೆ ಬೇಜಾರು ಮಾಡಿಕೊಂಡು, ಇಂತಹ ಅಧರ್ಮದಿಂದ ಧರ್ಮಾತ್ಮನಾದ ಸುಯೋಧನನ ಕೊಂದರು ಇವರು ಅಂತ ಹೇಳ್ಕೊತಾನೆ. ಅದು ತಪ್ಪು, ಧರ್ಮಾತ್ಮನಾದ ದುರ್ಯೋಧನ ಅನ್ನೋದು ಮಹಾ ಕೆಟ್ಟ ಮಾತು, ತಪ್ಪು ಮಾತು, ಅವನು ಮಾಡಿರೋದಂತಹ ಅನ್ಯಾಯಗಳು. ದ್ರೌಪದಿ ಮಧ್ಯೆ ತರೋ ಅಗತ್ಯವೇ ಇರಲಿಲ್ಲ, ಅವಳಿಗೆ ಅವಮಾನ ಮಾಡೋ ಅಗತ್ಯವೇ ಇಲ್ಲ, ಅದನ್ನು ಮಾಡ್ದ ಅವನು. ಅದಕ್ಕೋಸ್ಕರ ಬಲರಾಮ ಅವನು ಧರ್ಮಾತ್ಮ ಅಂತ ಹೇಳೋದು ಸರಿಯಾದ ಮಾತಲ್ಲ ಹೇಳ್ದ. ಆದರೆ ಒಂದು ಹೇಳ್ತಾನೆ, ದುರ್ಯೋಧನ ಮುಂದೆ ಒಳ್ಳೆಯ ಗತಿಯನ್ನು ಸದ್ಗತಿಗೆ ಅವನಿಗೆ ಸಿಕ್ಕುತ್ತೆ, ಯಾಸ್ಯತಿ ಶಾಶ್ವತೀಂ ಗತಿಂ, ಅವನು ಒಳ್ಳೆ ಗತಿ ಸಿಗುತ್ತೆ, ಈ ಪಾಂಡವರು ಕೆಟ್ಟ ಗತಿ ಆಗುತ್ತೆ ಅಂತೆಲ್ಲ ಬೈಕೊಂಡು ಹೋಗ್ತಾನೆ. ಈಗ ದುರ್ಯೋಧನ ಬಿದ್ದಿದ್ದಾನೆ, ಆದರೆ ಕೃಷ್ಣನ ಹೀಯಾಳಿಸ್ಕೊಂಡು ಬರ್ತಾನೆ. ಇಷ್ಟು ದಿನ ಧರ್ಮವನ್ನು ಉಳಿಸ್ಕೊಂಡು ಬಂದ್ರಿ ಅಂದರೆ, ಕಾಡಿಗೆ ಹೋಗ್ಬೇಕು ಅಂದರೆ ಕಾಡಿಗೆ ಹೋದ್ರಿ, ಎಲ್ಲ ಮಾಡಿದ್ರಲ್ಲ, ಇಂದು ನಿಮ್ಮ ಧರ್ಮಕ್ಕೆ ದುರ್ಗತಿ ಬಂತು. ಯಾಕೆ ಅಂತಂದರೆ, ನನ್ನ ಕಿರೀಟವನ್ನು ಒದ್ದಾಗ ನಿಮ್ಮ ಧರ್ಮ ಹೋಯಿತು ಅಂತಾನೆ. ಬಿದ್ದ ರಾಜನ ತಲೆಯನ್ನು ಒದೆಯೋದು ಹೇಗೆ, ಕಿರೀಟವನ್ನು ಒದೆಯೋದು ಹೇಗೆ, ಮತ್ತು ತಾನು ಮಾಡಿದ್ದು ನೆನಪಾಗುವಲ್ಲ ಅವನಿಗೆ, ಇದು ಮನುಷ್ಯ ಸ್ವಭಾವ ಅವನದು ಹಾಗೆ. ಧರ್ಮರಾಜ ಇದಕ್ಕೆ ತಲೆ ತಗ್ಗಿಸ್ತಾನೆ, ಧರ್ಮರಾಜನ ಸ್ವಭಾವ. ಅರ್ಜುನಿಗೂ ಕಣ್ಣೀರು ಬರುತ್ತೆ, ಆದರೆ ಕೃಷ್ಣ ಧರ್ಮರಾಜನಿಗೆ ದುರ್ಯೋಧನ ಮಾಡಿದ ದುಷ್ಟ ಕಾರ್ಯಗಳನ್ನೆಲ್ಲ ನೆನಪಿಸ್ಬಿಟ್ಟು ಸಮಾಧಾನ ಮಾಡ್ತಾನೆ. ಈಗ ದುರ್ಯೋಧನಿಗೆ ಕೃಷ್ಣನ ಮೇಲೆ ಕೋಪ ಬರುತ್ತೆ. ನಾವು ಹೇಗೋ ಇಟ್ಕೋತಿದ್ವಿ, ಆದರೆ ನಮ್ಮ ಮಧ್ಯೆ ವೈರವನ್ನು

ಪ್ರಚೋದನೆ ಮಾಡಿದವು ನೀನು, ನೀನೇ ವೈರದ ಬೀಜವನ್ನು ಬಿತ್ತಿದವನು. ಅದೇನಲ್ಲ, ಹಂಗೇನು ಅವನು ಮಾಡಿಲ್ಲ. ಆಗಲಿ, ನೀನು ಭೀಮಾರ್ಜುನರು ಕ್ಷುದ್ರರು, ಧರ್ಮರಾಜನಿಗೆ ನಿನ್ನ ಮಾಯೆ ನಿನ್ನ ಮೋಸ ಏನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಯಾಕೆ ಮಾಡಿದೆ? ಯಾಕೆ ಅಂತಂದರೆ ಭೂಭಾರವನ್ನು ಕಡಿಮೆ ಮಾಡೋದು ನಿನ್ನ ಉದ್ದೇಶ ಆಗಿತ್ತು ಯುದ್ಧ ಮಾಡಿಸ್ಬಿಟ್ಟು. ಅದಕ್ಕೆ ಯುದ್ಧವನ್ನು ಮಾಡಿಸ್ದೆ, ಹಾಗಾಗಿ ಯುದ್ಧದ ಪಾಪ ಅಷ್ಟು, ಇಷ್ಟು ಜನರ ಸಾವಿನ ಪಾಪ ಅಷ್ಟೂ ನಿನಗೇ ಅಂಟಲಿ ಅಂತ ಶಾಪ ಕೊಟ್ಟಂಗೆ ಹೇಳ್ತಾನೆ. ಇಂಥ ಮಾತಿಗೆಲ್ಲ ಯಾವ ಅರ್ಥನೂ ಇಲ್ಲ. ಆದರೂ ಹೇಳ್ತಾನೆ, ನಾನು ನೋಡು ಆದರೆ ಇಂತಹ ಪಾಪವನ್ನು ಮಾಡಿದ ನೀನು ನಿಜವಾದ ವೈರಿ ಭೀಮನೂ ಅಲ್ಲ. ಆದರೆ ನಾನು ಮಾತ್ರ ಶಾಸ್ತ್ರ ರೀತಿಯ ಯುದ್ಧ ಮಾಡಿದ್ದೀನಿ, ಪ್ರಾಣದ ಆಸೆ ಬಿಟ್ಟು ಯುದ್ಧ ಮಾಡಿದ್ದೀನಿ, ಹಾಗಾಗಿ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊತಾನೆ. ಆವಾಗ ದುರ್ಯೋಧನ ಮೇಲೆ ಹೂ ಮಳೆ ಕರೆಯುತ್ತಂತೆ, ಮೇಲಿಂದ ಸ್ತುತಿ ಮಾಡಿದ್ರಂತೆ. ಅಲ್ಲ, ವೀರನಾಗಿ ಯುದ್ಧ ಮಾಡ್ದ ಅನ್ನೋದನ್ನ ಇಲ್ಲ ಅನ್ನೋ ಹಂಗಿಲ್ಲ, ಅದು ಸರಿನೇ. ಆದರೆ ಅವನು ಮಾಡಿದ್ದೆಲ್ಲ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಇಷ್ಟೊತ್ತಿಗೆ ರಾತ್ರಿ ಆಯಿತು, ಎಲ್ಲರೂ ಹೊರಟು ವಿಶ್ರಾಂತಿ ತಗೊಂಡ್ಬಿಡಿ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಧರ್ಮರಾಜ ಹೇಳ್ತಾನೆ, ನೀವು ಇಲ್ಲಿ ಹೋಗ್ಬಿಡಿ, ನಾವು ಈ ಕಡೆ ಹೋಗೋಣ ಅಂತ. ಉಪ ಪಾಂಡವರು, ಪಾಂಚಾಲರು ಎಲ್ಲರೂ ಅಂದರೆ ಧೃಷ್ಟದ್ಯುಮ್ನ ಇವರುಗಳು, ನೀವು ಶಿಬಿರಕ್ಕೆ ಹೋಗಿ, ಶಿಖಂಡಿ ಅವನ ಅಣ್ಣ ಎಲ್ಲರೂ, ನೀವು ಆ ಶಿಬಿರಕ್ಕೆ ಹೋಗಿ ಅಂತ ಅಲ್ಲಿಯ ಪಾಳೆಯಕ್ಕೆ ಕಳಿಸ್ತಾನೆ. ಕೃಷ್ಣ ಪಾಂಡವರನ್ನು ಕೌರವನ ಪಾಳೆಯಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೇನೆ ದ್ರೌಪದಿನೂ ಕರ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಬೇಕಂತಲೇ ಮಾಡಿದ್ನೋ, ಗೊತ್ತಿದ್ದು ಮಾಡಿದ್ನೋ, ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿಲ್ಲ. ದಾರಿಯಲ್ಲಿ ಹೋಗ್ತಾ ಧರ್ಮರಾಜ ಮುಂತಾದವರ ದೇಹ, ಸತ್ತ ದೇಹ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ದುಃಖಿಸ್ಕೊಂಡು ಹೋಗ್ತಾನೆ. ಅದು ಅವನ ರೀತಿ. ಕಡೆಗೆ ಆ ಪಾಳ್ಯ ಬಂದ ಮೇಲೆ ಇದೊಂದು ಸ್ವಾರಸ್ಯದ ಘಟನೆ, ಇದು ಸಾಮಾನ್ಯ ಪರಿಚಿತ ಇರುವಂಥದ್ದೇ. ರಥದಿಂದ ಇಳಿತಾರೆ. ಇಳಿಬೇಕಾದ್ರೆ ಕೃಷ್ಣ ಅರ್ಜುನ್, ನೀನು ಮೊದಲು ಇಳಿಯಪ್ಪ, ನಾನು ಆಮೇಲೆ ಇಳಿತೀನಿ ಅಂತಾನೆ. ಅರ್ಜುನ, ಇಲ್ಲ ನೀನೇ ಮೊದಲು ಇಳಿ, ನಾನು ಆಮೇಲೆ ಇಳಿತೀನಿ, ಇಲ್ಲ ಇಲ್ಲ ಹಂಗಲ್ಲ, ನೀನು ಇಳಿ ಅಂತ ಇಳಿಸ್ತಾನೆ. ಇಳಿಸಿ ಅರ್ಜುನ ಆ ಕಡೆ ಹೋದ ತಕ್ಷಣ, ಇಳಿದ ಆ ಕಡೆ ಹೋದ ತಕ್ಷಣ ಕೃಷ್ಣ ತಾನು ಇಳಿತಾನೆ. ತಕ್ಷಣ ಅವನ ರಥ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಈಗ ಕೇಳ್ತಿರ್ತೀವಲ್ಲ, ಎಲೆಕ್ಟ್ರಿಕ್ ಕಾರು ಅಥವಾ ಇನ್ನೇನು ಏರ್ ಕಂಡೀಷನ್ ಬಸ್ಸು ಬೆಂಕಿ ಹತ್ಕೊಂಡು ಉರಿದು ಹೋಯ್ತು ಅಂತ ಈಗ ಒಂದು 2-3 ತಿಂಗಳಿಂದ ಆ ಥರದ್ದು ಅವಘಡಗಳು, ಆಕಸ್ಮಿಕಗಳು ಆಗಿದ್ದು ಕೇಳಿದ್ವಿ ನಾವು. ಇಲ್ಲ, ಅದೇ ಥರ ರಥವೇ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಹನುಮಂತ ಹಾರು ಹೋಗ್ಬಿಡ್ತಾನೆ. ದಕ್ಷಿಣ ಯಾಕೆ ಏನಾಯಿತು ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಿದು ಅಂತ ಅವನು ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲಪ್ಪ, ಭೀಷ್ಮ ಕೃಷ್ಣ ಹೇಳೋ ಮಾತು, ಭೀಷ್ಮ ದ್ರೋಣ ಇವರೆಲ್ಲ ಪ್ರಯೋಗ ಮಾಡಿದಂತಹ, ನಿನ್ನ ಮೇಲೆ ಬಿಟ್ಟಂತಹ ದೈವಿಕ ದೇವರಿಂದ ಬಂದಂಥ ಅಸ್ತ್ರಗಳು ಅವೆಲ್ಲ ರಥದಲ್ಲೇ ಇದ್ವು. ನಾನಿರೋ ತನಕ ಅವು ತಡ್ಕೊಂಡಿದ್ವು, ಏನೂ ಆಗ್ತಿಲ್ಲ. ನಾನು ಇಳಿದು ಒಂದು ಕಡೆ ಸಲಕ್ಕೆ ಇಳಿದು ಬಂದ ತಕ್ಷಣ ಅದು ಎಲ್ಲ ಹತ್ಕೊಂಡು ಉರಿದು ಬಿಡ್ತಪ್ಪ ಅಂತ ಅವನು ಹೇಳಿದ. ಹೀಗೆ ಕೃಷ್ಣ ಅರ್ಜುನನನ್ನು ಬಹಳ ವಿಧದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನನ್ನು ಕಾಪಾಡ್ಕೊಂಡು ಬಂದಿದ್ದನ್ನು, ರಕ್ಷಿಸ್ತಾ ಬಂದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದೂ ಇದೆ ಅದೇನೆ. ಈ ಕಡೆ ದುರ್ಯೋಧನ ಅಲ್ಲಿ ಬಿದ್ದುಕೊಂಡಿದ್ದಾನೆ. ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ ಇವರುಗಳು ದುರ್ಯೋಧನ ಗತಿ ಏನಾಯಿತೋ, ಸಿಕ್ಕಾಕೊಂಡಂತೆ ಅವನು, ಸಿಕ್ಕಿಬಿದ್ದಂತೆ ಮುಚ್ಚಿಟ್ಕೊಂಡಿದ್ನಲ್ಲ ನೀರಲ್ಲಿ, ಅದು ಗೊತ್ತಾಗಿ ಬಂದುಬಿಡ್ತಾರೆ. ಬಂದು ನೋಡಿ ಅವನ ಪರಿಸ್ಥಿತಿ ನೋಡಿ ಧೊಪ್ಪ ಅಂತ ಬಿದ್ದು ಬಿಡ್ತಾರೆ. ಅಲ್ಲಿ ಚೆಲ್ಲಿದೆ ರಕ್ತ, ಕಿರೀಟ ಒಡೆದಿದೆ, ಪುಡಿಯಾಗಿ ಹೋಗಿವೆ ರತ್ನಗಳು, ಅವನ ಮೈಯಿಂದ ಬರ್ತಿದ್ದ ರಕ್ತವನ್ನು ನೆಕ್ಕೋಕೆ ನರಿಗಳು ಎಲ್ಲ ಬರ್ತಾ ಇವೆಯಂತೆ. ಅವುಗಳನ್ನು ಓಡಿಸೋದಕ್ಕೆ ಅವನ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾನೆ. ಅವನ ಆ ಪರಿಸ್ಥಿತಿಯನ್ನು ನೋಡಿ ಸಿಂಹಾಸನದ ಮೇಲೆ ವೈಭವದಿಂದ ಕೂತ ದುರ್ಯೋಧನನನ್ನು ನೋಡಿದಂಥವರು ಅವರು. ಈಗಿಂತಹ ಅವನ ಪತನವನ್ನು ನೋಡಿ ಅವರಿಗೆ ಬಹಳ ದುಃಖ ಆಗುತ್ತೆ. ಕೂಗ್ತಾರೆ, ಅಳುತ್ತಾರೆ, ಎಲ್ಲ ಮಾಡ್ತಾರೆ. ಕೃಪಾಚಾರ್ಯನು, ಆಯ್ತಪ್ಪ, ಎಲ್ಲ ಆಯಿತು, ಈಗಲಾದರೂ ನಿನ್ನ ದುಷ್ಟ ಬುದ್ಧಿಯನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಅಶ್ವತ್ಥಾಮ ಹೇಳ್ತಾನೆ, ನೋಡು, ನಾನು ನಿನಗೆ ಮಾಡಿರುವಂತಹ ಈ ಅಪರಾಧಕ್ಕೆ ಅವರ ತಲೆಗಳನ್ನು ತರ್ತೀನಿ ನಾನು. ಅದಕ್ಕೆ ದುರ್ಯೋಧನ ಸಮಾಧಾನ ಮಾಡಿ ಅವರಿಗೆ, ಏನಲ್ಲಪ್ಪ, ನೀವು ಸಮಾಧಾನ ಮಾಡಿಕೊಳ್ಳಿ, ನಾಳೆ ಬೆಳಗ್ಗೆ ನಾನು ಹೊರಡ್ತಾ ಇದ್ದೀನಿ, ಅಂದರೆ ಸಾಯ್ತಾ ಇದ್ದೀನಿ ಅಂತಾನೆ. ಅಶ್ವತ್ಥಾಮ ಅವ್ರಿಗೆ ಧೈರ್ಯ ಹೇಳಿ, ನೀನು ಅಳಬೇಡ, ದುಃಖಿಸಬೇಡ ಮಹಾರಾಜ, ಈ ರಾತ್ರಿ ಅವರ ತಲೆಗಳನ್ನು ಕತ್ತರಿಸಿ ಬರ್ತೀನಿ, ತಂತಂದು ತೋರಿಸ್ತೀನಿ ನಿನಗೆ ಪಾಂಡವರ ತಲೆಗಳನ್ನು ಅಂತ ಆಯಿತು ಹೇಳ್ದ. ಅದಕ್ಕೆ ದುರ್ಯೋಧನ, ಅವನಿಗೆ ಒಳಗಡೆ ಅರಿವಿದ್ದೇ ಇದೆ, ಇದೇನು ವಿಕಾರ ವಿಚಿತ್ರ ಬುದ್ಧಿಪ್ಪ, ಅಶ್ವತ್ಥಾಮ ಪಾಂಡವರನ್ನ ಮುಟ್ಟೋದಕ್ಕೆ ಕೃಷ್ಣ ಬಿಡ್ತಾನೇನೋ, ಅವರನ್ನು ಸಾಯಿಸೋಕೆ ಸಾಧ್ಯ ಇದೆಯಾ, ಏನಾದರೂ ಅವನು ಕೃಷ್ಣ ಅವರನ್ನ ಕಾಪಾಡದೆ ಬಿಡೋದೇ ಇಲ್ಲ. ಆದರೆ ಅಶ್ವತ್ಥಾಮ ಕೋಪ ಬಂದರೆ, ಎಲ್ಲಿ ಯಾರಾದರೂ ಬರ್ರಿ ಹರಿಹರರು

ಈಶ್ವರ ಬರಲಿ, ವಿಷ್ಣು ಬರಲಿ, ಯಾರಾದ್ರೂ ಬರಲಿ, ಇವತ್ತು ರಾತ್ರಿ ಅವರ ತಲೆಗಳನ್ನು ಕೊಯ್ದು ಅವನ್ನೆಲ್ಲ ಕೊಂದು ತಲೆಯನ್ನು ಕತ್ತರಿಸಿ ತಂದು ತೋರಿಸ್ತೀನಿ, ಇಲ್ಲಿಯವರೇ ನಾನು ದ್ರೋಣನ ಮಗನೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅದಕ್ಕೆ ದುರ್ಯೋಧನ, ಆಯ್ತಪ್ಪ ಸಾಧ್ಯ ಆಗೋಲ್ಲ, ಆಯಿತು, ನಾನು ಯಾಕೆ ನಿನಗೆ ಬೇಡ ಅನ್ಲಿ, ಆಯಿತು, ಇನ್ಮೇಲೆ ಈಗ ನೀನೇ ನನ್ನ ಸರ್ವಸೇನಾಧಿಪತಿ ಅಂತ ಅಭಿಷೇಕ. ಎಲ್ಲ ಸೈನ್ಯ ಏನೂ ಇಲ್ಲ, ಇರೋದು ಅವನು ಕೃಪಾಚಾರ್ಯ, ಕೃತವರ್ಮ, ಮೂರೇ ಜನ, ಅದಕ್ಕೆ ಸದೇವ ಸೇನಾಧಿಪತಿ ಇವನು. ಅಂದರೆ ಒಂದು ಶಿಷ್ಟಾಚಾರದ ಪ್ರಕಾರ ಆಗಬೇಕಲ್ಲ, ಅದು ಅದು ಮಾಡಿದ್ಮೇಲೆ ಇವರು ಮೂರು ಜನನು ಪಾಂಡವರದ ಪಾಳಿಯಕ್ಕೆ ಬಂದರು. ಹತ್ರ ಬಂದು ಅಲ್ಲಿ ಒಂದು ದೊಡ್ಡ ಆಲದ ಮರ, ಆ ಆಲದ ಮರದ ಹತ್ರ ರಥವನ್ನು ನಿಲ್ಲಿಸ್ತಾರೆ ಅವರು. ಇಲ್ಲಿಂದ ಅವರು ಮಾತಾಡಿದ್ದು ಅದು ಇದು ಕೇಳಿಸುತ್ತೆ, ಏನಾಗ್ತಿದೆ ನೋಡೋಣ ಅಂತ. ಸರಿ, ಇಲ್ಲೇ ಕೂತ್ಕೊಂಡಿರೋಣ ಅಂತ ಕೂತ್ಕೊಂಡ ಇದ್ದಂಗೆನೆ ನಿಧಾನವಾಗಿ ಕೃಪಾಚಾರ್ಯನಿಗೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಆಯಿತು, ಕೃಪಾಚಾರ್ಯ ನಿದ್ದೆ ಆಯಿತು, ಮಲ್ಕೊಂಡಾಯ್ತು. ಕೃತವರ್ಮ ಹಂಗೆ ತುಕ್ಕೊಡಿಸ್ತಿರ್ತಾನೆ, ಅವನಿಗೂ ನಿದ್ದೆ. ಇವ್ರಿಗೆಲ್ಲರಿಗೂ ಹಾಗೆ ನಿದ್ರೆ ಬಂದ್ರೂ ಅಶ್ವತ್ಥಾಮನಿಗೆ ಮಾತ್ರ ನಿದ್ರೆ ಬರೋದಿಲ್ಲ. ಅವನಿಗೆ ಆತಂಕ, ಭಯ, ಕೋಪ, ದುಃಖ, ಏನು ಹೇಗೆ ನಾನು ಆಡಿದ ಮಾತನ್ನು ನಡೆಸ್ಲಿ ಅಂತ ದುರ್ಯೋಧನಗೆ ಮಾತು ಕೊಟ್ಟಿದ್ದಾನಲ್ಲ. ಆವಾಗ ನೋಡ್ತಾನೆ ದೊಡ್ಡ ಮರ, ಭಾರಿ ರೆಂಬೆಗಳು, ಟೊಂಗೆಗಳು, ಬಳ್ಳಿಗಳು ಎಲ್ಲ ಇವೆ. ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ಕಾಗೆಗಳ ಗೂಡಿದೆ, ಕಾಗೆಗಳು ಗೂಡಿನಲ್ಲಿ ಇವೆ. ಕತ್ತಲ ಆದಮೇಲೆ ಅಲ್ಲೊಂದು ಗೂಬೆ ಬಂದುಬಿಡುತ್ತೆ, ದೊಡ್ಡ ಗೂಬೆ. ಆ ಗೂಬೆ ಬಂದು ಕಾಗೆಗಳ ಗೂಡನ್ನ ಹೊಡೆದು ತನ್ನ ಕೊಕ್ಕಿನಿಂದ ಅದನ್ನ ಒಡೆದು ಹಾಕಿ ಕಾಗೆಗಳನ್ನು ಹೊರತೆಗೆದು ಒಂದೊಂದ ಚುಚ್ಚು ಚುಚ್ಚು ಕೊಲ್ಲೋಕೆ ಶುರು ಮಾಡಿಬಿಡುತ್ತೆ. ಏನಾಗುತ್ತೆ ಅಂದರೆ ಗೂಬೆಗೆ ರಾತ್ರಿ ಹೊತ್ತು ಕಣ್ಣು ಕಾಣುತ್ತೆ, ಕಾಗೆಗಳಿಗೆ ಸಹಜವಾಗಿ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣದೇನೆ ಕಾಗೆಗಳಿಗೆ ಎಲ್ಲಿ ಹೋಗ್ತೀವಿ ಗೊತ್ತಾಗ್ತಿಲ್ಲ, ಯಾರು ಬಂದರೂ ಗೊತ್ತಾಗ್ತಿಲ್ಲ, ಯಾರು ಹೊಡಿತಿದ್ದಾರೆ ಗೊತ್ತಾಗಲಿಲ್ಲ. ಒಂದೊಂದಾಗ ಎಷ್ಟು ಜ್ವರ ಹೊಡಿಯುತ್ತೆ ಅಂದರೆ ಅಶ್ವತ್ಥಾಮನ ಎದುರಿನಲ್ಲಿ ನೂರಾರು ಕಾಗೆಗಳು ಸತ್ತು ಬಿದ್ದುಬಿಡ್ತವೆ. ಇದನ್ನು ನೋಡಿ ತಕ್ಷಣ ಅವನಿಗೆ ಹೊಳೆದು ಬಿಡ್ತು ಉಪಾಯ. ಓ, ಇನ್ನು ಪಾಂಡವರನ್ನ ಸಾಯಿಸುವ ಕ್ರಮ ಗೊತ್ತಾಯಿತು, ಇದೇ ಉಪಾಯ. ಇದು ಮದೀಯ ಮನೋರಥದ ಸೌಹೃದದ ಒಲು ಸಂಕಲ್ಪ ಕಾರ್ಯಾಭ್ಯುದಯ ಸೂಚಕವಾಯಿತು. ಅವನು ಅನ್ಕೊಂಡಂತೆ ನನ್ನ ಮನೋರಥ, ನನ್ನ ಮನಸ್ಸಿನ ಇಷ್ಟ, ನನ್ನ ಉದ್ದೇಶ ಏನಿದೆಯೋ ಅದಕ್ಕೆ ಸರಿಯಾಗೋ ಹಾಗೆ ಸಂಕಲ್ಪ ಕಾರ್ಯಾಭ್ಯುದಯ, ನನ್ನ ನಿರ್ಧಾರಕ್ಕೆ, ದೃಢ ನಿರ್ಧಾರ ಏನು ನಾನು ಮಾಡಿದ್ದೀನಿ ಅದರ ಕಾರ್ಯಾಭ್ಯುದಯ, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಇದು ಸೂಚನೆಯಾಯಿತು, ಇದು ನನಗೆ ಕೊಡ್ತು, ಏನು ಮಾಡಬೇಕು ಅನ್ನೋದಂತ ನನಗೆ ಸುಳುವನ್ನು ಕೊಡ್ತು ಅಂದ್ಕೊಂಡು ತಕ್ಷಣ ನಿದ್ರೆ ಮಾಡಿರೋ ಕೃಪಾಚಾರ್ಯ ಕೃತವನ್ನು ಎಬ್ಬಿಸ್ಬಿಡ್ತಾನೆ. ಅವನು ಗಾಬರಿಯಿಂದ ಏನಾಯ್ತು ಏನಾಯ್ತು ಅಂತ ಅವನು ಅವಾಗ ಹೇಳ್ತಾನೆ, ಮಾವ ಕೃಪಾಚಾರ್ಯ ಅವನು ಮಾವ ತಾನೆ, ಮಾವ ಇಲ್ಲೊಂದು ಗೂಬೆ ಬಂದು ಕಾಗೆಗಳನ್ನು ಇರದಿರು ಸಾಯಿಸ್ತಾ ಇದೆ, ನಾವು ಹಾಗೆ ಮಲಗಿರೋ ಪಾಂಡವನ ಗೊಲೆ ಮಾಡಿದರೆ ಏನು ಪಾಪವೇ ಅಂತಾನೆ. ಕೃಪಾಚಾರ್ಯ, ಹೌದಪ್ಪ, ಅವ್ರಿಗೆ ನಾವು ಅವ್ರಿಗೆ ಏಟು ಕೊಡೋದಕ್ಕೆ, ಅವ್ರನ್ನ ಸಾಯಿಸೋದಕ್ಕೆ ರಾಜಾಜ್ಞೆ ಪಡೆದು ಬಂದಿದ್ದೀವಿ, ಅದು ನಿಜ. ಆದರೆ ಒಂದು ನೆನ್ಪಿಟ್ಕೋ, ಕೃಷ್ಣನ ಕೃಪೆ ಎಷ್ಟು ದೊಡ್ಡದು ಅಂದರೆ ಅವ್ರು ಉಳಿತಾರೆ, ಅವ್ರನ್ನ ನಾವೇನೂ ಮಾಡೋಕ್ಕಾಗೋದಿಲ್ಲ. ಹೇಳ್ದ, ಅವನು ಅಭಿಷೇಕ ಮಾಡಿದ್ದಾಯಿತು, ಬಂದಿದ್ದಾಯಿತು, ನಿಜ. ನಿಮಗೆ ವರ್ಕ್ ಆರ್ಡರ್ ಅಂತಾರಲ್ಲ ಅಂದ್ ಕೊಟ್ಟಿದ್ದಾನೆ ಅವನು, ಕೊಂದು ಬನ್ನಿ ಅಂದ್ಕೊಂಡು, ನಿಜ. ಆದರೆ ಕೊಲ್ಲೋಕ್ಕಾಗೋಲ್ಲ, ಕೃಷ್ಣ ಅದನ್ನು ಮಾಡೋಕ್ಕೆ ಬಿಡೋಲ್ಲ. ಹಾಗಾದ್ರೆ ನಮಗೆ ಅಪಕೀರ್ತಿ ಒಂದು ಉಳಿಯುತ್ತೆ, ಕತ್ಲಲ್ಲಿ ಹೋಗಿ ಹೊಡಿಯೋಕೆ ಹೋದ್ರು ಉಳಿಯುತ್ತೆ ಅಷ್ಟೇ. ಇದುವರೆಗೂ ಅವರ ಜಯಕ್ಕೆಲ್ಲ ಕಾರಣ ಕೃಷ್ಣ, ನೆನ್ಪಿಟ್ಕೋ. ಅವನು ಎಷ್ಟು ಎಚ್ಚರಿಕೆ ವಹಿಸ್ತಾನೆ ಅವ್ರ ವಿಷಯದಲ್ಲಿ ಅಂತಂದರೆ, ಬಹಳ ಎಚ್ಚರಿಕೆ ವಹಿಸ್ತಾನೆ ಅವನು. ಪಾಂಡವರನ್ನ ಇಲ್ಲಿ ಇಟ್ಟಿರೋದೇ ಇಲ್ಲ, ಅವನು ಇರೋಕೆ ಬಿಟ್ಟಿರೋದಿಲ್ಲ ನೋಡು ಅವನು ಅಂಥ ಇದು ಅಂತ. ಅದು ಕೃತವರ್ಮ, ಕೃಪಾಚಾರ್ಯರು ಹೇಳ್ತಿರೋ ಮಾತು ಸರಿ ಇದೆ, ಆದರೆ ಇದು ಶೂರರ ರೀತಿಯಲ್ಲ, ಇದು ನಾವು ಶೂರರಾದವ್ರು ಮಾಡೋ ಕ್ರಮ ಅಲ್ಲ. ಆಮೇಲೆ ಅದನ್ನು ತಪ್ಪಿಸೋ ರೀತಿನೂ ಕೃಷ್ಣನಿಗೆ ಗೊತ್ತಿರುತ್ತೆ, ಹಾಗಾಗಿ ಅದಾಗೋದಿಲ್ಲ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಜನಾಪವಾದದ ಭಯವಿಲ್ಲ. ಅಂದರೆ ಜನರು ಕೆಟ್ಟ ಮಾಡೋದಾದರೆ ಅಪಕೀರ್ತಿ ಬರುತ್ತೆ, ರಾತ್ರಿ ಹೊಡೆದು ಬಿಡ, ಏನಾದರೂ ಆಗಲಿ, ಏನು ತೊಂದರೆ ಇಲ್ಲ, ನಮ್ಮವ್ರನ್ನೆಲ್ಲ ಹಾಗೆ ಕೊಂದಿರೋದವರು, ನಾನು ಅದನ್ನೇ ಮಾಡ್ತೀನಿ ಅಂದ. ರಥದ ಜೋಡಿಸ್ಕೊಂಡ, ಕತ್ತಿ ಬಾಣ ಬಿಲ್ಲು ಎಲ್ಲ ಇಟ್ಕೊಂಡ, ಅವ್ರು ಕೇಳಲೇ ಇಲ್ಲ, ನೀವು ಬಂದ್ರೆ ಬರ್ರಿ, ನಾನಂತೂ ಹೊರಟೆ ಅಂತ ಹೊರಟೆ ಬಿಟ್ಟ. ಆವಾಗ ಅಯ್ಯೋ ನೀನು ಒಬ್ಬನೇ ಯಾಕೆ ಹೋಗ್ತೀಯ, ನಾವು ಬರ್ತೀವಿ ಅಂತ ಅವರು ಹತ್ಕೊಂಡು ಬರ್ತಾರೆ. ಬಂದರು ಪಾಂಡವರ ಆ ಪಾಳಿ, ಇಲ್ಲಿ ಪಾಳಿ ಅಂದರೆ ದೊಡ್ಡ ಕೋಟೆನೇ ಇದ್ದು ಬಿಡುತ್ತೆ ಅಂತ, ಒಂದು ಊರು ಥರ ಕೋಟೆ ಅನ್ನೋ ಥರ ಇಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾನೆ. ಕೋಟೆಯನ್ನು ಒಂದು ಕಡೆ ಒಡೆದು ಮುರಿದು ಒಳಗಡೆ ಜಾಗ ಮಾಡಿಕೊಂಡು

ಅದನ್ನ ತೆರ್ಕೊಂಡು, ಯಾಕಂದ್ರೆ ರಥದ ಮೇಲೆ ಹೋಗ್ತಾರೆ, ಒಳಕ್ಕೆ ನುಗ್ಗು ಹೋಗ್ಬಿಟ್ರು. ಅಲ್ಲಿ ಎರಡು ಬಾಗಿಲನ್ನ ಕೃಪಾಚಾರ್ಯನಿಗೆ ಹೇಳ್ದ, ಅಲ್ಲಿ ಕತ್ತಿ ಹಿಡ್ಕೊಂಡು ಕೂತು ಬಿಡು, ನಿಂತು ಬಿಡು, ನೀನು ಯಾರು ಬಂದ್ರು ಕೊಚ್ಚ ಹಾಕು ಅಂತ. ಇನ್ನೆರಡು ಬಾಗಿಲು ಪೂರ್ವದ್ದು, ಇನ್ನೊಂದು ದಿಕ್ಕಿಂದು. ಅಲ್ಲಿ ಕೃತವರ್ಮ ನೀನ್ ನಿಂತ್ಕೋ. ಆನೆ, ಕುದುರೆ, ಶತ್ರುಗಳ ಸೈನಿಕರು ಅಥವಾ ಶತ್ರುಗಳ ಜನರು, ಸೈನಿಕರೇ ಆಗ್ಬೇಕು ಅಂತ, ಯಾರು ಬಂದ್ರೂ ಕತ್ತರಿಸ ಹಾಕಿ ನೀವು. ನಾನು ರಾಜರುಗಳು ಎಲ್ಲ ಒಳಗಡೆ ಇದ್ದಾರಲ್ಲ, ಅವರಿಗೆ ನಾನು ಯಮ ಆಗ್ತೀನಿ, ಮೃತ್ಯು ಆಗ್ತೀನಿ, ಅವ್ರನ್ನ ಸಾಯಿಸ್ತೀನಿ. ತನ್ನ ಕೆಲಸವನ್ನು ಆರಂಭಿಸ್ತಾನೆ, ರಥವನ್ನು ಓಡಿಸ್ಕೊಂಡು ಹೋಗ್ತಾನೆ. ಅದು ಕೋಟೆ ತರ ಅಂತ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ಜಾಗ, ಶಿಬಿರ ಆದರೆ ಒಂದು ಸಣ್ಣ ಟೆಂಟ್ ಥರ ಅಲ್ಲ ಅದು. ಹಾಗಾಗಿ ರಥವನ್ನು ಓಡಿಸ್ಕೊಂಡು ರಾಜ ಬೀದಿಯಲ್ಲಿ ಬಿಲ್ ಹಿಡಿದು ಬಿಟ್ಟಿದ್ದಾನಂತೆ. ಕೈಯಲ್ಲಿ ಬಾಣ ಇಟ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಒಳಗಡೆ ಹೋಗ್ತಾ ಇದ್ದಾನ. ಆವಾಗ ಏನಾಗ್ಬಿಡುತ್ತೆ, ಒಂದು ಅದ್ಭುತ ಆಗುತ್ತೆ. ಒಂದು ಭೂತ ಬಂದು ನಿಂತ್ಕೊಂಡ್ಬಿಡುತ್ತೆ. ಏನು ಅಂದರೆ ಅದರ ಸ್ವರೂಪ ಶಿವನ ಜಡೆ ಥರ ಜಡೆಗಟ್ಟಿದ ಕೂದಲಂತೆ. ಅದರ ಮೂಗಿನ ಹೊಳ್ಳೆಯಿಂದ ಭೂತ್ಕರಿಸ್ತಾ ಉರಿ ಹೊಗೆ ಕಾರ್ತಾ ಉರಿ ಹೊರಗೆ ಬರ್ತಾ ಇದೆಯಂತೆ. ಅದು ಅಡ್ಡನಾಗಿ ಜನಿವಾರ ಥರ ಒಂದು ಹಾರವನ್ನು ಹಾಕೊಂಡ್ಬಿಟ್ಟಿದೆ. ಅದು ವಿಷ ಸರ್ಪದಂತೆ ಕಾಣಿಸ್ತಾ ಇದೆ, ಘೋರವಾದ ಶಬ್ದ. ಅಂತಹ ಅದನ್ನು ನೋಡಿ ಅಶ್ವತ್ಥಾಮನಿಗೆ ಹೆದರಿಕೆ ಆಗಲಿಲ್ಲ. ಅವನಿಗೆ ಎದುರಿಸ್ತಾನೋನು ಏನು ಭೂತ ಅಂತ. ಅದಕ್ಕೆ ಬಾಣಗಳಿಂದ ಹೊಡೆಯೋಕೆ ಶುರು ಮಾಡ್ತಾನೆ, ಬಾಣಗಳೇ ಸುಟ್ಟು ಹೋಗ್ತವೆ. ಮಂತ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ನೋಡಿದ್ರೆ ಆ ಮಂತ್ರ ಅಸ್ತ್ರಗಳಿಗೆ ದೇವತೆಗಳಿರ್ತಾರೆ, ಆ ಶಸ್ತ್ರ ದೇವತೆಗಳು, ಅಸ್ತ್ರ ದೇವತೆಗಳು ಆ ಭೂತಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಇವೆ. ಕತ್ತಿಯಿಂದ ಇವನು ಹೊಡೆದ್ರೆ ಕತ್ತಿನೇ ಜಾರಿ ಬಿದ್ದು ಹೋಗುತ್ತೆ. ಅಲ್ಲಿ ಬೇಕಾದಷ್ಟು ಭೂತಗಳು ಸೇರ್ಕೊಂಡಿವೆ, ಬೇರೆ ಬೇರೆ ಪಕ್ಷಿಗಳು, ನವಿಲು, ಹಂಸ, ಬಳಾಕ ಅಂದ್ಕೊಂಡು ಬೇರೆ ಬೇರೆ ಪಕ್ಷಿಗಳು ಈ ಥರದ್ದೆಲ್ಲ ಅದನ್ನು ಸೇರ್ಕೊಂಡ್ಬಿಟ್ಟಿವೆ. ಆವಾಗ ಗೊತ್ತಾಗುತ್ತೆ, ಓಹೋ, ಇದು ಶಿವನ ಮನಃಕ್ಷೋಭೆಯಿಂದ, ಶಿವನ ಮನಸ್ಸಿನಲ್ಲಿ ಆಗಿರುವಂಥ ಅಲ್ಲೋಲ ಕಲ್ಲೋಲದ ಬಂದಿರುವಂಥ ಒಂದು ವಿಕಾರ ರೂಪು ಇದು. ಹಾಗಾದರೆ ಶಿವನನ್ನೇ ಪೂಜಿಸ್ತೀನಿ ಅಂತ. ಅಲ್ಲಿ ಅಗ್ನಿಯಲ್ಲಿದೆ, ಏನು ಮಾಡೋದಕ್ಕೆ ಅಗ್ನಿಯಲ್ಲಿದೆ, ಇನ್ನು ಹೋಮಕ್ಕೆ ಮಾಡೋದು ಬೇಕಾಗಿರುವಂಥದ್ದು, ಯಜ್ಞ ಮಾಡೋಕ್ಕೆ ಬೇಕಾಗಿರೋದು ವಸ್ತುಗಳು ಎಲ್ಲಿವೆ? ಅವನಿಗಿದೆ. ಏನು ಮಾಡ್ತಾನೆ ಅಂದರೆ, ಹೊಟ್ಟೆಯಲ್ಲಿ ಅಗ್ನಿ ಇದೆ ಅಂತ ನಮ್ಮ ಒಂದು ಕಲ್ಪನೆ. ಆ ಹೊಟ್ಟೆಯೊಳಗಿನ ಅಗ್ನಿಯಿಂದ ಮೂರು ವಿಧಗಳ ಅಗ್ನಿಗಳನ್ನು ಸ್ಥಾಪಿಸ್ಕೊಂಡಂಥವನು. ಮೂರು ವಿಧದ ಅಗ್ನಿಯನ್ನು ಸ್ಥಾಪಿಸ್ಕೊಂಡು ತನ್ನ ನರಗಳನ್ನೇ ದರ್ಭೆತರ ಹುಲ್ಕಡ್ಡಿ, ಮಿದುಳು ಹವಿಸ್ಸು ಅಂದರೆ ಬೆಂಕಿಯೊಳ ಅಗ್ನಿಯೊಳಗೆ ಹಾಕಬೇಕಾದಂಥ, ಯಜ್ಞೇಶ್ವರಿಗೆ ಹಾಕಬೇಕಾದಂಥ ಏನೋ ನೈವೇದ್ಯ, ಕಪಾಲದ ತನ್ನ ತಲೆಯ ಕಪಾಲದ್ದನ್ನೇ ಪಾತ್ರೆ ಮಾಡಿಕೊಂಡು, ಬೆರಳ ಮೂಳೆಗಳನ್ನು ಸಮಿತ್ತು ಥರ ಕಟ್ಟಿಗೆ ಚೂರು, ಮಜ್ಜೇನೆ ತನ್ನ ಫ್ಯಾಟ್ ಅಂತೀವಲ್ಲ ಕೊಬ್ಬು, ಅದನ್ನೇ ತುಪ್ಪ ಮಾಡಿ ಆಮೇಲೆ ರಕ್ತವನ್ನೇ ಆಹುತಿಯಾಗಿ ಕೊಟ್ಟು ಯಜ್ಞ ಮಾಡಿದಂತೆ. ವೇದ ಮಂತ್ರವನ್ನು ಉಚ್ಚರಿಸ್ತಾ ಎಲ್ಲ ಮಾಡಿ ಕಡೆ ಪೂರ್ಣ ಆಹುತಿ ಅಂತ ಕೊನೆಗೆ ಆಹುತಿ ಕೊಡಬೇಕು, ಅದಕ್ಕೆ ತನ್ನ ದೇಹವನ್ನೇ ಹಾಕ್ಬಿಟ್ಟ. ಆವಾಗ ಈಶ್ವರ ಮೆಚ್ಚಿ ಅದನ್ನ, ಆ ಹೋಮದ ಅಗ್ನಿ ಅವನು ಸುಡೋ ಮುಂಚೆನೆ ಅವನನ್ನು ಹೊರಗೆ ತೆಗೆದು ತನ್ನ ತಲೆಯಿಂದ ಗಂಗಾ ಚೆಲ್ಲವನ್ನು ತೆಗೆದು ಅದರಲ್ಲಿ ನೆನೆಸಿ ಅವನು ಹೇಳ್ತಾನೆ, ತಗೋ, ನೀನು ನನ್ನ ಹಿರಿಯ ಮಗ ಇದ್ದ ಹಾಗೆ ನನಗೆ ಹೊಡೆದಿರೋ ಬಾಣಗಳನ್ನ ವಾಪಸ್ ತಗೋ, ನಿನ್ನ ಖಡ್ಗನ್ನ ಕತ್ತಿ ತಗೋ ವಾಪಸ್ಸು. ಇದುವರೆಗೂ ಭೂಭಾರವನ್ನು ಕಡಿಮೆ ಮಾಡುವ ಕೆಲಸಕ್ಕೆ ಕೃಷ್ಣ ಸಾರಥಿಯಾಗಿ ಮಾಡಿದ, ಅವನ ಕೆಲಸ ಅದಾಗಿತ್ತು. ಈಗ ಇನ್ನು ಇಷ್ಟು ಭಾರವನ್ನು ಕಡಿಮೆ ಮಾಡೋ ಹೊಣೆ ನನಗೆ ಬಂದಿದೆ, ಅದನ್ನು ನೀನು ಮಾಡು. ಈಗ ಶತ್ರು ಸಂಹಾರದ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ಕಳಿಸ್ಬಿಟ್ಟ. ಅಂದರೆ ಈಶ್ವರನ ಶಕ್ತಿ ಅವನಿಗೆ ಬಂದುಬಿಡ್ತು. ಅವನನ್ನು ಆ ರಾತ್ರಿ ಅವನಿಗೆ ತಡೆಯೋಕೆ ಆಗೋದೇ ಇಲ್ಲ, ಅವ್ರಿಗೆ ಯಾರೂ ಎದುರಿಸೋಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಕರ್ಕೊಂಡು ಹೋಗಿರೋದು ಪಾಂಡವರನ್ನ ಎಲ್ಲರನ್ನು. ಅವತ್ತು ಈಶ್ವರನ ವರಪ್ರಸಾದ ಇದೆ, ಅವತ್ತು ಅವನಿಗೆ ಏನು ಮಾಡೋಕ್ಕಾಗೋಲ್ಲ ಅನ್ನೋ ಗೊತ್ತು ಕೃಷ್ಣನಿಗೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಥರ ಆಗುತ್ತೆ ನೋಡಿ, ನಮ್ಮ ಈ 20-20 ಮ್ಯಾಚು, 50 ಇದ್ರದ್ದು ಓವರ್ಸ್ ಮ್ಯಾಚು, ಇದರಲ್ಲಿ ಒಂದೊಂದು ದಿನ ಒಬ್ಬ ಆಟಗಾರ ಭಾರಿ ಜೋರಾಗಿ ಆಡ್ಬಿಡ್ತಾನೆ, ಅವತ್ತು ಅವನೇನು ನಿಲ್ಲಿಸೋಕೆ ಆಗೋಲ್ಲ ಆ ಥರ. ಅಂತ ಮುಂದಿನ ಮ್ಯಾಚಲ್ಲಿ ಆಡೋಲ್ಲ, ಅದರಲ್ಲಿ ಆಡ್ತಾನೆ ಅವನು. ಅವತ್ತು ಅವನನ್ನು ಯಾವ ಬೌಲರ್ನು ಅವನನ್ನು ನಿಲ್ಲಿಸೋಕ್ಕಾಗೋದು, ಹಂಗೆ ಹೊಡೆಯೋಕ್ಷ ಮಾಡಿಬಿಡ್ತಾರೆ ಆ ರೀತಿ ಅದು. ಇವತ್ತು ಹಂಗೆ ವಿಶೇಷ, ಅವನು ನಮಸ್ಕಾರ ಮಾಡಿ ಅಶ್ವತ್ಥಾಮ ಒಳಗೆ ಹೋಗ್ತಾನೆ. ಮೊದಲು ಯುಧಿಷ್ಠಿರನ್ನ ಮರಮನೆಯನ್ನು ನೋಡ್ತಾನೆ, ಅಲ್ಲಿ ಪಾಂಡವರು ಇಲ್ಲ ಅಂತ ಕಾಣುತ್ತೆ. ಆದರೆ ಮೊದಲು ನಮ್ಮ ಅಪ್ಪನ ಸೇಡನ್ನು ತೀರಿಸ್ತೀನಿ ಅಂತಂದ್ಬಿಟ್ಟು ಧೃಷ್ಟದ್ಯುಮ್ನನ್ನು ಹುಡುಕ್ತೀನಿ ಅಂತ ಅರಮನೆ ಒಳಗೆ ಹೋಗ್ತಾನೆ. ಕಾವಲ್ನವರು ಇರ್ತಾರೆ, ಅವ್ರನ್ನ ಅಲ್ಲಿ ಕೊಚ್ಚ ಹಾಕಿದ, ಅಲ್ಲಿ ಒಳಗಡೆ ಹೋಗ್ತಾನೆ. ಮಂಚದ ಮೇಲೆ ಚೆನ್ನಾಗಿ ಸ್ನಾನ ಗಿನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಆಭರಣ ಹಾಕ್ಕೊಂಡು ಧೃಷ್ಟದ್ಯುಮ್ನ, ದ್ರುಪದನ ಮಗ, ಸೇನಾಧಿಪತಿ ದ್ರೋಣನನ್ನು ಕೊಂದವನು ಮಲ್ಕೊಂಡಿದ್ದಾನೆ. ಇವನನ್ನು ಒದ್ದು ಬಿಡ್ತಾನೆ, ಅವನು ಒದ್ರೆ ಧಡಕ್ ಅಂತ ಹೇಳ್ತಾನೆ. ನೋಡಿದ್ರೆ ಪ್ರಳಯ ಕಾಲದ ರುದ್ರನಂತೆ ಇರುವಂತಹ ಅಶ್ವತ್ಥಾಮ ಕಾಣ್ತಾನೆ. ಅವನು ಎಲ್ಲಿ ನನ್ನ ಕತ್ತಿ, ಎಲ್ಲಿ ನನ್ನ ಗುರಾಣಿ ಅಂತ ಹೀಗೆ ಹುಡುಕಿ ತಡಕಿ ತಗೋಷ್ಟರಲ್ಲಿ ಅವನ ಮುಂದಲಿಯನ್ನ ಹಿಡಿದು

ಅವನ ತಲೆ ಕೂದಲು ಹಿಡಿದು ಅಡ್ಡ ಬೀಳಿಸಿ ಅವನನ್ನು ಅಗಸ ಬಟ್ಟೆ ಒಗೆಯುವಂತೆ ಸದೆ ಬಿಡದ್ನಂತೆ, ಹಿಂಗೆ ಒಡೆದ್ ಹಾಗೆ ಒಗೆದು ಬಿಟ್ಟನಂತೆ ಅವನನ್ನು. ಆಮೇಲೆ ಏನು ಮಾಡ್ತಾನೆ, ತನ್ನ ಬಿಲ್ಲಿನ ಹಗ್ಗವನ್ನು ಎಳ್ಕೊಂಡು ಹಗ್ಗ ಬಿಲ್ಲೆಲ್ಲ ಹಗ್ಗನ್ನು ಎಳೆದು ಅವನ ಕೊರಳಿಗೆ ಬಿಗಿದುಬಿಟ್ಟು ಚೆನ್ನಾಗಿ ಬಿಗಿದು ಬಿಡ್ತಾನೆ. ಆವಾಗ ಧೃಷ್ಟದ್ಯುಮ್ನ ಬೇಡ್ಕೋತಾನೆ, ದಯವಿಟ್ಟು ನನ್ನನ್ನು ಕತ್ತಿಯಿಂದ ನನ್ನ ತಲೆ ಕತ್ತರಿಸಪ್ಪ, ನನಗೆ ವೀರ ಸ್ವರ್ಗ ಸಿಕ್ಕುತ್ತೆ.

ದೇವತೆಗಳು ನಿನಗೆ ಏನಾದರೂ ಒಳಗೆ ಬಾ ಅಂತ ಬಿಟ್ಟರೆ ಸ್ವರ್ಗಕ್ಕೆ ಬೆಂಕಿ ಇಟ್ಬಿಡ್ತೀನಿ ತಿಳ್ಕೊಂಡಿರು ಅಂತ ಹೇಳಿ. ನಿನಗೆ ನರಕದ ಪಾಕಗಳೇ ನಿನಗೆ ಅರಮನೆ, ಅಂದರೆ ನರಕದಲ್ಲಿ ಬೇರೆ ಬೇರೆ ಪಾಪಗಳಿರ್ತಾವಲ್ಲ, ನಿನ್ನನ್ನು ಖಡ್ಗದಿಂದ ಹೊಡೆಯೋದು ಸಾಯಿಸೋದು ಉಂಟೆ ಅಂತ ಹೇಳ್ಬಿಟ್ಟು ಬಿಲ್ಲಿನ ಹಗ್ಗದಿಂದ ಅವನು ಕಟ್ಟಿ ಅದನ್ನು ಗಟ್ಟಿಯಾಗಿ ಉರುಳು ಹಾಕಿ ಕುತ್ತಿಗೆಗೆ ಗರ ಗರ ಗರ ಅನ್ನುತ್ತಾ ಅವನು ಎಳೆದು ಬಿಗಿ ಮಾಡ್ತಾನೆ. ಗರ್ ಗರ್ ಗರ್ ಗರ್ ಗರ್ ಗುರು ಗುರು ಅಂದ್ಬಿಟ್ಟು ಅವನ ಪ್ರಾಣ ಹೋಗ್ಬಿಡುತ್ತೆ. ಅಲ್ಲಿ ಶಿಖಂಡಿಯ ಅರಮನೆ ಹೋಗ್ತಾನೆ, ಅವನನ್ನು ಕತ್ತರಿಸಾಕ್ತಾನೆ. ಇನ್ನು ಉಳಿದವ್ರು ಏನು ಶಬ್ದ ಏನು ಶಬ್ದ ಅಂತ ಬರ್ತಾ ಇದ್ರೆ ಹೇಳೋ ಮುಂಚೆನೆ ಎಲ್ಲರನ್ನೂ ತೆರೆದು ಹಾಕ್ಬಿಡ್ತಾನೆ, ಕತ್ತರಿಸೋಗದು ಬಿಡ್ತಾನೆ ಎಲ್ಲರನ್ನು ಒಂದು ಕಡೆ. ಅಲ್ಲಿ ಪಾಂಡವರು ಸಿಗ್ತಾರೆ, ಪಾಂಡವರ ಮಕ್ಕಳು, ಅವ್ರನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಾನೆ. ಏನಿದು ಶಿವನ ಕೋಪ ಕಾರಣವು, ನೀನು ಯಮನ ಕೋಪ ಕಾರಣವು, ಕೃಷ್ಣ ಅವರೆಲ್ಲ ಎಲ್ಲಿ ಹೋದ್ರು, ಹೀಗೆ ಮಾಡ್ಬಿಟ್ನಲ್ಲ. ಈ ತರ ಹತ್ಯೆ ಮಾಡಿದ ಅಶ್ವತ್ಥಾಮ ನೋಡೋದು ಭಯಂಕರ ಸ್ವರೂಪನಾಗಿದ್ದಂತೆ, ರಕ್ತ ಸೋರುವಂತಹ ಕತ್ತಿ, ಕೊಬ್ಬು ಮೆತ್ತಿದ ಗೊಂಚಲುಗಳು ಬಟ್ಟೆಯಲ್ಲಿವೆ, ಉಗ್ರವಾದ ಹುಬ್ಬು, ಕಚ್ಚಿದ ತುಟಿ, ಈ ತರ ಇದೆಲ್ಲವನ್ನ ಹೇಳ್ತಾ ಇದ್ದಾನೆ ಇವನಿಗೆ. ಆಮೇಲೆ ಕೃಪಾಚಾರ್ಯನಿಗೆ ಹೇಳ್ತಾನೆ, ಹೀಗೆ ಎಲ್ಲರನ್ನು ಕೊಂದಿದ್ದೀನಿ ನಾನು, ಎಲ್ಲರನ್ನು ಆಗಿದೆ, ಹಾಗಾದ್ರೆ ಪಾಂಡವರಲ್ಲಿ ಹುಡುಕ್ತೀನಿ ಅಂದಾಗ ಕೃಪಾಚಾರ್ಯ ಹೇಳ್ತಾನೆ, ಇಲ್ಲಪ್ಪ, ಅವರು ಕೃಷ್ಣ ರಕ್ಷಣೆಯಲ್ಲಿರೋರು ಸಿಗ್ತಾರಿಯೇ ಅಂತ ಕೇಳ್ತಾನೆ. ಮುಂದಿನ ನೋಡೋಣ.

0: ಇಲ್ಲಿಯವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಮತ್ತು ತಂಗಟೆ ಗಿಡ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಚಾಕ್ಲೇಟ್ ತಯಾರಿಕೆಯು ಉಷ್ಣವಲಯದ ಹವಾಮಾನದಲ್ಲಿ ಬೆಳೆಯುವ ಕೋಕೋ ಮರದ ಬೀಜವಾದ ಕೋಕೋ ಬೀನ್ಸ್ನಿಂದ ಪ್ರಾರಂಭವಾಗುವ ಒಂದು ಆಕರ್ಷಕ ಪ್ರಕ್ರಿಯೆಯಾಗಿದೆ. ಕೊಯ್ಲು ಮಾಡಿದ ನಂತರ ಬೀನ್ಸನ್ನು ಹಲವಾರು ದಿನಗಳವರೆಗೆ ಹುದುಗಿಸಲಾಗುತ್ತದೆ. ಇದು ಅವುಗಳ ಸುವಾಸನೆ, ಪರಿಮಳ ಮತ್ತು ಬಣ್ಣವನ್ನು ಅಭಿವೃದ್ಧಿಪಡಿಸುವ ನಿರ್ಣಾಯಕ ಹಂತವಾಗಿದೆ. ಹುದುಕುವಿಕೆಯ ನಂತರ ಬೀನ್ಸನ್ನು ಒಣಗಿಸಲಾಗುತ್ತದೆ. ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಅವುಗಳ ತೇವಾಂಶವನ್ನು ಕಡಿಮೆ ಮಾಡಲು ಬೀನ್ಸನ್ನು ಮುಂದಿನ ಹಂತಕ್ಕೆ ತಯಾರಿಸಲು ಈ ಒಣಗಿಸುವ ಪ್ರಕ್ರಿಯೆಯು ಅತ್ಯಗತ್ಯವಾಗಿದೆ. ಬೀನ್ಸನ್ನು ಹುರಿಯುವುದು ಅವುಗಳ ಪರಿಮಳ ಮತ್ತು ಬಣ್ಣವನ್ನು ಮತ್ತಷ್ಟು ಹೆಚ್ಚಿಸುವುದಲ್ಲದೆ ಅವುಗಳ ಚಿಪ್ಪುಗಳನ್ನು ತೆಗೆದುಹಾಕಲು ಸುಲಭವಾಗುತ್ತದೆ. ಒಳಗಿರುವ ನಿಬ್ಗಳನ್ನು ಬೇರ್ಪಡಿಸಲಾಗುತ್ತದೆ. ನಿಬ್ಗಳು ಚಾಕ್ಲೇಟ್ ಮದ್ಯ ಅಥವಾ ಕೋಕೋ ಮಾಸ್ ಎಂದು ಕರೆಯಲ್ಪಡುವ ಪೇಸ್ಟ್ ಆಗಿ ಪುಡಿ ಮಾಡಲಾಗುತ್ತದೆ. ಈ ಪೇಸ್ಟ್ ಎಲ್ಲ ಚಾಕ್ಲೇಟ್ ಉತ್ಪನ್ನಗಳ ಅಡಿಪಾಯವಾಗಿದೆ. ರುಬ್ಬುವಾಗ ನಿಬ್ಗಳು ಕೋಕೋ ಬೆಣ್ಣೆಯನ್ನ ಬಿಡುಗಡೆ ಮಾಡುತ್ತದೆ. ಇದು ಚಾಕ್ಲೇಟ್ಗೆ ಅದರ ನಯವಾದ ವಿನ್ಯಾಸವನ್ನು ನೀಡುವ ನೈಸರ್ಗಿಕ ಕೊಬ್ಬು ಅಪೇಕ್ಷಿತ ಅಂತಿಮ ಉತ್ಪನ್ನವನ್ನು ಅವಲಂಬಿಸಿ ಈ ಚಾಕ್ಲೇಟ್ ಮದ್ಯವನ್ನು ಕೋಕೋ ಪುಡಿಯನ್ನು ತಯಾರಿಸಲು ಮತ್ತಷ್ಟು ಸಂಸ್ಕರಿಸಬಹುದಾದ ಅಥವಾ ಇತರೆ ಪದಾರ್ಥದೊಂದಿಗೆ ಸಂಯೋಜಿಸಿ ವಿವಿಧ ರೀತಿಯ ಚಾಕ್ಲೇಟ್ ತಯಾರಿಸಬಹುದು. ಕೋಚಿಂಗ್ ಎನ್ನುವುದು ಚಾಕ್ಲೇಟ್ ತಯಾರಿಕೆಯಲ್ಲಿ ಮತ್ತೊಂದು ನಿರ್ಣಾಯಕ ಹಂತ. ಇದು ಕೋಚಿಂಗ್ ಯಂತ್ರದ ಬಳಕೆಯ ಮೂಲಕ ಚಾಕ್ಲೇಟ್ ಮದ್ಯವನ್ನು ನಿರಂತರವಾಗಿ ಮಿಶ್ರಣ ಮಾಡುವುದು ಮತ್ತು ಗಾಳಿ ಬೀಸುವುದು ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಅಪೇಕ್ಷಿತ ವಿನ್ಯಾಸ ಮತ್ತು ಸುವಾಸನೆ ಮತ್ತು ಬಳಸುವ ಯಂತ್ರದ ಪ್ರಕಾರವನ್ನು ಅವಲಂಬಿಸಿ ಕೆಲವು ಗಂಟೆಗಳಿಂದ ಹಲವಾರು ದಿನಗಳವರೆಗೆ ತೆಗೆದುಕೊಳ್ಳಬಹುದು. ಕೋಚಿಂಗ್ ಚಾಕ್ಲೇಟ್ನ ಸುವಾಸನೆ ಮತ್ತು ಏಕರೂಪತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕೋಚಿಂಗ್ನ ತಾಪಮಾನ ಮತ್ತು ಅವಧಿಯನ್ನು ಎಚ್ಚರಿಕೆಯನ್ನು ನಿಯಂತ್ರಿಸಲಾಗುತ್ತದೆ. ಈ ಹಂತ

0: ಸಂಪೂರ್ಣವಾಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಂಗಟೆ ಗಿಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ತಂಗಟೆ ಗಿಡ ನಮ್ಮ ರಾಜ್ಯದ ಹಳ್ಳಿಗಾಡು ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ತಂಗಟೆ ಗಿಡಕ್ಕೂ ನಮ್ಮ ಹಳ್ಳಿಯ ಪರಿಸರಕ್ಕೂ ಹೇಳಿ ಮಾಡಿಸಿದ್ದಂತಿವೆ. ದೀಪಾವಳಿಯಲ್ಲಿ ಮನೆ ಮನೆಗೂ ಹೂ ಚೆಲ್ಲುವ ಹೂರಿನ ಕಾಳಜ್ಜ ತಂಗಟೆ ಹೂವನ್ನು ಉಪಯೋಗಿಸುವುದನ್ನು ನಾವು ಎಲ್ಲೆಡೆ ನೋಡಿರುತ್ತೇವೆ. ತಂಗಟೆ ಗಿಡದ ಸೊಪ್ಪನ್ನು ಭೂಮಿಯಲ್ಲಿ ಹೂಳಿ ಚೆನ್ನಾಗಿ ಕಳಿತ ಮೇಲೆ ಗೊಬ್ಬರ ಮಾಡುತ್ತೇವೆ. ದನದ ಕುಟ್ಟಿಗೆಗೆ ಹಾಕುವುದು ಉಂಟು. ಭತ್ತ ಬೆಳೆಯುವಾಗ ಹೊಲಕ್ಕೆ ಸರಬು ತರ ಹೂಳಿ ಭತ್ತ ಚೆನ್ನಾಗಿ ಬೆಳೆಯಲು ತಂಗಟೆ ಗಿಡವನ್ನು ಭತ್ತ ನಾಟಿಗಿಂತ ಮುಂಚೆ ತೊಳೆಯುತ್ತಾರೆ. ಎತ್ತು ಎಮ್ಮೆ ಮಲಗುವ ಸ್ಥಳಕ್ಕೆ ಸಹ ತಂಗಟೆ ಸೊಪ್ಪನ್ನು ಹಾಕುತ್ತೇವೆ. ಸಗಣಿ ಮತ್ತು ಗಂಜಲ ಅವುಗಳ ಮೈಗೆ ಮೆತ್ತಿ ಕೊಳೆಯದಿರಲಿ ಎಂದು ಅವುಗಳನ್ನು ಹಚ್ಚುವುದು ಉಂಟು. ಹಳದಿ ಬಣ್ಣ ತಿಳಿಯುವ ಅದರ ಹೂಗಳಲ್ಲಿ ಒಂದು ವಿಶೇಷವಿದೆ. ತಂಗಟೆ ಹೂವಿನ ಎರಡು ದಳಗಳು ಸಾಮಾನ್ಯವಾಗಿರುತ್ತವೆ ಮತ್ತು ಅವು ಗಂಡ ಹೆಂಡತಿ ರೀತಿಯಲ್ಲಿ ಇರುತ್ತವೆ ಎನ್ನುವುದು ಉಂಟು. ಜೊತೆಗೆ ವಾದ್ಯ ಎಂದು ಕರೆಯುವುದು ಉಂಟು. ಇನ್ನುಳಿದವರು ಬಂಧು ಬಳಗ ಎಂದು ಗುರುತಿಸುವುದು ಉಂಟು. ತಲೆನೋವು ಬಂದಾಗ ಹರಳೆಣ್ಣೆ ಹಚ್ಚಿ ತಲೆಗೆ ತಂಗಟಿ ಸೊಪ್ಪು ಕಟ್ಟಿದರೆ ಉಷ್ಣಾಂಶ ಕಡಿಮೆ ಮಾಡುತ್ತದೆ. ಹೂ ನೋಡುವುದಕ್ಕೂ ತುಂಬ ಅತ್ಯಾಕರ್ಷವಾಗಿದೆ. ನಮ್ಮ ಹಳ್ಳಿಗಳಲ್ಲಿ ಮಳೆರಾಯನ ಪೂಜೆ ಅಲ್ಲಲ್ಲಿ ನಡೆಯುವುದು ಉಂಟು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ ಎಂದು ಹಾಡುತ್ತಾ ನಡೆಯುವ ಜನಪದ ಪೂಜೆ ಅದು. ಈ ಪೂಜೆಗೆ ತಂಗಟೆ ಹೂ ಬಳಕೆಯಾಗುತ್ತದೆ. ಜೊತೆಗೆ ದೀಪಾವಳಿಯ ಸಂದರ್ಭದಲ್ಲಿ ಬಾಗಿಲಲ್ಲಿ ಈ ಹೂಗಳನ್ನು ಇಟ್ಟು ಪೂಜಿಸುವಂತೆ ತಂಗಟೆ ಹೂವಿನಿಂದ ಅನೇಕ ಔಷಧಿ ಗುಣಗಳಿರುತ್ತವೆ ಎನ್ನುತ್ತಾರೆ. ನಮ್ಮ ಹಳ್ಳಿಯ ಜನಪದ ವೈದ್ಯರು ಮಕ್ಕಳಿಗೆ ಕೆಮ್ಮು ಮತ್ತು ನೆಗಡಿಯಾದರೆ ಅದರ ದಳವನ್ನು ತೊಳೆದು ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಕೆಮ್ಮು ನೆಗಡಿ ಗುಣವಾಗುತ್ತದೆ ಎಂದು ನಮ್ಮ ಹಿರಿಯರು ಅದನ್ನು ಕೊಡುತ್ತಾ ಇದ್ದರು. ಯಾರ ತಂಟೆಗೂ ಹೋಗದೆ ತಂಗಟೆ ಉಪಯೋಗಿಸಿ ಗಿಡ ಹಾಗೂ ನೋಡಲು ಸುಂದರವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಹಾಗೂ ತಂಗಟೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಮತ್ತು ತಂಗಟ ಗಿಡ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
0: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟು ಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ.

0: ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಡು ಬವಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ನಮ್ಮ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಬರೆದಂತ ಪುಟ್ಟ ಕಥೆ, ನನಗೆ ಬಹಳ ಇಷ್ಟವಾದ ಕಥೆ ಇದೆ. ಒಬ್ಬ ಭಿಕ್ಷುಕ ಬೆಳಗ್ಗೆ ಎದ್ದು ತನ್ನ ಭಿಕ್ಷೆ ಬಿಡೋಕೆ ಹೊರಡ್ಬೇಕಲ್ಲ, ಇರೋದೇನು ಅವನ ಕಡೆ ಪಾಪ, ಒಂದು ಹರದ ಹೊದಿಕೆ ಇದೆ, ಅದನ್ನ ಚೀಲದಲ್ಲಿ ತುಂಬಿಕೊಂಡ, ಕೈಯಲ್ಲೊಂದು ಭಿಕ್ಷಾ ಪಾತ್ರೆ, ಅದನ್ನ ಹಿಡ್ಕೊಂಡು ಹೊರಟ. ಅವನಂದ, ಏನು ನನ್ನ ಜೀವನ ಅಂತ, ವಯಸ್ಸಾಯ್ತು ನನಗೆ, ಯಾವತ್ತಿದ್ದು ಭಿಕ್ಷಾ ಬಿಡ್ತಾ ಇದ್ದೀನಿ, ನಾನು ಇದ್ರ ಮುಕ್ತಿ ಇದೆಯಾ, ಏನಾದರೂ ಒಂದು ಸುಭದ್ರ ಜೀವನ ಮಾಡೋಕ್ಕೆ ಸಾಧ್ಯ ಇದೆಯಾ ನನ್ನ ಕಡೆಯಿಂದ, ಯಾರಾದರೂ ಸ್ವಲ್ಪ ಹಣ ಕೊಟ್ಟು ನಿತ್ಯ ಭಿಕ್ಷೆ ಬಿಡೋ ವೃತ್ತಿಯಿಂದ ನನ್ನ ಪಾರು ಮಾಡ್ತಾರೆ ಅಂತ ಬಿಡ್ಕೋತಿದ್ದ. ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಬರೀ ಆಸೆ ಮಾತ್ರ, ಹೇಗಾದರೂ ಮಾಡಿ ಪಾರಾಗಬೇಕು ಭಿಕ್ಷೆ ಬಿಡೋದಿಂದ ಅಂತ. ತಿರುಗಾಡಿಕೊಂಡು ಒಂದು ಪ್ರಮುಖ ರಸ್ತೆಗೆ ಬಂದ, ಅಲ್ಲಿ ಒಳ್ಳೆ ಸ್ಥಾನ ಹುಡುಕಾಡಿ ಕೂತ್ಕೊಂಡ. ಜನ ಅಡ್ಡಾಡ್ತಾರೆ, ನನ್ನ ಬುಟ್ಟಿಯಲ್ಲಿ ಏನಾದರೂ ಹಾಕಿಯಾರು ಅಂತ. ಸೂರ್ಯ ನಿಧಾನವಾಗಿ ಮೇಲೆ ಬರ್ತಾ ಇದ್ದಾನೆ. ಒಮ್ಮೆ ರಸ್ತೆ ಮೇಲೆ ಏನೋ ಸಂಚಲನ ಆದಂಗಾಯ್ತು, ವಿದ್ಯುತ್ ಸಂಚಾರ ಆದಂಗಾಯ್ತು, ಜನ ಎಲ್ಲ ಓಡಾಡೋಕೆ ಶುರು ಮಾಡಿದ್ರು. ನೋಡಿದ್ರೆ ಸೈನಿಕರು ಬರ್ತಾ ಇದ್ದಾರೆ, ಸರಿರಿ ಸರಿರಿ ಸರಿರಿ ಅಂತಾರೆ, ಏನೋ ಗದ್ದಲ ಇಟ್ಬಿಡ್ತು. ಏನೋ ಉತ್ಸಾಹ, ಏನೋ ಸಂಭ್ರಮ, ಸೈನಿಕರು ದಂಡ ಮುಂದೆ ಹೋಯ್ತು. ಅದರಿಂದ ಕುದುರೆ ಮೇಲೆ ಕೆಲವರು ದರ್ಬಾರ್ನವ್ರು ಬರ್ತಾ ಇದ್ದಾರೆ, ರಾಜ ದರ್ಬಾರ್ನವರು, ದಾರಿ ಬಿಡಿ ಮಹಾರಾಜರು ಬರ್ತಾರೆ, ದೂರನಿಂದ ದರ್ಶನ ಪಡ್ಕೊಳ್ಳಿ, ದೂರ ದರ್ಶನ ಪಡ್ಕೊಳ್ಳಿ ಅಂತಿದ್ದಾರೆ. ಎಲ್ಲ ಜನಕ್ಕೆ ಸಂಭ್ರಮ, ರಾಜರು ಬರ್ತಾರೆ ನೋಡಬೇಕು ಅಂತ. ಎಲ್ಲ ಜನ ರಸ್ತೆ ಬದಿಗೆ ಸರದ್ ನಿಂತು ಗೌರವ ಪ್ರೀತಿ ತುಂಬಿದ ಕಣ್ಣುಗಳಿಂದ ಆ ರಾಜನ್ ಬರೋದನ್ನೇ ನೋಡ್ತಾ ಇದ್ರು. ಈ ಭಿಕ್ಷುಕ ಕೂತಿದ್ದ, ಅವನು ಸಂಭ್ರಮ ಆಯ್ತು, ಮೊದಲನೇ ಬಾರಿಗೆ ರಾಜನ್ ನೋಡ್ತಾ ಇದ್ದಾನೆ, ನೋಡ್ಬೇಕು ರಾಜನ್ನ ಅಂದ. ತಾ ಕುಳಿತಂತ ಜಾಗದಿಂದ ಎದ್ದು ಬಂದ, ಮುಂದೆ ಬಂದು ನಿಂತ್ಕೊಂಡ ರಸ್ತೆ ಮುಂದೆ. ಎಲ್ಲಕ್ಕಿಂತ ಮುಂದೆ ಅವನಿಗೆ ಆಸೆ, ಆಸೆ ಏನಂದ್ರೆ ಕಾಸುಗಳ ಮೆರವಣಿಗೆ, ಆಸೆ ಒಂದಲ್ಲ. ಮಹಾರಾಜ

ಕೃಪಾದೃಷ್ಟಿ ಏನಾದರೂ ತನ್ನ ಮೇಲೆ ಬಿದ್ದರೆ, ಆತ ಪ್ರೀತಿಯಿಂದ ತನಗೆ ಸಾಕಷ್ಟು ಐಶ್ವರ್ಯ ಕೊಟ್ಟರೆ ನನ್ನ ದಾರಿದ್ರ ಕರಿಗೆ ಹೋಗ್ತದೆ ಅಂದ್ಕೊಂಡ. ಮತ್ತೆ ಇನ್ನೊಮ್ಮೆ ಅಂದ್ಕೊಂಡ, ಛೇ ಇಂಥ ಕನಸುಗಳೇ ಬೀಳೋದು ನನಗೆ. ರಾಜ ನನ್ನ ಯಾಕೆ ನೋಡ್ತಾನೆ, ನಾನು ನೋಡಿ ನನಗೆ ಯಾಕೆ ಕೊಡ್ಬೇಕು ಅವನು, ಆಯಿತು ಏನೇ ಆಗಲಿ ಅಂದ್ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ರಸ್ತೆ ಮುಂಭಾಗಕ್ಕೆ ಎಲ್ಲರೂ ಹಿಂಸರಿಸಿ ಬಂದು ನಿಂತ್ಕೊಂಡ. ಮುಂದೊಂದು 10 ನಿಮಿಷಕ್ಕೆ ರಸ್ತೆಯಲ್ಲಿ ಮಹಾರಾಜ ಬರೋದು ಕಾಣಿಸ್ತು. ಏನು ಬಂಗಾರದ ರಥದ ಮೇಲೆ ಬರ್ತಾ ಇದ್ದಾನೆ ರಾಜ. ಆ ಬಂಗಾರದ ರಥದ ಸೂರ್ಯನ ಬೆಳಕು ಬಿದ್ದು ಫಳ ಫಳ ಫಳ ಹೊಳಿತಾ ಇದೆ. ಮಹಾರಾಜನ ಮುಖದ ಮೇಲೆ ಏನು ಕಾಂತಿ ಸ್ವಾಮಿ, ಅದು ಅವನ ದೃಷ್ಟಿ ತನ್ನ ಮೇಲೆ ಬಿದ್ದೀತೆ ಅಂತ ಭಿಕ್ಷುಕ ಹಿಂಗೆ ನೋಡ್ಕೋತಾ ಇದ್ದ. ಅಷ್ಟೊಳಗೆ ಏನಾಯ್ತು ಗೊತ್ತಾ, ಮಹಾರಾಜ ಇವನು ನೋಡ್ಬಿಟ್ಟ. ನೋಡೋದಷ್ಟೇ ಅಲ್ಲ, ಮುಗುಳ್ನಕ್ಕ ರೋಮಾಂಚನ ಆಯ್ತು ಇವನಿಗೆ, ಎಲ್ರಿಗೂ ಆಶ್ಚರ್ಯ. ಅಂಥ ದೊಡ್ಡ ಮಹಾರಾಜ ಭಿಕ್ಷುಕನ್ನು ನೋಡಿ ನಗ್ತಾನಲ್ಲ ಅಂತ. ಮಹಾರಾಜ ಏನು ಮಾಡಿದ್ ಗೊತ್ತಾ, ರಥ ನಿಲ್ಲಿಸ್ಬಿಟ್ಟ. ಆ ಸುವರ್ಣ ರಥದಿಂದ ಕೆಳಗಿಳಿದ, ಸೀದಾ ನಡೆದು ಬಂದು ಭಿಕ್ಷುಕನ ಮುಂದೆ ನಿಂತ. ಭಿಕ್ಷುಕನಿಗೆ ಒಂದು ಕ್ಷಣದಲ್ಲಿ ಅನಿಸ್ತು, ನನ್ನ ಕಷ್ಟದ ದಿನ ಎಲ್ಲ ಮುಗಿದು ಹೋಯ್ತಪ್ಪ, ಇನ್ನು ಸಂಭ್ರಮದಲ್ಲಿ ಬದುಕ್ತೀನಿ ಅಂತ ಅನ್ಕೊಂಡ. ರಾಜ ಏನು ಮಾಡಿದೆ ಗೊತ್ತಾ, ಭಿಕ್ಷುಕನಿಗೆ ಏನಾದರೂ ಕೊಡೋದ್ರ ಬದಲು ನನ್ನ ಮಲಗೆಯನ್ನು ಮುಂದೆ ಚಾಚಿ ನನಗೇನು ಕೊಡ್ತೀಯಪ್ಪ ನೀನು ಕೊಡು ಅಂತ ಕೈ ಚಾಚಿದ. ಭಿಕ್ಷುಕ ನಿರಾಶೆಯಿಂದ ಕುಗ್ಗಿ ಹೋದ. ರಾಜ ಕೊಡ್ತಾನೆ ಅಂದರೆ ನನ್ನೇ ಕೇಳ್ತಾನಲ್ಲಪ್ಪ, ನಾನು ಭಿಕ್ಷುಕ ನನ್ನ ಕಡೆಯಿಂದ ಕೇಳ್ತಾನಲ್ಲ ಇವನು, ಇಲ್ಲ ಅನ್ನೋದು ಹೇಗೆ ರಾಜನಿಗೆ? ಭಿಕ್ಷಾ ಪಾತ್ರೆ ನೋಡಿದ, ಒಂದಿಷ್ಟು ಕಾಳಿತ್ತು ಅಕ್ಕಿ, ಅದೆಲ್ಲ ಇಷ್ಟು ಕಾಳು, ಕೊಡೋ ಮನಸ್ಸಿಲ್ಲ. ಹುಡುಕಾಡಿ ಹುಡುಕಾಡಿ ಒಂದು ಸಣ್ಣ ಧಾನ್ಯದ ಕಾಳನ್ನು ತೊಗೊಂಡು ರಾಜನ ಕೈಯಲ್ಲಿ ಕೊಟ್ಟನಂತೆ. ರಾಜ ನಕ್ಕು ಅದನ್ನು ತೊಗೊಂಡು ಹೊರಟೆ ಹೋಗ್ಬಿಟ್ಟ. ಇದೆತ್ತ ಮಹಾರಾಜರಿ, ಕೊಡೋ ಬದಲು ಇರೋದನ್ನ ಕಾಳು ತೊಗೊಂಡು ಹೋದ ಇವನು ಅಂತ ಬೇಸರ ಪಟ್ಕೊಂಡು ಭಿಕ್ಷುಕ ಮನೆಗೆ ನಡೆದ. ಸಾಯಂಕಾಲ ತನ್ನ ಗುಡಿಸಲು ಮುಂದೆ ಕೂತ್ಕೊಂಡು ಏನೇನು ಬಂದಿದೆ ಜೋಳಿಗೆಯಲ್ಲಿ ತೆಗೆದು ಹಾಕ್ತಾ ಇದ್ದ. ಆ ಕಣ್ಣಿಗೆ ಏನೋ ಹೊಳೆ ಫಳ ಫಳ ಹೊಳೆಯೋದು ಕಾಣಿಸ್ತು. ಏನೋ ಅಂತ ಎತ್ತಿ ನೋಡ್ತಾನೆ, ಒಂದು ಬಂಗಾರದ ಅಕ್ಕಿ ಕಾಳು, ಸಣ್ಣ ಕಾಳು, ಬಂಗಾರದ ಅಕ್ಕಿ ಕಾಳು. ತಕ್ಷಣವೇ ಆ ಭಿಕ್ಷುಕ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ದಂತೆ. ಆಗ ಅನಿಸ್ತಂತೆ, ನಾನು ರಾಜನ ಕೊಟ್ಟಿದ್ನಲ್ಲ ಪುಟ್ಟ ಅಕ್ಕಿ ಕಾಳು, ಅದ್ರ ಬದಲಾಗಿ ಅವನು ಬಂಗಾರದ ಕಾಳು ಬಂದಿದೆ. ಅವನಂದ, ಎಂಥ ದರಿದ್ರ ನಾನು, ನನ್ನ ಪಾತ್ರೆಯಲ್ಲಿರೋ ಎಲ್ಲವನ್ನೂ ಕೊಟ್ಟಿದ್ರೆ ನನಗೆ ಎಷ್ಟು ಐಶ್ವರ್ಯ ಬರ್ಬೋದಾಗಿತ್ತಲ್ಲ. ಇದನ್ನು ಟ್ಯಾಗೋರ್ ಅವರು ಭಾಳ ಚೆಂದ ಹೇಳ್ತಾರೆ ಸ್ವಾಮಿ. ಒಂದು ಬಂಗಾರದ ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ, ಸಣ್ಣ ಕಾಳು ಅಕ್ಕಿ ಕಾಳು ಕೊಟ್ಟದಕ್ಕೆ ಪ್ರತಿಯಾಗಿ ಬಂಗಾರದ ಅಕ್ಕಿ ಕಾಳು ಬಂತು. ಎಲ್ಲವನ್ನೂ ಕೊಟ್ಟಿದ್ರೆ ಎಷ್ಟಾದರೂ ಸಿಕ್ತಿತ್ತು. ಅದಕ್ಕೆ ಟ್ಯಾಗೋರ್ ಹೇಳ್ತಾರೆ, ನಾವು ಪ್ರಪಂಚಕ್ಕೆ ಎಷ್ಟನ್ನು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಮರಳಿ ಬರ್ತದೆ. ನೆನಪಿಟ್ಕೋಬೇಕು, ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ಸಿಗೋದು. ಡಿವಿಜಿ ಹೇಳ್ತಾರೆ, ನಾವು ಜಗತ್ತಿಗೆ ಎಷ್ಟು ಕೊಡ್ತೇವಲ್ಲ ಅಷ್ಟನ್ನು ಪಡ್ಕೊಳ್ಳೋಕೆ ಅರ್ಹರಾಗ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಗಳಿಸಿದ್ದನ್ನ ಡಿವಿಜಿ ಕರೀತಾರೆ ಜೀರ್ಣಿಸದ ಋಣಶೇಷ ಅಂತಾರೆ. ಅದು ಶೇಷ, ಋಣಶೇಷ ಅದು, ಮತ್ತೊಬ್ಬರು ಸಾಲ ಅದು, ಋಣ ನನ್ನ ಮೇಲೆ ಇದೆ. ಅದೆಂಥದ್ದು ಜೀರ್ಣಿಸದ ಋಣಶೇಷ, ಅದೆಂದೂ ಒಳ್ಳೇದು ಮಾಡಲಾರದು. ಅದರಿಂದ ಸಮಾಜಕ್ಕೆ ನಾವು ಎಷ್ಟು ಕೊಡ್ತೇವೋ ಅಷ್ಟು ಮಾತ್ರ ನಮಗೆ ಸಿಗುವಂಥದ್ದು. ಸಮಾಜಕ್ಕೆ ಎತ್ತಿ ಎತ್ತಿ ಕೊಡೋಣ ಸ್ವಾಮಿ, 100 ಪಟ್ಟು ನಮಗೆ ವಾಪಸ್ ಬರ್ತದೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರ ಧ್ವನಿಯಲ್ಲಿ ಕರುನಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗುವುದೇ ಅನಿಮಿಯಾ.
2: ಅನಿಯಮಿತ ಋತುಚಕ್ರ ಮತ್ತು ಅಧಿಕ ಮಾಸಿಕ ಸ್ರಾವವಿರುವ ಮಹಿಳೆಯರಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ತಾಯಂದರಿಗೆ ಹಾಗೂ ವೃದ್ಧರಿಗೆ ಅನಿಮಿಯಾ ಕಂಡುಬರುತ್ತದೆ.
1: ಎಲ್ಲರೂ ಸಹ ತಪ್ಪದೆ ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆ ಬರದಂತೆ ತಡೆಗಟ್ಟಬಹುದು.
3: ಪೌಷ್ಟಿಕ ಆಹಾರ ಸೇವಿಸೋಣ, ಅನಿಮಿಯಾದಿಂದ ದೂರವಿರೋಣ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.

0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನು.

0: ಸರಗು ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ನಿಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ

0: ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನ ಚೈತನ್ಯಾಲಯದ ಇತಿಹಾಸ, ಹಿನ್ನೆಲೆ, ವಿಶೇಷ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾದ ಶ್ರೀಯುತ SN ದೇವೇಂದ್ರಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಬಸದಿಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ SN ದೇವೇಂದ್ರಯ್ಯರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಬಸದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
1: ನನ್ನ ಹೆಸರು SN ದೇವೇಂದ್ರಯ್ಯ ಅನ್ನೋದಾಗಿರುತ್ತೆ. ನಾನು ವೃತ್ತಿಯಲ್ಲಿ ಆಡಿಟರ್ ಅಂದರೆ ಲೆಕ್ಕಿಗನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 30-35 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸರಗೂರಿನವರೇ ಆದಂಥ ಎಸ್ ನಾಗೇಂದ್ರಯ್ಯನವರ ಮಕ್ಕಳಾದ SN ದೇವೇಂದ್ರಯ್ಯ ಅಂತ ನಾನು ಪರಿಚಯನ ಮಾಡಿಕೊಂಡೆ.
0: ಸರ್, ಮೊದಲನೇದಾಗಿ ಈ ಒಂದು ಸರಗೂರಿನಲ್ಲಿರುವ ಈ ಒಂದು ಜೈನ ಬಸದಿಯ ಇತಿಹಾಸ ಮತ್ತು ಇಲ್ಲಿ ನೆಲೆ ನಿಂತಿರುವಂತಹ ಮೂಲ ತೀರ್ಥಂಕರರಾದಂತಹ ಶ್ರೀ ಅನಂತನಾಥ ಸ್ವಾಮಿಯವರ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದರೆ.
1: ಖಂಡಿತ. ಮೊದಲನೇದಾಗಿ ಶ್ರೀ 1008 ಅನಂತನಾಥ ಸ್ವಾಮಿಯೇ ನಮಃ. ಮೊದಲನೇದಾಗಿ ದೇವರಲ್ಲಿ ನಮನ ಹೇಳುತ್ತಾ ವಿವೇಕಾನಂದ ಸಂಸ್ಥೆ ಹಾಗೂ ಜನಧ್ವನಿ ಕೇಂದ್ರದ ಪದಾಧಿಕಾರಿಗಳವರೇ ಹಾಗೂ ಕಚೇರಿಯ ಅಧಿಕಾರ ವರ್ಗದವರೇ ಮತ್ತು ಎಲ್ಲ ಧಾರ್ಮಿಕ ಸಂಘಗಳ ಮುಖ್ಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಧರ್ಮ ಬಂಧುಗಳೇ ಮತ್ತು ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ದಿವಸ ಶ್ರೀ 1008 ಅನಂತನಾಥ ಸ್ವಾಮಿ ದೇವಸ್ಥಾನದ 131ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಧಾಮ ಸಂಪ್ರೋಕ್ಷಣೆ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 11/6/2026 ನಡೆದ ವಿಚಾರವಾಗಿ ಹಾಗೂ ಆ ಮಂದಿರದಲ್ಲಿ ಇರತಕ್ಕಂಥ ಮೂಲಸ್ವಾಮಿ ವಿಚಾರವಾಗಿ ಹೇಳುವುದಾದರೆ, ಮೊದಲನೇದಾಗಿ ಅನಂತನಾಥ ಸ್ವಾಮಿ ವಿಚಾರಕ್ಕೆ ಇವರು ನಮ್ಮ ಜೈನ ಧರ್ಮದಲ್ಲಿ 24 ತೀರ್ಥಂಕರರ ಒಂದು ಸಮೂಹದಲ್ಲಿ 14ನೇ ತೀರ್ಥಂಕರರಾಗಿರ್ತಾರೆ. ಇವರು ಜಂಬೂದ್ವೀಪದ

0: ಅಯೋಧ್ಯೆಯಲ್ಲಿ ಇಕ್ವಾಕು ವಂಶದ ರಾಜ ಸಿಂಹಸೇನ ಇವರ ಧರ್ಮಪತ್ನಿ ಜಯಶಾಮಾದೇವಿ ಇವರ ಪುತ್ರರಾಗಿರ್ತಾರೆ. ಅಂದರೆ ಅಯೋಧ್ಯೆಯಲ್ಲಿ ಜನನ, ಯೌವನಾವಸ್ಥೆ ಕಳೆದು ನಂತರ ವಿವಾಹ ಆಗಿ ಮತ್ತು ರಾಜಾಭಿಷೇಕವಾಗಿರಲು ಒಂದು ದಿನ ಉಲ್ಕಾಪಾತವನ್ನು ಕಂಡು ರಾಜ್ಯದಲ್ಲಿ ದುಃಖ ಕಷ್ಟ ನೀತಿಗಳನ್ನ ಸಹಿಸಲಾರದೆ ವಿರಕ್ತಿ ಹೊಂದಿರ್ತಾರೆ. ಇದನ್ನು ಕಂಡ ದೇವಾನುದೇವತೆಗಳು ಭಾವನೆಗೆ ಸಹಕರಿಸಿ, ಇವರ ಭಾವನೆಗೆ ಸಹಕರಿಸಿ ದೀಕ್ಷ ಕಲ್ಯಾಣ ಮಾಡಿ ಇವರಿಗೆ ಕೇವಲ ಜ್ಞಾನವಾಗುತ್ತದೆ. ಇವರು 2 ವರ್ಷ ತಪಸ್ಸು ಮಾಡಿ ಇವರಿಗೆ ಸಾಕೇತೂಕ ವನ ಅಶ್ವಥ ವೃಕ್ಷದಡಿಯಲ್ಲಿ ಅಮಾವಾಸ್ಯ ದಿನ ರೇವತಿ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇವರಿಗೆ ನಾವು ವಂದಿಸ್ತೀವಿ. ಇವರು ಅಹಿಂಸಾ ಮಾರ್ಗ, ಬಾಳು ಬಾಳಲು ಬಿಡು, ಶಾಂತಿ ಮಾರ್ಗದ ಉಪದೇಶ ಮಾಡಿ ವಿಹಾರ ನಿಲ್ಲಿಸಿ ಸಮ್ಮೇದಗಿರಿ, ನಮ್ಮದು ಶಿಖರ ಅಂತ ನಮ್ಮಲ್ಲಿ ಯಾತ್ರಾ ಸ್ಥಳ ಇದೆ, ಸಮ್ಮೇದಗಿರಿಯಲ್ಲಿ ಚೈತ್ರ ಮಾಸ ಅಮಾವಾಸ್ಯ ದಿನ ಬೆಳಗಿನ ಜಾವ ಮುಕ್ತರಾಗುತ್ತಾರೆ. ಇದನ್ನು ಕಂಡ ಇಂದ್ರಾದಿ ದೇವತೆಗಳು ಮೋಕ್ಷ ಕಲ್ಯಾಣವನ್ನು ಮಾಡುತ್ತಾ ಇವರಿಗೆ ಅನಂತಮತಿ ಪಾತಾಳ ಯಕ್ಷ ಹಾಗೂ ಅನಂತಮತಿ ಪಾತಾಳ ಯಕ್ಷಿ ಸಹ ಯಕ್ಷಯಕ್ಷರು ಇಬ್ಬರು ಇರ್ತಾರೆ. ಇವರಿಗೆ ಲಾಂಛನ ಹಂದಿ ಇರುತ್ತೆ. ಇವರ ಪರಿಚಯ ಸ್ವಾಮಿಗೆ ಇಷ್ಟು, ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಂದಿರದ ವಿಚಾರಕ್ಕೆ ಬಂದರೆ ಎಷ್ಟು ಹೊತ್ತು ಭಗವಂತನ ವಿಚಾರ ತಿಳಿಸ್ಕೊಟ್ಟೆ. ಹಾಗೆ ಈ ಜನ ನಮ್ಮ ಮಂದಿರಕ್ಕೆ ವಿಚಾರಕ್ಕೆ ಬಂದರೆ 131 ವರ್ಷ ಹೇಗಾಯಿತು ಅಂತ ಹೇಳಿದೆ. ಸರಗೂರಿನಲ್ಲಿ ಹಿಂದೆ ಚೈತ್ಯಾಲಯ ಇರಲಿಲ್ಲ, ನಮ್ಮ ಊರಿನಲ್ಲಿ ಹಿಂದೆ ದೇವಸ್ಥಾನದ ಅವಶ್ಯಕತೆ ಇತ್ತು. ಆ ಸಮಯ ಸರಗೂರಿನ ಮತ್ತೇನಾಗಪ್ಪನವರ ಕುಟುಂಬ ಅಂದರೆ ಚನ್ನಪ್ಪ ಶೆಟ್ಟರು ಅಂತಿದ್ದರು. ಅವರ ಸಹೋದರಿ ಚಂದ್ರಮತಮ್ಮ ಎನ್ನುವ ಸಹೋದರಿಯನ್ನು ಸಾಲಿಗ್ರಾಮಕ್ಕೆ ಮದುವೆ ಮಾಡಿಕೊಟ್ರು. ಯಾರಿಗೆ ಅಂತ ಹೇಳಿದ್ರೆ ಅವರ ಪತಿ ಜಯಣ್ಣವರು ವಂಶಕ್ಕೆ ಅವರ ಮನೆಗೆ ಮದುವೆ ಮಾಡಿಕೊಟ್ಟಿದ್ರು. ಅವರಿಗೆ ಇಲ್ಲಿ ದೇವಸ್ಥಾನ ಇಲ್ಲದ ಒಂದು ವಿಚಾರ ತಿಳಿಸಿ ಅವರ ಪತಿಯವ್ರಿಗೆ ಅವರ ಮನ ಒಲಿಸಿ ಇಲ್ಲಿ ಮಂದಿರ ಕಟ್ಟಿಕೊಡಲು ಕೇಳ್ಕೊಂಡದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸರಗೂರಿನಲ್ಲಿ ಒಂದು ಮಂದಿರ ಕಟ್ಟಕ್ಕೆ 1895 ಇಸ್ವಿಯಲ್ಲಿ ಇಲ್ಲೇ ಜಿನಮಂದಿರ ಕಟ್ಟಿಸುವರು. ಈ ಜಿನಮಂದಿರಕ್ಕೆ ಅನಂತ ತೀರ್ಥಂಕರ ಮೂರ್ತಿಯನ್ನು ಮಾಡಿಸಲು ಪಂಚಲೋಹ ಹಾಗೂ ಹಣ ದೇಣಿಗೆ ನೀಡಿದರು. ಜೊತೆಗೆ ಸರಗೂರಿನ ಶ್ರಾವಕ ಶ್ರಾವಕಿಯರು ಸಹ ಪಂಚಲೋಹಗಳು ಹಾಗೂ ಹಣ ಸಹಾಯ ಮಾಡಿ ಸಹಕರಿಸಿದ್ದಕ್ಕೆ ವಿಗ್ರಹ ಆಯಿತು. ಈ ವಿಷಯ ಈ ಸ್ವಾಮಿಗೆ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಯಿತು. ಅಂದರೆ 1895 ಇಸ್ವಿಯಿಂದ ಈಗಿನವರೆಗೆ 131 ವರ್ಷ ಕಳೆದಿರುವುದರಿಂದ ಈಗ 131ನೇ ವರ್ಷದ ವಾರ್ಷಿಕ ಪೂಜೆ ಮಾಡಲಾಯಿತು. ಇದಕ್ಕಾಗಿ 21/6/2026 ನಮ್ಮ ಕ್ಷೇತ್ರ ಕನಕಗಿರಿ ಸ್ವಾಮೀಜಿಗೆ ಸ್ವಾಮೀಜಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮಿ ಹಾಗೂ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರೇ ಮಹಾಸ್ವಾಮಿಗಳು ಆರ್ತಿಪುರ, ಇವರುಗಳು ಪಾವನ ಸಾನ್ನಿಧ್ಯ ಹಾಗೂ ಆಶೀರ್ವಚನಗಳೊಂದಿಗೆ ಬಿಂಬಶುದ್ಧಿ ಹಾಗೂ ನಿತ್ಯ ಪೂಜೆ ಮತ್ತು ನವಕಲಶ ಪಂಚಾಮೃತ ಮಹಾಭಿಷೇಕ ಪೂಜೆ ಮಾಡಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕಲಾಪಗಳನ್ನು ನೆರವೇರಿಸಲು ಸರಗೂರಿನ ಶ್ರಾವಕ ಶ್ರಾವಕಿಯರೆಲ್ಲ ಸೇರಿ ಜೊತೆಗೆ ನಮ್ಮ ಸಮಾಜದವರೇ ಆದ ಯುವಕರು ಹಾಗೂ ಅನಂತಮತಿ ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರ ಆತ್ಮಪೂರ್ವಕ ಸಹಕಾರ ಸಹಯೋಗದಿಂದ ನೆರವೇರಿರುತ್ತೆ. ಈ ಒಂದು ವಾರ್ಷಿಕ ಪೂಜೆಯನ್ನು ನಾವು ಮಾಡಿ ಮುಗಿಸಿರ್ತೇವೆ. ಮತ್ತೆ ಭಗವಂತನ ಪರಿಚಯ ಆಯಿತು, 131ನೇ ವರ್ಷಕ್ಕೆ ಈ ವಿಚಾರ ಆಯಿತು.
1: ಸರ್, ಈ ಒಂದು ದೇವಸ್ಥಾನವನ್ನು 8 ವರ್ಷಗಳ ಹಿಂದೆ ನಿರ್ಮಿಸಲಾಯಿತು, ಜೊತೆಗೆ ಇದರ ವಾಸ್ತುಶಿಲ್ಪ ಶೈಲಿಯಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ನವೀಕರಣ ಕಾರ್ಯಗಳ ಬಗ್ಗೆ ನಮ್ಮ ಕೇಳುಗರ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದರೆ.
0: ಅನಂತನಾಥ ಸ್ವಾಮಿ ಎಷ್ಟು ಹಿಂದಿನ ವರ್ಷದ್ದು ಅಂತ ಹೇಳಿದ್ರೆ 131ನೇ ವರ್ಷ. ಹೇಗೆ ಅಂತ ಹೇಳಿದ್ರೆ, ಮೊದಲೇ ನಾನು ನಿಮಗೆ ಇದರಲ್ಲಿ ಹೇಳಿದ್ದೆ 1895ನೇ ಇಸ್ವಿ ಅಂತ ಹೇಳಿದೆ. 1895ರಿಂದ ಈಗ 2026ನೇ ವರ್ಷ ಇಸ್ವಿವರೆಗೆ 131 ವರ್ಷ ಕಳೆದಿದೆ. ಹಾಗೆ ಆ ನಮ್ಮ ದೇವಸ್ಥಾನದಲ್ಲಿ ಅನಂತನಾಥ ಸ್ವಾಮಿ ಮೂಲ ಸ್ವಾಮಿಗಳಾಗಿರ್ತಾರೆ ಹಾಗೂ ಅವರ ಅದೇ ಮಂದಿರದಲ್ಲಿ ಅವ ಪದ್ಮಾವತಮ್ಮನವರು ಯಕ್ಷಯಕ್ಷಿ ಅಂತ ಹೇಳಿದ್ರಲ್ಲ, ಈ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿಯ ಯಕ್ಷಯಕ್ಷರಿ ಬಿಂಬಗಳನ್ನು ಸಹ ಸ್ಥಾಪನೆ ಮಾಡಿದೆ. ಹಾಗೆ ಬ್ರಹ್ಮದೇವರು ನಮ್ಮ ಕ್ಷೇತ್ರಪಾಲ ಅಂತ ಹೇಳಿ ಈ ಮಂದಿರದಲ್ಲೇ ಇರ್ತಾರೆ. ಅವ್ರನ್ನ ಮಂದಿರದ ಹೊರಗಡೆ ಒಂದು ಅವರಿಗೆ ಆದಂಥ ಒಂದು ರೂಮನ್ನು ಕಟ್ಟಿ ಅವರು ಯಕ್ಷ ಬ್ರಹ್ಮದೇವರು ಅಂತ ಹೇಳ್ತೀವಿ, ಅವರು ಸಹ ಇರ್ತಾರೆ. ಮತ್ತು ಮುಂದೆ ಮಾನಸ್ತಂಭ ಉಪರಿಗಳಿದೆ. ಇಷ್ಟು ದೇವಸ್ಥಾನದಲ್ಲಿ ಇರುತ್ತೆ. 131ನೇ ವರ್ಷದಿಂದ ಇದು ಸ್ಥಾಪಿತವಾಗಿರ್ತದೆ.
1: ಈಗ ನಿಮ್ಮ ಒಂದು ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಈಗ ನೀವು ಕಂಡಂತೆ ಏನೆಲ್ಲ ಒಂದು ಚಿತ್ರಗಳಿದೆ, ಏನೆಲ್ಲ ಒಂದು ಆಕಾರಗಳಿದೆ, ಅದು ಏನೋ ಒಂದು

0: ಉದ್ದೇಶಗಳನ್ನು ಕೊಡ್ತಾ ಇದೆ ಜನರಿಗೆ ಪ್ರಸ್ತುತ, ಅದ್ರ ಬಗ್ಗೆ ಹೇಳಿ.
1: ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೈನ ಧರ್ಮದಲ್ಲಿ ಒಂದು ವಿಶೇಷತೆ ಭಗವಂತನ ದರ್ಶನ, ಹಾಗೆ ಗೋಪುರ. ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದು ಗೋಪುರ ಇದ್ದೇ ಇರ್ತದೆ. ಭಗವಂತನ ದರ್ಶನ, ಗೋಪುರ ದರ್ಶನ ಹಾಗೂ ಧ್ವಜ, ಮೂರು ಸಹ ಒಂದೇ ಸಮಯದಲ್ಲಿ ಒಂದೇ ಕಡೆ ದರ್ಶನ ಆಗಬೇಕು ಅನ್ನೋ ಒಂದು ಪ್ರತೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂದಿರದಲ್ಲಿ ಒಂದು ಜಾಗದಲ್ಲಿ ನಾವು ನಿಂತು ನೋಡಿದ್ರೆ ಭಗವಂತ ಎದುರುಗಡೆ ಕಾಣ್ತಾರೆ, ಮೇಲ್ಗಡೆ ಅಂತಕೊಂಡು ನೋಡಿದ್ರೆ ಗೋಪುರ ಕಾಣ್ತದೆ, ಗೋಪುರದಲ್ಲೇ ಒಂದು ಧ್ವಜನೂ ಸಹ ಕಾಣ್ತದೆ. ಹಾಗೆ ಮೂರು ದರ್ಶನದ ಭಾಗ್ಯವನ್ನು ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೆ ಅನಂತನಾಥ ಸ್ವಾಮಿ ಅನಂತವಾಗಿರ್ಬೇಕು ಅಂತ ಹೇಳಿ ಅನಂತನ ದರ್ಶನ, ಅನಂತ ದರ್ಶನ ಅಂತ ಹೇಳಿ ಒಂದು ಕನ್ನಡಿ, ಕನ್ನಡಿ ರೂಪದಲ್ಲಿ ಅದನ್ನ ಒಂದೇ ಸಾರಿ ನೋಡಿದಾಗ ಅನಂತವಾಗಿ ಕಾಣ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಹಾಗೆ ಮರದ ಕೆತ್ತನೆ ಅಂತ ಕೇಳಿದ್ರು. ಆ ಮರದ ಕೆತ್ತನೆಗಳು ಏನಪ್ಪ ಅಂತಂದ್ರೆ, ಭಗವಂತನಿಗೆ ಜನಿಸ್ಬೇಕಾದ್ರೆ ಮುಂಚಿತವಾಗಿ ಸ್ವಪ್ನಗಳು ಬೀಳ್ತದೆ ಅವ್ರ ತಾಯಿಗೆ. ಮತ್ತು ಆ ಸ್ವಪ್ನಗಳ ಅರ್ಥ ಏನಪ್ಪ ಅಂತಂದರೆ, ಈ ಜೋಡಿ ಕಳಶಗಳು ಮತ್ತು ಉರಿತಿರ್ತಕ್ಕಂಥ ಬೆಂಕಿ, ಇಂಥ ಒಂದು ವಿಶೇಷವಾದ ಒಂದು ಕಲೆಯನ್ನು ಮರದ ಕೆತ್ತನೆ ಮಾಡಿ ಭಗವಂತನ ದೇವಸ್ಥಾನದ ಬಾಗಿಲಲ್ಲೇ ಮಾಡಿದ್ದೀವಿ. ಆ ಭಗವಂತನ ಬಾಗಿಲಲ್ಲಿ ಇರ್ತಕ್ಕಂಥ ಕೆತ್ತನೆಗಳೆಲ್ಲ ಅವರಿಗೆ ಬಂದ ಸ್ವಪ್ನಾವಳಿ ಚಿತ್ರಗಳಾಗಿರ್ತದೆ. ಆ ಸ್ವಪ್ನಾವಳಿ ಚಿತ್ರಗಳಿಗೆ ಅರ್ಥ ಇರೋದನ್ನು ತಿಳ್ಕೊಂಡು ಈಗ ನಮ್ಮಲ್ಲಿ ಭಗವಂತ ಜನಿಸ್ತಾ ಇದ್ದಾರೆ, ನಾವು ಅವ್ರನ್ನ ಕಾಪಾಡ್ಕ ಸರಿಗೆ ನೋಡ್ಕೋಬೇಕು ಅಂತ ಒಂದು ಅರ್ಥ ಬರ್ತದೆ. ಈ ಇದೇ ಅನಂತನಾಥ ಸ್ವಾಮಿ ಹುಟ್ಟಬೇಕಾದ್ರೆ ಅವ್ರ ತಾಯಿಗೆ ಈ ಸ್ವಪ್ನಾವಳಿ ಬೀಳ್ತದೆ. ಅವರ ತಾಯಿಗೆ ಈ ಅದರ ಅರ್ಥ ಗೊತ್ತಿಲ್ಲದ್ರಿಂದ ಅವರ ಯಜಮಾನರನ್ನ ಜನಸೇನನ್ನು ಕೇಳಿದಾಗ, ಮಹಾರಾಜರನ್ನು ಕೇಳಿದಾಗ ಅವ್ರಿಗೆ ಗೊತ್ತಿದ್ದು ಈ ಸ್ವಪ್ನಾವಳಿಗಳ ಅರ್ಥಗಳನ್ನು ಅವರ ಪತ್ನಿಗೆ ತಿಳಿಸಿ ಅವರು ಉಲ್ಲಾಸದಿಂದ ಅವರಿಗೆ ಮಗು ಜನಿಸ್ತದೆ. ಈ ಸ್ವಪ್ನಾವಳಿ ಒಂದು ಕೆತ್ತನೆಯೇ ನಮ್ಮ ವಿಶೇಷವಾದ ಕೆತ್ತನೆಯಾಗಿರ್ತದೆ.
0: ಸರ್, ಇಲ್ಲಿನ ಒಂದು ಮೂಲ ಮೂರ್ತಿಯ ಜೊತೆಗೆ ಈಗ ಚೌಮುಖ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ ಎಂದು ನಾವು ಕೇಳಿದ್ದೇವೆ, ಅದರ ಒಂದು ವಿಶೇಷತೆ ಮತ್ತು ಇಲ್ಲಿರುವ ಇತರ ಜಿನಬಿಂಬಗಳ ಒಂದು ಮಹತ್ವವನ್ನು ತಿಳಿಸೋದಾದ್ರೆ.
1: ಖಂಡಿತ, ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ತ್ಯಾಗವೇ ಮುಖ್ಯ. ಇದರಲ್ಲಿ ಚತುರ್ಮುಖ ಅಂತ ಬಂದು ಪದ ಕೇಳಿದ ತಕ್ಷಣ ಆ ಚತುರ್ಮುಖ ವಿಗ್ರಹವನ್ನ ನಾವು ಮಾನಸ್ತಂಭದ ಮೇಲೆ ಸ್ಥಾಪಿಸಿರ್ತೀವಿ. ಯಾಕೆ ಮಾನಸ್ತಂಭ? ಇಲ್ಲಿ ದೇವರ ಎದುರುಗಡೆ ಭಾಗದಲ್ಲಿ ಮಾನಸ್ತಂಭ ದಾಖಲಾತಿ ಇರುತ್ತೆ. ಆ ಮಾನಸ್ತಂಭ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲು ಮನ ಕಷಾಯಗಳು ಅವು ತ್ಯಾಗ ಆಗ್ಬೇಕು. ನಮ್ಮಲ್ಲಿ ಕ್ರೂರ, ಬಾಬ, ಸುಮೋಹ ಇವೆಲ್ಲ ಇದ್ರೆ ಅದನ್ನ ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡೋ ಉದ್ದೇಶದಿಂದ ಆ ಮಾನಸ್ತಂಭವನ್ನ ನಾವು ಅತಿ ಎತ್ತರವಾಗಿ ಮಾಡಿರ್ತೀವಿ. ನಾವು ಯಾವಾಗಲೂ ತಗ ಬಗ್ಸೋ ಇಲ್ಲ ನಮ್ಮ ಕಣ್ಣು ನೇರವಾಗೋ ದರ್ಶನ ಮಾಡ್ತೀವಿ. ಇದು ನೋಡ್ಬೇಕಾದ್ರೆ ಅಂತ್ಕಂಡು ನೋಡ್ಬೇಕು. ಅಂತ್ಕಂಡು ನೋಡ್ಬೇಕಾದ್ರೆ ಈ ಒಂದು ಮನಕಷಾಯಗಳೆಲ್ಲ ಹೋಗ್ಲಿ, ತ್ಯಾಜ್ಯವಾಗ್ಲಿ, ಹೋಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಮಾನಸ್ತಂಭವನ್ನ ನಾವು ನಮ್ಮ ಮಂದಿರಗಳ ಮುಂದೆ ಮಾಡಿರ್ತೀವಿ. ಇತರ ಮೇಲ್ಗಡೆ ಚತುರ್ಮುಖ ವಿಗ್ರಹವನ್ನು ಸಹ ನಾವು ಸ್ಥಾಪಿಸಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಾಲ್ಕು ದಿಕ್ಕಿಗೂ, ನಾಲ್ಕು ಮೂಲೆ ಮೂಲೆಗೂ ಸಹ ಭಗವಂತನ ಆಶೀರ್ವಾದ ತಲುಪಬೇಕು. ನಾಲ್ಕು ಮೂಲೆಯಲ್ಲೂ ಇರತಕ್ಕಂಥ ಜನಗಳ ಒಂದು ದರ್ಶನ ಮಾಡಲಿ, ಭಗವಂತನ ದರ್ಶನ ಮಾಡಲಿ, ಅವರ ಒಂದು ಆಶೀರ್ವಾದ ಪಡೀಲಿ ಅನ್ನೋ ಉದ್ದೇಶಕ್ಕೆ ಚತುರ್ಮುಖ ವಿಗ್ರಹವನ್ನು ಸ್ಥಾಪಿಸಿ ಎಲ್ಲರಿಗಿಂತ ಎತ್ತರ ಅಂದರೆ ನಮ್ಮ ಮಂದಿರದಲ್ಲಿ ಆ ಭಗವಂತನ ಅಳತೆಗೆ ಮತ್ತು ಬಿಲ್ಡಿಂಗ್ಗೆ ಲೆಕ್ಕಾಚಾರವಾಗಿ ನಾವು 27 ಎತ್ತರದ ಒಂದು ಮಾನಸ್ತಂಭವನ್ನು ಈ ದೇವಸ್ಥಾನಕ್ಕೆ ನಾವು ಮಾಡಿದ್ದೀವಿ. ಅದಕ್ಕೆ ಒಬ್ಬರು ದಾನವಾಗಿ ಆ ಮಾನಸ್ತಂಭವನ್ನು ಸೋಮಪ್ರಭಾರವರು ಇದೇ ಇರಬೇಕು ನಂದಾಗಿ ದೇಣಿಗೆ ಅಂತ ಹೇಳಿ ಮಾನಸ್ತಂಭವನ್ನು ಮಾಡಿಸ್ಕೊಟ್ಟಿರ್ತಾರೆ. ಆ ಮಾನಸ್ತಂಭ ನಮ್ಮ ದೇವ ಜಿನ ಮಂದಿರದಲ್ಲಿ ಮುಂದುಗಡೆ ಇರ್ತದೆ. ಇದರ ಅರ್ಥ ಮೂಲೆ ಮೂಲೆಗೂ ಭಗವಂತನ ಆಶೀರ್ವಾದ ದಯೆ ತಲುಪಲಿ, ನಾಲ್ಕು ಮೂಲೆಯಲ್ಲೂ ಇರತಕ್ಕಂಥ ಜನಗಳು ದರ್ಶನ ಮಾಡಲಿ ಅನ್ನೋ ಉದ್ದೇಶದಿಂದ ಮಾನಸ್ತಂಭವನ್ನು ನಾವು ಮಾಡಿರ್ತೀವಿ.
0: ಸರ್, ಈ ಬಸದಿಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ವಾರ್ಷಿಕ ಪೂಜಾ ಮಹೋತ್ಸವ ಮತ್ತು ಒಂದು ಧಾಮ ಸಂಪ್ರೋಕ್ಷಣೆ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತವೆ, ಆ ಸಮಯದಲ್ಲಿ ಯಾವೆಲ್ಲ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ, ಅದರ ಬಗ್ಗೆ ತಿಳಿಸೋದಾದರೆ?
1: ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನದಲ್ಲಿ ಪ್ರತಿ ನಿತ್ಯ ಭಗವಂತನಿಗೆ ಅಭಿಷೇಕ ಪೂಜೆಗಳಾಗಬೇಕು. ನಾವು ಸ್ಥಾಪನೆ ಮಾಡಿದಾಗಿಂದ ಶುರು ಆಗಿದ್ದಾಗ ಯಾವ ಕಾರಣಕ್ಕೂ ನಿಲ್ಲದೆ ಪ್ರತಿ ದಿನ ಬೆಳಗ್ಗೆ ಪೂಜಾ ಮತ್ತೆ ಅಭಿಷೇಕ ಪೂಜೆಗಳು ಆಗಬೇಕು. ಪ್ರತಿದಿನ ವರ್ಷನ ಮಾಡಿ ಅಭಿಷೇಕ ಪೂಜೆಗಳು, ನೈವೇದ್ಯ ಅರ್ಪಣೆ ಮಾಡಿ ಪೂಜಾ ವಿಧಿಗಳನ್ನ ನಾವು

0: ಇಂದ್ರವರ್ಗದವ್ರ ಕೈಲೇ ನಾವು ಮಾಡ್ತಕ್ಕಂತ ಒಂದು ಪ್ರತೀತಿ. ಇಂದ್ರವರ್ಗದವರಿಗೆ ಒಂದು ನಿಯಮಗಳಿರುತ್ತೆ. ಆ ಇಂದ್ರವರ್ಗದವ್ರ ಕಡೆಯಿಂದ ನಾವು ಭಗವಂತನಿಗೆ ಅಭಿಷೇಕ ಪೂಜೆಗಳನ್ನ ಮಾಡಿಸಿ ಪ್ರತಿದಿನ ಪೂಜೆ ಮಾಡ್ತೀವಿ. ಹಾಗೆ ನೈವೇದ್ಯ ಸಹ ಆಗಬೇಕಾಗ್ತದೆ. ಪೂಜಾ ಮಾಡಲೇಬೇಕು. ವಾರದಲ್ಲಿ ಶುಕ್ರವಾರ ಪದ್ಮಾತಮ್ಮನವ್ರದ್ದು ಮತ್ತು ಭಾನುವಾರ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಪೂಜಾ ವಿಧಿಗಳು ನಡೀತಾ ಇರ್ತದೆ. ಹಾಗೆ ವಾರ್ಷಿಕವಾಗಿ ಬಂದಾಗ ಅನಂತನಾಥ ಸ್ವಾಮಿಯ ಒಂದು ದೇವಸ್ಥಾನವೇ ಆದ್ದರಿಂದ ಅನಂತನ ವ್ರತ, ಅನಂತನ ನೋಂಪಿ ಅಂತ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗೆ ಅನಂತನ ಆ ಸಮಯಕ್ಕೆ ಅನಂತನ ವ್ರತ ಮಾಡ್ತೀವಿ. ಮತ್ತು ಮಹಾವೀರ ಜಯಂತಿ ಸಮಯಕ್ಕೆ ಮಹಾವೀರ ಜಯಂತಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಪೂರ್ವಿಕವಾಗಿ ಏನೇನು ವಿಚಾರಗಳಿದೆ ಅದನ್ನು ಒಂದು ನೆನಪಿಗಾಗಿ ಅಷ್ಟಾನಿಕ ಪರ್ವಗಳು ಅಂತ ಮಾಡ್ತೀವಿ. ಅಷ್ಟಾನಿಕ ಪರ್ವದಲ್ಲಿ 8 ದಿನಗಳ ಒಂದು ಪೂಜಾ ವಿಧಿಗಳ ಒಂದು ಪರ್ವ, ಅಂದರೆ ಹಬ್ಬಕ್ಕೆ ನಾವು ಪರ್ವ ಅಂತ ಹೇಳೋದು. ಆ ಅಷ್ಟಾನಿಕ ಪರ್ವಗಳನ್ನು ಸಹ ಪ್ರತಿ ವರ್ಷದಲ್ಲಿ ಆಯಾಯ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತು ಯಕ್ಷಗಿರಿಗೂ ಸಹ ನಾವು ಅವರ ಒಂದು ವಾರ ಅಂದರೆ ಶುಕ್ರವಾರ ಪದ್ಮಾವತಿ ಆಗ್ಬೋದು. ಇವರ ಒಂದು ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಪಾರ್ಶ್ವನಾಥ ಸ್ವಾಮಿ ಆಗಿರ್ತಾರೆ. ಜ್ವಾಲಾಮಾಲಿನಿ ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರನಾಥ ಸ್ವಾಮಿ ಅಂತ ತೀರ್ಥಂಕರೇ ಆಗಿರ್ತಾರೆ. ಇವರ ಒಂದು ವಾರಗಳಲ್ಲಿ ಶುಕ್ರವಾರ ಭಾನುವಾರ ಅವರಿಗೆಲ್ಲ ಅಭಿಷೇಕ ಪೂಜೆ ಮಾಡಿ ಮತ್ತೆ ಅಲಂಕಾರ ಮಾಡಿ ಅವ್ರಿಗೆ ಸಂಜೆ ಸಹ ಮಂಗಳಾರತಿ ಕಾರ್ಯಕ್ರಮವನ್ನು ಸಹ ನಾವು ಮಾಡುವ ಒಂದು ವ್ಯವಸ್ಥೆ ಇರುತ್ತೆ.
1: ಸರ್, ಸರಗೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಜನ ಜೈನ ಧರ್ಮೀಯರು ಮತ್ತು ಇತರ ಧರ್ಮದ ಜನರು ಒಟ್ಟಾಗಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದ್ದಾರೆ, ಇಲ್ಲಿನ ಸಾಮುದಾಯಿಕ ಸಾಮರಸ್ಯದ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ?
0: ಸುತ್ತಮುತ್ತಲಿನ ಭಾಗದವರು ಸಹ ಒಂದು ಅನಂತನಾಥ ಸ್ವಾಮಿ ದೇವಸ್ಥಾನ ಅಂತಂದರೆ ವಿಶೇಷತೆ ಇರ್ತದೆ. ಪುಷ್ಪ ತೀರ್ಥಂಕರರು ಮೊದಲನೇ ಆದರು, 24 ತೀರ್ಥಂಕರರು ಒಂದು ಸಮೂಹನೇ ಇದೆ. ಆದರೆ ಅನಂತನಾಥ ಸ್ವಾಮಿ ಒಂದು ವಿಶೇಷವಾದ ಒಂದು ಮಂದಿರವಾದ್ರಿಂದ ಅಕ್ಕಪಕ್ಕದಿಂದ ಮತ್ತೆ ಮೈಸೂರು ಬೆಂಗಳೂರು ಸಹ ಕಡೆಯಿಂದಲೂ ಸಹ ಎಲ್ಲ ಧಾರ್ಮಿಕರು ದರ್ಶನಕ್ಕಾಗಿ ಬರ್ತಾರೆ. ಇದು ಕ್ಷೇತ್ರ ಅಲ್ಲದೆ ಇದ್ರೂ ಸಹ ಮಂದಿರ ಚೆನ್ನಾಗಿದೆ, ಭಗವಂತನ ಆಶೀರ್ವಾದ ಇರ್ತದೆ, ಪೂಜಾ ವ್ಯವಸ್ಥೆಗಳಲ್ಲಿ ಒಂದು ಮಾನ್ಯತೆ ಇದೆ ಅಂತೇಳಿ ಭಾವಿಸಿ ಅಕ್ಕಪಕ್ಕದವ್ರು ಬರ್ತಾರೆ. ಬಂದವ್ರನ್ನ ನಾವು ಆದರದಿಂದ ಕಂಡು ಅವರಿಗೆ ಪೂಜಾ ವ್ಯವಸ್ಥೆಗಳನ್ನ ಮಾಡಿಸಿ ಮಂಗಳಾರತಿಗಳನ್ನ ಮಾಡಿಸಿ ಪ್ರಸಾದ ಕೊಡಿಸಿ ಅವರಿಗೆ ಅಕಸ್ಮಾತ್ ಅವರಿಗೆ ಒಂದು ಅವಶ್ಯಕತೆ ಇದ್ದಾಗ ಉಪಹಾರಗಳನ್ನ ವ್ಯವಸ್ಥೆನೂ ಸಹ ನಮ್ಮ ನಮ್ಮದೇ ಆದಂತಹ ಧಾರ್ಮಿಕ ಛತ್ರ ಇರುತ್ತೆ, ಆ ಛತ್ರದಲ್ಲಿ ವ್ಯವಸ್ಥೆ ಮಾಡಿ ಸಹ ಕಳಿಸ್ತಾ ಇರ್ತೀವಿ. ಹಾಗೆ ಬೃಂದ ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ಭಗವಂತನ ದರ್ಶನ ಮಾಡಿಕೊಂಡು ಜನ ಬಂದು ಹೋಗ್ತಾರೆ.
1: ಸರ್, ಈ ಒಂದು ಬಸದಿಯ ಆವರಣದಲ್ಲಿ ಹಳೆಯ ಶಾಸನಗಳಾಗಿರ್ಬೋದು ಅಥವಾ ಪ್ರಾಚೀನ ಲಿಪಿಗಳಾಗಿರ್ಬೋದು ಏನಾದರೂ ಪತ್ತೆ ಆಗಿದೆಯಾ? ಅವು ಇಲ್ಲಿನ ಇತಿಹಾಸದ ಬಗ್ಗೆ ಏನಾದರೂ ಹೇಳ್ತಾ ಇದೆಯಾ? ಅದರ ಬಗ್ಗೆ ಹೇಳೋದಾದರೆ
0: ದೇವಸ್ಥಾನದ ಸುತ್ತ ಪೌಳಿ ಇರುತ್ತೆ. ಭಗವಂತನಿಗೆ ಸುತ್ತ ಒಂದು ಸುತ್ತುವರಿ ಬಂದು ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದರೆ ಇದರ ಆವರಣದಲ್ಲಿ ಬಸದಿ ಸುತ್ತ ಪಾಳಿ ಹಾಗೂ ಕ್ಷೇತ್ರಪಾಲರು, ಅಂದರೆ ಈ ಒಂದು ಕ್ಷೇತ್ರವನ್ನು ಪಾಲನೆ ಮಾಡೋದಕ್ಕೇನೆ ಸಹ ಒಬ್ಬರು ದೇವತೆ ಇರ್ತಾರೆ. ಅವರ ಒಂದು ಗುಡಿ ಕ್ಷೇತ್ರಪಾಲರ ಆದ ಬ್ರಹ್ಮದೇವರು. ಮತ್ತು ದಶದಿಕ್ಪಾಲಕರಿಗೆ ಪ್ರತಿ ಒಂದು ದಿವಸ ಭಗವಂತನ ಪೂಜೆ ಆದಾಗ ದಶದಿಕ್ಪಾಲಕರು ಅಂದರೆ ಸೂರ್ಯ ಚಂದ್ರ ಮಹಾ ಗ್ರಹಗಳೆಲ್ಲ ಇರ್ತಾರೆ. ಆ ದಶದಿಕ್ಪಾಲಕರಿಗೂ ಸಹ ಅವರಿಗೆ ಆಹಾರ ನೀಡೋಕ್ಕೆ ಒಂದು ಸ್ಥಾನವೊಂದು ನಾವು ಗುರುತು ಇಂತಿಂಥ ದಿಕ್ಕಿನಲ್ಲಿ ಇಂತಿಂಥ ಗ್ರಹ ಬರ್ತಾರೆ ಅಂಥೇಳಿ ಅವ್ರಿಗೆ ಒಂದು ಸ್ಥಾನವೊಂದು ಏರ್ಪಾಡು ಮಾಡಿರುತ್ತೆ. ಅವರಿಗೆ ಅವ್ರಿಗೆ ಪ್ರಸಾದ ನಿಯೋಗ ಮಾಡ್ತಾರೆ. ದಶದಿಕ್ಪಾಲಕ ಸ್ಥಾನ ಮಾನಸ್ತಂಭ ಇರುತ್ತೆ. ಇದೆಲ್ಲ ದೇವಸ್ಥಾನ ಸುತ್ತ ಆವರಣದಲ್ಲಿ ಇರುವ ವಿಚಾರ ಆಗಿರ್ತದೆ.
1: ಸರ್, ಸರಗೂರು ಪಕ್ಕದಲ್ಲೇ ಇರುವಂತಹ ಒಂದು ಬಿಡುಗಲು ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ದೇವಸ್ಥಾನಕ್ಕೂ ಮತ್ತು ಈ ಸರಗೂರು ಬಸದಿಗೂ ಏನಾದರೂ ಐತಿಹಾಸಿಕ ಸಂಬಂಧ ಏನಾದರೂ ಇದೆಯಾ?
0: ಸಂಬಂಧಕ್ಕಿಂತ ಹೆಚ್ಚಾಗಿ ಆತ್ಮೀಯತೆ ಜಾಸ್ತಿ. ಅಲ್ಲಿಯೂ ಸಹ ಶಾಂತಿನಾಥ ತೀರ್ಥಂಕರರೇ, ಇಲ್ಲಿ ಅನಂತನಾಥ ತೀರ್ಥಂಕರು 24 ತೀರ್ಥಂಕರ ಸಮೂಹದಲ್ಲಿ ಇವರು ನಮ್ಮ ಒಂದು ತೀರ್ಥಂಕರಾಗಿರ್ತಾರೆ, ಅವರು ತೀರ್ಥಂಕರಾಗಿರ್ತಾರೆ. ಮತ್ತು ಅಲ್ಲಿಯ ಜನ ನಮ್ಮ ನಮ್ಮ ಸರಗೂರಿನ ಏನು ಜನ ಅಂದರೆ ಶ್ರಾವಕ ಶ್ರಾವಕಿಯರು ಆತ್ಮೀಯತೆ ಇರೋದ್ರಿಂದ ಸಂಬಂಧಕ್ಕಿಂತ ಆತ್ಮೀಯತೆಯೇ ಜಾಸ್ತಿ.
1: ಸರ್, ಮುನಿ ಮಹಾರಾಜರು ಅಥವಾ ಜೈನ ಧರ್ಮ ಗುರುಗಳು ಈಗ ಸರಗೂರಿಗೆ ಭೇಟಿ ಮಾಡಿದರೆ ಚತುರ್ಮಾಸ ಅಥವಾ ವಿಹಾರದ ಸಮಯದಲ್ಲಿ ಅವರು ನೀಡಿದಂತಹ ಈ ಬಸದಿಯಲ್ಲಿ ಅವರ ವಾಸ್ತವ್ಯ ಮತ್ತು ಪ್ರವಚನಗಳು ಹೇಗೆ ಆಯೋಜನೆಗೊಳ್ಳುತ್ತಿದ್ದೋ ಅದರ ಬಗ್ಗೆ
0: ಹೇಳೋದಾದರೆ ಭಗವಂತನ ದರ್ಶನಕ್ಕೆ ಮತ್ತು ನಮ್ಮಲ್ಲಿ ಜೈನ ಮುನಿಗಳು ನಿರ್ವಾಣವಾಗಿ ಎಲ್ಲವನ್ನು ತಿಳಿಸಿ ಅವರಿಗೆ ಮನೆ ಮತ್ತು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬರ್ತಾ ಇರ್ತಾರೆ. ಒಂದು ವಿಚಾರ ನಮ್ಮಲ್ಲಿ ಏನು ರೂಢಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮುನಿಗಳಿಗೆ ಹಿಂದಿನ ಊರಿನವರು ಮುಂದಿನ ಊರಿಗೆ ತಲುಪಿಸ್ಬೇಕು. ಈಗ ನಮ್ಮ ಇಲ್ಲಿಗೆ ಬರಬೇಕಾದ್ರೆ ಹಿಂದಿನಲ್ಲಿ ಎಲ್ಲಿ ವಾಸ್ತವ್ಯ ಉಳಿದ್ರೋ ಆ ಊರಿನವ್ರು ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಅವರಿಗೆ ಆತ್ಮ ಕಲ್ಯಾಣಕ್ಕೆ ಭಗವಂತನ

0: ದರ್ಶನ ಆಗಬೇಕು, ಭಗವಂತನ ದರ್ಶನ ಅನಂತನಾಥ ಸ್ವಾಮಿ ಜಿನ ಮಂದಿರ ಇದೆ, ಭಗವಂತನ ದರ್ಶನ ಆಗುತ್ತೆ. ಒಂದು ಅವರು ಆಹಾರ ಅಂತ ಒಂದೇ ಹೊತ್ತು ಒಂದು ದಿನದಲ್ಲಿ ಒಂದೇ ಹೊತ್ತು ತಗೊಳ್ಳೋದು, ಅವ್ರಿಗೆ ಆಹಾರದ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡಿಕೊಡ್ತೀವಿ. ಹಾಗೆ ಅವರ ಆಹಾರ ಆದ ನಂತರ ನಮ್ಮ ಧಾರ್ಮಿಕ ವಿಚಾರದ ಒಂದು ತಿಳುವಳಿಕೆಗಾಗಿ ಒಂದು ಪ್ರವಚನ ಮಾಡ್ತಾರೆ. ಆಹಾರ ಆದನೆ ಒಂದು ಪ್ರವಚನ ಆಗ್ತದೆ, ಮತ್ತೆ ಅವರಿಗೆ ನಾವು ಸೇವೆ ಮಾಡಬೇಕು. ನಮ್ಮ ಶ್ರಾವಕರ ಸೇವೆ, ಬಂದಂತ ಮುನಿಗಳ ಸೇವೆಯೇ ನಮ್ಮ ಶ್ರಾವಕರಿಗೆ ಸೇವೆ. ನಾವು ಸೇವೆ ಅವ್ರಿಗೆ ಮಾಡಬೇಕು. ಅವರು ಆತ್ಮ ಕಲ್ಯಾಣಕ್ಕೆ ಭಗವಂತನ ದರ್ಶನ ಮಾಡಿ ನಮ್ಮ ಮಾರ್ಗದರ್ಶನ ಕೊಟ್ಟು ಮುಂದುವರಿತಾರೆ. ನಾವು ಇಲ್ಲಿಂದ ಮುಂದೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಸಮಾಜದ್ದಾಗಿರುತ್ತೆ. ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ.
1: ಸರ್, ಇಂದಿನ ಒಂದು ಯುವ ಪೀಳಿಗೆ ಜೈನ ಧರ್ಮದ ತತ್ವಗಳಾದಂತಹ ಒಂದು ಅಹಿಂಸೆ ಮತ್ತು ಸತ್ಯವನ್ನು ತಲುಪಿಸಲು ಈ ಬಸದಿಯ ವತಿಯಿಂದ ಏನಾದರೂ ಧಾರ್ಮಿಕ ತರಗತಿಗಳು ಅಥವಾ ಶಿಬಿರಗಳನ್ನ ಏನಾದರೂ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದರ ಬಗ್ಗೆ ಹೇಳಿದ್ದಾರೆ, ಮಕ್ಕಳಿಗಾಗಿ ಜೈನ ಧರ್ಮದ ತತ್ವಗಳಾದ ಅಹಿಂಸಾ ಮಾರ್ಗ ತಿಳಿಸಲು ಮನೆಯಲ್ಲಿ ಸಂಸ್ಕಾರ ಹಾಗೂ ಹಿರಿಯರ ನಡೆ ನುಡಿ ಮತ್ತು ಸಾಧು ಸಂತರನ್ನು ಕರೆಸಿ ಧಾರ್ಮಿಕ ವಿಚಾರ ವಿನಿಮಯ ಮಾಡೋದು, ಬೇಸಿಗೆ ಶಿಬಿರ ಸಹ ಮಾಡ್ತೀವಿ. ಮಾಡುವ ಮೂಲಕ ಹಾಗೂ ಹಿರಿಯರು ಸಂಸ್ಕಾರ ಆಚಾರ ವಿಚಾರಗಳ ಸಮತೋಲನ, ಆಚಾರನೂ ಒಂದೇ ಮತ್ತು ವಿಚಾರ ಒಂದು ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಆಚರಣೆ. ನಾವು ದಿನನಿತ್ಯ ಏನು ನಡವಳಿಕೆ ನಡೀಬೇಕು ಅದು ಆಚಾರ, ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು. ನಡವಳಿಕೆಯಿಂದ ಮಾರ್ಗದರ್ಶನ ಆಗ್ತದೆ. ಹಾಗೆ ಮಕ್ಕಳಿಗೆ ಹಿರಿಯರ ಒಂದು ಏನು ಮಾರ್ಗದರ್ಶನ ಇರುತ್ತೋ ಅವರಿಂದ ನಮ್ಮ ಧಾರ್ಮಿಕ ವಿಚಾರಗಳು ಉಳಿಬೇಕು ಅಂತ ನಾನು ಭಾವಿಸ್ತೀನಿ.
1: ಸರ್, ದೂರದ ಊರುಗಳಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಬಸದಿಯ ಒಂದು ದರ್ಶನದ ಸಮಯ ಆಗಿರ್ಬೋದು ಹಾಗೂ ಬಸದಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪಾಲಿಸಬೇಕಾದಂತಹ ಒಂದು ನಿಯಮಗಳ ಬಗ್ಗೆ ಹೇಳೋದಾದ್ರೆ
0: ಭಗವಂತನ ದರ್ಶನಕ್ಕೆ ಎಲ್ಲರಿಗೂ ಸಹ ಜೈನ ಧರ್ಮೀಯರಿಗೆ ನಮ್ಮ ಶುಚಿತ್ವ ಎಲ್ಲ ತಿಳಿದೇ ಇರತಕ್ಕಂಥ ವಿಚಾರನೆ. ಬಂದವರು ಮಡಿ ಶುದ್ಧಿ ಶುಚಿ ಎಲ್ಲ ಒಂದೇ, ಶುಚಿಯಾಗಿ ಬರಬೇಕು. ಶುಚಿಯಾಗಿ ಬಂದವರಿಗೆ ಗರ್ಭಗುಡಿಗೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ, ಗರ್ಭಗುಡಿಗೆ ಇಂದ್ರರು ಹೋಗ್ತಾರೆ. ಅವರು ಸ್ನಾನ ಮತ್ತು ಶುಚಿತ್ವ ಮಾಡ್ಕೊಂಡೇ ಹೋಗಬೇಕು ಅಂತ ನಮ್ಮಲ್ಲಿರುತ್ತೆ. ಆದ್ದರಿಂದ ಬಂದವರು ಸಹ ಬಸ್ನಿಂದ ಬಂದಿರ್ಬೋದು, ವಾಹನದಿಂದ ಬಂದಿರ್ಬೋದು, ನಡ್ಕೊಂಬಂದಿರ್ಬೋದು, ಆ ಒಂದು ಅವರು ಶುಚಿ ಮಾಡ್ಕೊಳ್ಳೋಕ್ಕೆ ಒಂದು ಶುದ್ಧ ನೀರಿನ ವ್ಯವಸ್ಥೆ ಇರುತ್ತೆ. ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ಭಗವಂತನ ದರ್ಶನಕ್ಕೆ ಒಳಗಡೆ ಹೋಗ್ಬೋದು. ಶುದ್ಧಿ ಮಾಡ್ಕೊಂಡು ಭಗವಂತನ ದರ್ಶನ ಮಾಡಿ ಅವ್ರಿಗೆ ಏನಾದರೂ ಆ ಸಮಯ ಮಂಗಳಾರತಿ ಮತ್ತು ಏನಾದರೂ ಇಷ್ಟಪಟ್ಟರೆ ಅವರಿಗೆ ಪೂಜಾ ವಿಧಿಗಳನ್ನ ಮಾಡಿಸಿ ಅವರಿಗೆ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಸಂಬಂಧಿಕರೇ ಆದಂತೆ ಆಗಿದ್ದರೆ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಅವ್ರಿಗೆಲ್ಲ ಆತ್ಮೀಯತೆಯಾಗಿಂದ ಉಪಹಾರಗಳು ಅದೆಲ್ಲ ನಡೆಯುತ್ತೆ. ಇನ್ನೂ ಅವಶ್ಯಕತೆ ಇದ್ದರೆ ನಮ್ಮದೇ ಅಂತ ಒಂದು ಛತ್ರ ಇರುತ್ತೆ, ಆ ಛತ್ರದಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೂ ಸಹ ಊಟ ಉಪಚಾರಗಳ ವ್ಯವಸ್ಥೆ ಮಾಡಿ ಅವರ ಸೇವೆ ಮಾಡಿ ಕಳಿಸ್ತೀವಿ.
1: ಸರ್, ಈ ಕ್ಷೇತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರವಾಸಿ ನಕಾಶೆಯಲ್ಲಿ ಗುರುತಿಸುವಂತೆ ಮಾಡಲು ಸರ್ಕಾರಕ್ಕೆ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ನಿಮ್ಮ ಮನವಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳೋದಾದರೆ?
0: ಜೈನ ಧರ್ಮ ಇಲ್ಲಿಗೆ ಸೀಮಿತ ಆಗಬಾರ್ದು, ನಮ್ಮ ಧರ್ಮ ಹಾಗೂ ನಾಣ್ಣುಡಿ ಏನು ಎಲ್ಲರ ಮನ ಮುಟ್ಟಬೇಕು ಹಾಗೂ ಪ್ರವಾಸಿ ತಾಣವಾಗಬೇಕು, ಇದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಇವರು ಆಚಾರ ವಿಚಾರ ಸಮತೋಲನ ಮಾಡಿಕೊಂಡು ನಮ್ಮ ಹೇಳೋದಾದರೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ಇಲ್ಲಿಗೆ ನಿಂತ್ಕೊಳ್ಳದೆ ಎಲ್ಲರಿಗೂ ಮನ ಮುಟ್ಟಂಗೆ ವಿಷಯ ತಿಳಿಸ್ಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಸಹಕಾರ ಕೊಟ್ಟಿದ್ದೀರಿ, ಮಾಡ್ತಾ ಇದ್ದೀರಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನಮ್ಮ ಜೈನ ಧರ್ಮದಲ್ಲಿ ಸಂಸ್ಕಾರ ಹಾಗೂ ಆಚಾರ ವಿಚಾರ ಸಮತೋಲನವಾಗಿರಬೇಕು. ಆಚಾರ ಮಾಡೋದು ಮಾತಲ್ಲಿ ಆಡೋದೊಂದು, ನಾವು ನಡ್ಕೊಳ್ಳೋದೊಂದು ಆಗಲ್ಲ, ಅದಕ್ಕೆ ಆಚಾರ ಅಂತ ಹೇಳ್ತೀವಿ. ವಿಚಾರ ಅಂತಂದರೆ ನಮ್ಮ ಒಂದು ಸ್ವಾಧ್ಯಾಯ, ಏನು ಭಗವಂತನ ವಿಚಾರಗಳನ್ನ ನಾವು ಓದಿ ತಿಳ್ಕೊತೀವೋ, ನಮ್ಮ ಧರ್ಮ ವಿಚಾರಗಳಾಗ್ಬೋದು, ಎಲ್ಲ ವಿಚಾರಗಳನ್ನ ನಾವು ಏನು ತಿಳ್ಕೊತೀವೋ ಅದು ವಿಚಾರ ಆಗಿರ್ತದೆ. ನಮ್ಮ ನಡವಳಿಕೆ ಮತ್ತು ಆಚಾರ ವಿಚಾರ ಸಮತೋಲನವಾಗಿರಬೇಕು, ಸಮತೋಲನವಾಗಿರಬೇಕು. ಆಚಾರ ಜಾಸ್ತಿ ವಿಚಾರನೆ ಗೊತ್ತಿಲ್ಲ ಅನ್ನಂಗಿಲ್ಲ, ವಿಚಾರನೂ ಗೊತ್ತಿರಬೇಕು, ನಮ್ಮ ಆಚಾರನೂ ಗೊತ್ತಿರಬೇಕು. ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು, ಅದನ್ನು ಸಮತೋಲನವಾಗಿಟ್ಕೊಂಡು ಅಹಿಂಸಾ ಮಾರ್ಗದಲ್ಲಿದ್ದರೆ ಎಲ್ಲರಿಗೂ ಶಾಂತಿ ಸುಖ ಹಾಗೂ ನೆಮ್ಮದಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಮತ್ತು ವಿವೇಕಾನಂದ ಸಂಸ್ಥೆಯವರು ಇಷ್ಟು ಹೊತ್ತು ನಮ್ಮ ವಿಚಾರವಾಗಿ ಅಂದರೆ ಮಂದಿರದ ವಿಚಾರ ಆಗಿರ್ಬೋದು, ಭಗವಂತನ ವಿಚಾರ ಆಗಿರ್ಬೋದು, ಎಲ್ಲರ ಕಿವಿಗೂ ಆತ್ಮಕ್ಕೂ ತಿಳಿಸಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಜನಧ್ವನಿ ಕೇಂದ್ರದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೆ.
1: ಇದು ಕೇವಲ ಒಂದು ಬಸದಿಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಸ್ಥಳಗಳಿಗೆ

0: ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
1: ತಮಗೂ ಸಹ ನನ್ನ ಧನ್ಯವಾದಗಳು.
0: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಸರಗೂರು ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ SN ದೇವೇಂದ್ರಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಅಥವಾ ಬಸದಿಯ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನ ಚೈತನ್ಯಾಲಯದ ಇತಿಹಾಸ, ಹಿನ್ನೆಲೆ, ವಿಶೇಷತೆ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್ಎನ್ ದೇವೇಂದ್ರಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಿಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕೇಳ್ತಾನೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೇ ಚೈವ ಸಾತ್ವಿಕ ಭಾವಃ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು ತಿಳಿ. ಆದರೆ ನಾನು ಅವುಗಳಲ್ಲಿ ಇಲ್ಲ, ಅವುಗಳೆಲ್ಲವೂ ನನ್ನಲ್ಲಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಮೂಲಕ ನಮ್ಮ ಬದುಕಿನಲ್ಲಿ ಇರಬಹುದಾದಂತಹ 3 ಗುಣಗಳ ಬಗ್ಗೆಯೂ ಕೂಡ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. 1 ತಮಸ್ಸು, 2ನೆಯದು ರಜಸ್ಸು, 3ನೆಯದು ಸಾತ್ವಿಕ ಅಥವಾ ಸತ್ವ. ಈ 3 ಗುಣಗಳು ಕೂಡ ಭಗವಂತನಿಂದಲೇ ಬಂದಿರುವಂಥದ್ದು. ಒಂದು ದೃಷ್ಟಿಯಿಂದ ಇವೆಲ್ಲ ಒಂದೇ ಗುಣ. ಇವುಗಳನ್ನು ಬೇರೆ ಬೇರೆ ಮಾಡಿದರೆ 3 ಭಾಗವಾಗಿ ನಾವು ಮಾಡಬಹುದು. ಇವು ಒಂದೇ ಗುಣದ 3 ಬೇರೆ ಬೇರೆ ಸ್ವಭಾವ ಎಂತಲೂ ಕೂಡ ಹೇಳಬಹುದು. ನೀರು 3 ರೂಪದಲ್ಲಿದೆ. ಅಂದರೆ ನೀರು ಅನ್ನುವಂಥದ್ದು ಘನೀಭೂತವಾಗಿದ್ದಾಗ ಅದು ಕಲ್ಲು ಬಂಡೆಯಂತೆ ಹಿಮರಾಶಿಯಾಗಿ ಬಿದ್ದಿರುತ್ತದೆ. ಅದಕ್ಕೆ ಚಲನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಬಿಡಿ. ಶುದ್ಧ ತಮಸ್ಸು, ಅದು ತಮಸ್ಸಿನ ರೂಪ. ಯಾವಾಗ ನೀರು ಘನೀಭೂತವಾಗುತ್ತೋ ಅದು ತಮಸ್ಸಿನ ರೂಪ. ಯಾವಾಗ ಆ ಹಿಮಬಂಡೆಯಾಗಿದ್ದಂತಹ ಒಂದು ಘನೀಭೂತವಾದಂತಹ ನೀರು ಯಾವಾಗ ಕರಗಿ ನೀರಾಗುವುದೋ ಆಗ ಅದು ಹರಿಯುವುದಕ್ಕೆ ಆರಂಭವಾಗುತ್ತೆ. ಮೇಲಿನಿಂದ ಕೆಳ

ಹಾಗೆ ಅದು ಹರಿದುಕೊಂಡು ಹೋಗ್ತಾ ಹೋಗುತ್ತೆ. ನೀರನ್ನ ಚೆನ್ನಾಗಿ ಮರಳಿಸಿದಾಗ ಅಥವಾ ತೀಕ್ಷ್ಣವಾದ ಸೂರ್ಯನ ರಶ್ಮಿ ಅದರ ಮೇಲೆ ಬಿದ್ದಾಗ ಅದು ಆವಿಯಾಗಿ ಕೆಳಗಿನಿಂದ ಮೇಲೆ ಹೋಗುತ್ತೆ. ಯಾವ ನೀರು ದ್ರವರೂಪದಲ್ಲಿರುವಾಗ ಮೇಲಿನಿಂದ ಕೆಳಕ್ಕೆ ಬರುವುದೋ ಅದೇ ನೀರು ಆವಿಯಾದಾಗ ಕೆಳಗಿನಿಂದ ಮೇಲೆ ಹೋಗುತ್ತದೆ. ಹಾಗೆಯೇ ಗುಣಗಳು ಕೂಡ. ತಮೋಗುಣಿ ಒಂದು ರೀತಿ ಜಡ ಇದ್ದಂತೆ. ಅವನು ಚಲಿಸುವಂಥದ್ದು ಬಹಳ ನಿಧಾನ. ನಿದ್ರೆ, ಆಲಸ್ಯ, ಅಜ್ಞಾನ, ಮೋಹ ಇವೆಲ್ಲ ತುಂಬಿ ತುಳುಕಾಡ್ತಾ ಇರುತ್ತೆ. ಅದೇ ರಜೋಗುಣಿಯ ಮನಸ್ಸು, ಅದು ಪಾದರಸದಂತೆ ಚಂಚಲ, ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗಿತಾ ಇರುತ್ತೆ. ಬೇಕಾದಷ್ಟು ಆಸೆ ಆಕಾಂಕ್ಷೆಗಳು ಕುದಿಯುತ್ತಲೇ ಇರುತ್ತೆ ಒಳಗೆ. ಅವನ್ನ ತೃಪ್ತಿಪಡಿಸಿಕೊಳ್ಳಲು ಧಾವಿಸುತ್ತಾನೆ ಹೊರಗಡೆ. ಹಾಗೆ ಪ್ರಯತ್ನ ಮಾಡುವಾಗ ಒಮ್ಮೆ ಸಂತೋಷ ಪಡ್ತಾನೆ, ಒಮ್ಮೆ ದುಃಖ ಪಡ್ತಾನೆ. ಹಲವಾರು ಪೆಟ್ಟುಗಳು ಬೀಳ್ತಲೇ ಹೋಗ್ತವೆ. ಬಿದ್ದಾಗ ಸ್ವಲ್ಪ ಕಾಲ ತೆಪ್ಪಗಿರ್ತಾನೆ, ನಂತರ ಪುನಃ ಶುರು ಮಾಡ್ತಾನೆ ವಿಷಯ ಸುಖದ ಬೇಟೆಗೆ. ಅನಂತರ ಬರುವವನೇ ಸಾತ್ವಿಕ ಪ್ರಕೃತಿಯ ಮನುಷ್ಯ. ಅವನಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಸಮಾಧಾನವಿದೆ, ಹಾಗೆ ಗಾಂಭೀರ್ಯವಿದೆ. ಇಲ್ಲಿ ಚೈತನ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಭಗವಂತನ ಕಡೆಗೆ ಸದಾ ಮನಸ್ಸು ಹಾರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಗುಣಗಳು ಬಂದಿರುವುದು ಭಗವಂತನಿಂದಲೇ. ಮೊದಲು ಕಟ್ಟಿ ಹಾಕಿ ಅನಂತರ ಕಟ್ಟನ್ನ ಬಿಡಿಸ್ತಾ ಹೋಗ್ತಾನೆ. ಆದರೆ ಅವುಗಳಲ್ಲಿ ನಾನು ಇಲ್ಲ ಅಂತ ಇದ್ದಾನೆ. ಭಗವಂತನಾದರೂ ಈ ಮೂರು ಗುಣಗಳಿಗೆ ಬಂಧಿಯಲ್ಲ. ಇವನು ಅವುಗಳ ಯಾವ ಹಂಗಿಗೂ ಸಿಕ್ಕಿಲ್ಲ. ಆದರೆ ಈ ಗುಣಗಳಾದರೂ ತಾವು ಬೇರೆ ಇರುವುದಕ್ಕೆ ಆಗುವುದಿಲ್ಲ. ಭಗವಂತನ ಆಧಾರದ ಮೇಲೆಯೇ ಇರಬೇಕಾಗಿದೆ. ಅಲೆಗೆ ಸಾಗರದ ಆಧಾರ ಬೇಕು, ಸಾಗರಕ್ಕೆ ಅಲೆ ಬೇಕಿಲ್ಲ. ಹಾಗೆಯೇ ಭಗವಂತನಿಗೆ ಗುಣಗಳ ಆಧಾರ ಬೇಕಾಗಿಲ್ಲ. ಅವನು ಇವುಗಳನ್ನು ಅತಿಕ್ರಮಿಸಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಸೂತ್ರದಲ್ಲಿ ಮಣಿಗಳಿದ್ದಂತೆ ಅಂಥೇಳಿ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದಾನೆ. ಮನಸ್ಸು ಬುದ್ಧಿಯಲ್ಲಿ ಈ ಮೂರು ಗುಣಗಳು ಆತ್ಮನ ಶಕ್ತಿಯನ್ನು ಪಡೆದೇ ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತವೆ. ಹಿಂದೆ ಹೇಳಿದುದನ್ನೇ ಪರಮಾತ್ಮನು ಪುನರುಚ್ಚರಿಸುತ್ತಿದ್ದಾನೆ. ಪುರುಷನ ವಿನಃ ಪ್ರಕೃತಿಗೆ ಏನು ಮಾಡಲೂ ಕೂಡ ಸಾಧ್ಯವಿಲ್ಲ. ಸಮುದ್ರದಲ್ಲಿ ಅಲೆಗಳು ಉತ್ಪತ್ತಿಯಾಗಿ ಕೆಲವು ಕಾಲ ಇದ್ದು ಅಲ್ಲೇ ಅವು ಲಯವಾಗುವಂತೆ ಇದು. ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿವೆ ಎಂಬುದೇ ಪರಮಾತ್ಮನ ಹೇಳಿಕೆ. ಈ ಹೇಳಿಕೆಯನ್ನ ಓದುವಾಗ ಅದು ಅರ್ಥವಾಗುವುದಿಲ್ಲ. ಮಾತ್ರವಲ್ಲ, ಹೇಳಿರುವ ರೀತಿಯೇ ಸರಿಯಲ್ಲ ಎಂದು ಧ್ವನಿಸುತ್ತದೆ. ಏಕೆಂದರೆ ಎಯಲ್ಲಿ ಬಿ ಇರದಿದ್ದರೆ ಬಿಯಲ್ಲಿ ಎ ಇರಲು ಸಾಧ್ಯವಿಲ್ಲ. ಅಂದರೆ ನಾನು ಅವುಗಳಲ್ಲಿ ಇಲ್ಲದಿದ್ದರೆ ಅವುಗಳೂ ನನ್ನಲ್ಲಿರಲು ಸಾಧ್ಯವಿಲ್ಲ ಅಂಥೇಳಿ ಒಂದು ಲೌಕಿಕವಾದಂಥ ಒಂದು ಮಾತಿದೆ. ಆದರೆ ಇಲ್ಲಿ ಪರಮಾತ್ಮನು ಹೇಳಿರುವಂತಹ ರೀತಿಯೇ ಬೇರೆ. ನಾನು ಅವುಗಳಲ್ಲಿಲ್ಲ, ಆದರೆ ಅವುಗಳು ನನ್ನಲ್ಲಿವೆ ಅಂತ ಹೇಳಿ ಈ ಹೇಳಿಕೆ ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವಂತಹ ಒಂದು ಸಂಬಂಧವನ್ನು ಸ್ಪಷ್ಟವಾಗಿ ವಿವರಿಸ್ತದೆ. ಪುರುಷನಿಗೂ ಪ್ರಕೃತಿಗೂ ಕಾರ್ಯಕಾರಣ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಇದು ತೋರಿಸ್ತಾ ಇದೆ. ಇವರಿಬ್ಬರ ನಡುವಣ ಸಂಬಂಧ ಅದ್ಯಾವ ಸಂಬಂಧ ಅಂತಂದರೆ, ಭ್ರಾಂತಿಗೊಂಡವನಿಗೆ ಕತ್ತಲೆಯಲ್ಲಿ ಒಂದು ಕಂಬವೂ ಕೂಡ ಪುರುಷನಂತೆ ಕಾಣುವಾಗ ಆ ಕಂಬವು ಹೇಳಬಹುದು, ನಾನು ಪುರುಷನಲ್ಲಿಲ್ಲ, ಬದಲಿಗೆ ಪುರುಷನು ನನ್ನಲ್ಲಿದ್ದಾನೆ ಎಂದು. ಹಾಗಾಗಿ ಆಚಾರ್ಯ ಶಂಕರರು ಹೇಳುವ ಹಾಗೆ ಈ ಒಂದು ಹೇಳಿಕೆಯ ಮೂಲಕ ನಮಗೆ ಏನು ಸ್ಪಷ್ಟವಾಗ್ತಾ ಇದೆ ಅಂತಂದರೆ, ಪ್ರಕೃತಿಗೆ ಪುರುಷನಿಗಿಂತ ಬೇರೆಯಾದ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂಥೇಳಿ. ಪ್ರಕೃತಿಯು ತನ್ನ ಅಸ್ತಿತ್ವಕ್ಕಾಗಿ ಸದಾ ಪುರುಷನನ್ನು ಅವಲಂಬಿಸಿಕೊಂಡಿರಲೇಬೇಕು. ಹಾಗೆ ಪ್ರತಿಯೊಬ್ಬ ಮಾನವನು ಕೂಡ ಈ ಒಂದು ಪ್ರಕೃತಿ ದೇವನಿಗೆ, ಭಗವಂತನಿಗೆ ಸದಾ ಸಮರ್ಪಿಸಿಕೊಂಡಿರಲೇಬೇಕು, ಹಾಗೆ ಅವಲಂಬಿತಗೊಂಡಿರಲೇಬೇಕು. ಹಾಗಾಗಿ ತನ್ನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳಿಯರು ಎಂಬ

ಕಾರಣದಿಂದಲೇ ತನ್ನ ಮಹಿಮೆಯನ್ನು ತಿಳಿ ಅಂತ ಹೇಳಿ ಭಗವಂತ ಈ ಶ್ಲೋಕದ ಮೂಲಕ ರಾಜಸಿಕ ಗುಣ, ತಾಮಸಿಕ ಗುಣ ಮತ್ತು ಸಾತ್ವಿಕ ಗುಣ ಇವೆಲ್ಲವೂ ಕೂಡ ತನ್ನಿಂದಲೇ ಏರ್ಪಟ್ಟಿರುವಂಥದ್ದು ಎಂಬ ದಿವ್ಯವಾದ ಅಂಶವನ್ನು ತಿಳಿ ಹೇಳ್ತಾ ಇದ್ದಾನೆ. ಆ ಮೂಲಕ ಯಾವ ಗುಣಗಳು ತನ್ನಲ್ಲಿರಬೇಕು, ಯಾವ ಗುಣಗಳಿಂದ ಏನೆಲ್ಲ ಸಾಧ್ಯವಾಗುತ್ತೆ ಅನ್ನುವುದನ್ನು ಕೂಡ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಅನ್ನೋದನ್ನು ಗಮನಿಸೋಣ ಬನ್ನಿ. ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ, ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ,

0: ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ, ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ. ಹಾಗಾಗಿ ಮೊದಲಿಗನು ಕೊನೆಯವನು ಎಂಬ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ, ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು, ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ

0: ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೂ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದ್ರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನ ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ಧತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ

0: ಅವರು ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇನ್ನು ಮುಂದೆ ಕೇಳಿಬರೋಣ, ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಸರ್. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
3: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಬಹಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
2: ಓಕೆ.

0: ಸರ್, ಈಗ ತಮ್ಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
1: ಸೊ ನಾನು ಹೇಳ್ದಂಗೆ, ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ, ಸರಿಗೆ ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
1: ನೀವು ಈಗ ಒಂದು ಪ್ರಾಣಿ, ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪು ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
1: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದರೆ ಲೆಪರ್ಡಿಂದ ಹೆಚ್ಚಿನ ಒಂದು ಇದನ್ನು ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದರೆ ಡಾಟಾನ ನಾವು ನೋಡ್ತಾ ಹೋದರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡಿಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ಥರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನು ಆಲ್ಮೋಸ್ಟ್ ಅವರು ಅಂದರೆ ಇದರ ಭಾಳ ಮೈನರ್ ಮಿಲೆಟ್ಸು ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು

ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು

0: ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನು ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದರೆ ಪ್ರಾಣಿ ಮತ್ತು ಮಾನವ ಸಂಘರ್ಷನ ಅಂದರೆ ಹೆಚ್ಚಿನ ಮಟ್ಟಕ್ಕೆ ನೋಡಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರೇ ಹೇಳಿ, ತಮ್ದು ಏನು ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರ್ ಕೇಳೋದಂದ್ರೆ ಸರ್, ಕಾಡಿಗೆ ಸೌದೆ ತರಕ್ಕೆ ಜನರನ್ನ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದು ಬಿಟ್ಬಿಟ್ರು. ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ವರ್ಷದ ಕೆಳಗೆ ಇರ್ತಕ್ಕಂತ ಸಂಖ್ಯೆಗೂ ಇವತ್ತ ಇರ್ತಕ್ಕಂತ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ, ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ, ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರ್ಯಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜಾಗನೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
2: ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
2: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
2: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ, ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವ್ದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು
2: ಸಾಗರ
0: ಸಾಗರ ಅಂತನ ಯಾವ
1: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
1: ಓಕೆ, ಧನ್ಯವಾದಗಳು.
2: ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
1: ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ,

0: ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳೆ, ಅದು ಪ್ರತಿದಿನ ಮಿನಿಮಮ್ 100 to 150 ಕೆ ಜಿ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5 to 10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 to 200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ, ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5 to 7 ಕೆ ಜಿ ಅಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5 to 3 kg ಅಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೆ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರೆಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕಿದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
1: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ಬ್ಯಾಂಡಿ ಅಂತ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶ್ ಸರ್.
2: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
2: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋಣ.
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ ಸಮಸ್ಯೆ?
2: ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
2: ವನ್ಯಜೀವಿ ಸಂಘದಲ್ಲ.
0: ಓಕೆ,
2: ಇಲ್ಲಿ 5 acres ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ವಿ.
0: ಓಕೆ,
2: 2017 ತನಕ. ಅರಣ್ಯ ಇಲಾಖೆದವರು ಟ್ಯಾಂಕ್ ಹೊಡೆದ್ಬಿಟ್ರು.
0: ಓಕೆ,
2: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗ್ಯಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದ್ರ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದ್ 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
2: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದ್ ಸಭೆ ಆಯೋಜನ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ, ಸೊ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರು

0: ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳು ಅನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು,
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್. ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಮತ್ತೊಂದು ಕರೆ ಇದೆ. ಹಲೋ,
2: ನಮಸ್ತೆ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಸರ್.
1: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
2: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದೀಶ್ ಸರ್ನ ಸರ್. ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. ಅರ್ಧ ಲೀಟರ್ ಬಾಟ್ಲು, ಒಂದ್ ಲೀಟರ್ ಬಾಟ್ಲ್ ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳ್ನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿ ಆಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
0: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆ್ಯಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮ ಇನ್ನು ಮುಂದೆ ತಗೊಳ್ಲಿಕ್ಕೆ ನಾನು ಅಂದ್ರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು?
0: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊಂತ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂತ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ಕ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ, ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ, ಕೊರತೆ ಯಾವುದೂ ಇಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ ಅವು ಮೂಮೆಂಟ್ ಆಗ್ತಾ ಇರುತ್ತೆ, ಈ ಒಂದು ಕಾರಿಡಾರ್ ಇರ್ಬೋದು ಕೇರಳ ಸೈಡು ಹೋಗುತ್ತೆ.

0: ಮತ್ತೆ ಈಗ ಮಧುಮಲೆ ಸೈಡ್ ಹೋಗುತ್ತೆ, ಈ ಕಡೆ ಬಂದ್ರೆ ಬಿ ಆರ್ ಟಿ ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ, ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೇಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟು ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್, ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಐತಾ ನಾಗರಾಜ್ ಅವರೇ?
1: ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳು ನೋಡಕ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎಐ ಕ್ಯಾಮ್ರಾ ಅಂತೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದರೆ ಅನಿಮಲ್ ಯಾವ ಥರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಅದು ಇಷ್ಟು ಡಿಸ್ಟೆನ್ಸಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನೂ ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟಾಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತೇಳಿ. ಫಸ್ಟು ಏನಂದರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎಐ ಕ್ಯಾಮ್ರಾದ್ದಾಯಿತು. ಅದೇ ರೀತಿ ಜಿ ಎಸ್ ಎಮ್ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಮ್ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸುವಂತ ಒಂದು

0: ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಮನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೆ, ನಮ್ಮಿಲ್ಲ ಏನಾದ್ರೂ ಇದೆಯಾ ಸರ್? ಅಂತ
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ ಮಾಡ್ತೀವಿ.
1: ಧನ್ಯವಾದಗಳು ನಾಗರಾಜ್ರೆ, ಕರೆ ಮಾಡಿದ್ದೀವಿ. ಸರಿ, ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಮಾತು. ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡನ್ನ ಹೇಗೆ ಯಾವ ಥರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ಥರ ಒಂದು ಮಾನದಂಡನ ಇಟ್ಕೊಂಡು ಮಾಡ್ತಾರಾ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆ್ಯಕ್ಚುಲಿ ರೈಲ್ ಬ್ಯಾರಿಕೇಡ್ನ ನಾವು ಈಗ ನೋಡ್ತಾ ಇದ್ದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದ್ದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದೀಶ್ ಸರ್ ಇದ್ದಾರೆ. ಸಿಎಫ್ ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ ಸರ್, ಸಿಎಫ್ ಸರ್ ಇದ್ದಾರೆ ಹೇಳಿ. ನಂದೀಶ್
3: ಸರ್ ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಕಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ಗಳು,
0: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
3: ಅವ್ರಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್?
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
3: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
3: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿ ಸೇರಿಸ್ತೇನೆ ಕೈಬಿಟ್ಟರುವಂತ ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
3: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್? ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
3: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
3: ಸರ್. ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಹೇಳಿದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ.

0: ಇಲ್ಲ ಮಾಡ ಅದನ್ನ ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
1: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯಿತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ಲಿಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದರು, ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
1: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
1: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು, ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲೆ ಅಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಥರ ಆಗುವಂಥ ಸಾಧ್ಯತೆ ಇರುತ್ತೆ.
1: ಸರ್, ಈಗ ತಾವು ಹೇಳ್ದಂಗೆ ಈ ಥರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ಥರ ಒಂದು ಸಂಘರ್ಷವನ್ನು ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ಥರ ಬೇಕು ಸರ್?
0: ಇದೇ ಭಾಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದಾಗ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್, ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನಂತ
2: ಸರ್. ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿ ಆಗಿ ನಾವು ವ್ಯವಸಾಯನ 2016 ತನಕ ಮಾಡ್ಕೊಂಡು ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್. ನಾವು ಅಲ್ಲಿಗೆ ಅದೇನಾಗುತ್ತೆ ಸರ್, ಒಂದ್ ನಾಲ್ಕು ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016 ರಲ್ಲಿ.

0: ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್, ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
1: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
0: ಸರ್? ನಮ್ದು ಈಗ ಫಾರೆಸ್ಟ್ ಬಸವನಕೋಟೆ ಬರುತ್ತಲ್ಲ ಸರ್,
1: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ನೋಡಿ, ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
2: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
1: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
2: ಇದೆ
1: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರಲ್ಲಿ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಅರ್ಲಳ್ಳಿಯಿಂದ ಮಣಿಕಂಠ ಅಂತ.
2: ಹಾಂ ಮಣಿಕಂಠ ಅವರು ಹೇಳಿ, ನಮ್ ಜೊತೆ ನಂದಿ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದಲ್ಲಿ ಜಮೀನು ಮಾಡ್ತಿದ್ದ ಸರ್, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಹೊರದ್ ಬಿಟ್ಟಾದ್ನ ನಮ್ಗೆ ಯಾವ್ದೇ ರೀತಿಯದೇ ಹೋಗಕ್ಕ ತೊಂದರೆ ಮಾಡ್ತಾರೆ ಸರ್.
1: ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
1: ಲಕ್ಷ್ಮಣಪುರ
3: 31-32 ಸರ್ವೆ ನಂಬರ್.
1: ಸರ್ವೆ ನಂಬರ್ 31-32.
3: ಅಲ್ಲಿ ಇನ್ನಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಅಂತ ಬರ್ತಿದ್ರು. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ
1: ಟ್ರೈಬಲ್ ಇದಕ್ಕೆ ಬರ್ತೀರಾ?
3: ಹೌದು ಸರ್, ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ
1: ಇರೋದು. ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
3: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
1: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
3: FRA
1: ನಲ್ಲಿ ಹಾಕಿದ್ರೆ ಅದರದು ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
1: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
2: ಇದ್ದೆ
1: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ DRFOಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದ್ದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು

0: ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ, ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
1: ಸರಿಗೆ, ಇದರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟ್ರಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟ್ರಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50% ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟ್ರಪತಿ

0: ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟ್ರಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991 ಜೂನ್ 21ರಿಂದ 1996 ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟ್ರಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ಧ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸ್ಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ಧ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ, ಮುಸ್ತಫಾ ಮಲಿಕ್ ಝಾನ್ ಹಾಗೂ

0: ಲಿಸಾ ಕುಲೇಶೋವಾ ವಿರುದ್ಧ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷಲ್ಸ್ ಪ್ರವಾಸ, ಸೆಷಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ 2 ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇನ್ನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ, ಈ ರೈಲ್ ಬ್ಯಾರಿಕೇಡ್, ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಸರ್, ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್, ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
1: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363-08040 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
1: ದಿನಂಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
2: ಓಕೆ ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನ ಕಾಯ್ತಕ್ಕಂಥ ಈ ತರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ. ಯಾಕೆಂದ್ರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPFನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡ್ರಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವುದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಕುಂಬಿಂಗ್ ಮಾಡ್ತಾ ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
2: ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
1: ಮಾಡಬಹುದು.
2: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
1: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ

0: ಏನು ಒಂದು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವು ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ. ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನ ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ. ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.

0: ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530019 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9